ಆಕಾಶವಾಣಿ ಮೈಸೂರು ಎಫ್ಎಂ 100.6 ಮೆಗಾಹರ್ಟ್ಸ್ ನಮ್ಮ ನಿಲಯದ ಇಂದಿನ ಪ್ರಸಾರ ಕಾರ್ಯವನ್ನು ಈಗ ಪ್ರಾರಂಭಿಸುತ್ತಿದ್ದೇವೆ. ಇಂದು ರಾಷ್ಟ್ರೀಯ ಪಂಚಾಂಗದ ಪ್ರಕಾರ 1948 ಶಕವರ್ಷ ಭಾದ್ರಪದ ಮಾಸದ 11 ದಿನ. ಸ್ಥಳೀಯ ಪಂಚಾಂಗ ಶ್ರಾವಣ ಮಾಸ ಕೃಷ್ಣ ಪಕ್ಷದ ಸಪ್ತಮಿ, ಅಂದರೆ 2026 ಇಸವಿ ಸೆಪ್ಟೆಂಬರ್ ತಿಂಗಳ 3 ತಾರೀಖು ಗುರುವಾರ. ಈಗ ಸಮಯ 5:58:40. ಆತ್ಮೀಯ ಕೇಳುಗರಿಗೆಲ್ಲ ಲೋಕೇಶ್ವರಿ ಮಾಡುವ ಮುಂಜಾನೆಯ ನಮಸ್ಕಾರ.

ಆಕಾಶವಾಣಿ ಮೈಸೂರು ಎಫ್ಎಂ 100.6, ಸಮಯ 6:30. ನಮ್ಮ ನಿಲಯದಿಂದ ಇಂದು ಪ್ರಸಾರವಾಗಲಿರುವ ಕಾರ್ಯಕ್ರಮಗಳ ಪರಿಚಯ. ಇನ್ನು ಮುಂದೆ 6:10 ಗೀತಾರಾಧನ, 6:30 ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಚಿಂತನ, ಡಾ ಗಿರಿಜಾಪತಿ ಎನ್ಎಂ ಅವರಿಂದ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ. 6:35 ದೈಹಿಕ ದೀಕ್ಷೆ, ಅರಿವಿನಿಂದ ಆರೋಗ್ಯದೆಡೆಗೆ ಬಾನುಲಿ ಸರಣಿ, ಪ್ರಸ್ತುತಿ ಡಾ ಕುಲ್ದೀಪ್ ಎನ್. ಕಾರ್ಯಕ್ರಮದ ಮರುಪ್ರಸಾರ ಸಂಜೆ 6:10. 6:40 ಪದ ಸಂಸ್ಕೃತಿ, ಕನ್ನಡ ಪದಗಳ ಬಳಕೆ ಕಲಿಕೆಯ ವಿಶಿಷ್ಟ ಬಾನುಲಿ ಸರಣಿ. 6:50 ರೈತರಿಗೆ ಸಲಹೆ. 7:15 ಬೆಂಗಳೂರು ಕೇಂದ್ರದಿಂದ ವನಸ್ಪಂದನ ಪ್ರಾಯೋಜಿತ ಕಾರ್ಯಕ್ರಮ, ಕರ್ನಾಟಕದ ಹಸಿರು ಹೊದಿಕೆ, ಅರಣ್ಯ ಸಂರಕ್ಷಣೆ ಮತ್ತು ಜಲತಂತ್ರಗಳ ಬಗ್ಗೆ ತಿಳಿಸುತ್ತಾರೆ ಮುಖ್ಯ ಅರಣ್ಯ ಸಂರಕ್ಷಣಾಧಿಕಾರಿ ಆರ್ ರವಿಶಂಕರ್. ಪ್ರಾಯೋಜಕರು ಅರಣ್ಯ ಇಲಾಖೆ, ಕರ್ನಾಟಕ ಸರ್ಕಾರ. 7:30 ಸೇವಾ ವಾಹಿನಿ, 7:45, 8:30 ಹಾಗೂ ಮಧ್ಯಾಹ್ನ 12:45 ಚಿತ್ರಗೀತೆಗಳು. ಈ ಬೆಳಿಗ್ಗೆ 10:00 ಕರ್ನಾಟಕ ಶಾಸ್ತ್ರೀಯ ಸಂಗೀತದಲ್ಲಿ ವಾದ್ಯವೃಂದ, ನಿರ್ದೇಶನ ತುಮಕೂರು ಬಿ ರವಿಶಂಕರ್. 10:30 ಹಾಗೂ ಮಧ್ಯಾಹ್ನ 3:00 ಹಿಂದಿ ಚಿತ್ರಗೀತೆಗಳು. ಈ ಬೆಳಿಗ್ಗೆ 11:00 ನಿಮ್ಮೊಂದಿಗೆ ಮೈಸೂರು ಆಕಾಶವಾಣಿಯಲ್ಲಿ ಸುತ್ತಮುತ್ತ ಮೈಸೂರು, ಮಂಡ್ಯ, ಚಾಮರಾಜನಗರ ಜಿಲ್ಲೆಗಳ ಪ್ರಮುಖ ಸಭೆ ಸಮಾರಂಭ.

0: ಗಳ ಪರಿಚಯಾತ್ಮಕ ಕಾರ್ಯಕ್ರಮ. ಪ್ರಸ್ತುತಿ ಚಂದನಾ ಸಿ ಮತ್ತು ಅರ್ಚನಾ ಆರ್ಯ. ಮಧ್ಯಾಹ್ನ 12:05 ರಾಜ್ಯವ್ಯಾಪಿ ಪ್ರಸಾರದಲ್ಲಿ ವನಿತಾ ವಿಹಾರ. ವಿಜಯಪುರದ ಶಿಕ್ಷಕಿ ಶ್ರೀಮತಿ ದಾಕ್ಷಾಯಿಣಿ ಬಿರಾದಾರ್ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಕಿರಣ್ ಕುಮಾರ್ ಶೇಖ್ದಾರ್. ಇದು ಆಕಾಶವಾಣಿ ವಿಜಯಪುರ ಕೇಂದ್ರದ ಕೊಡುಗೆ. 12:35 ಭಕ್ತಿಗೀತೆಗಳು. ಮಧ್ಯಾಹ್ನ 1:00 ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಪ್ರಗತಿಪಥ. ಕೇಂದ್ರ ಸರ್ಕಾರದ ವಿವಿಧ ಅಭಿವೃದ್ಧಿ ಯೋಜನೆಗಳ ಸರಣಿ ಕಾರ್ಯಕ್ರಮದಲ್ಲಿ ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಕುರಿತ ಮಾಹಿತಿ. ಆಕಾಶವಾಣಿ ಕಲಬುರಗಿ ಕೇಂದ್ರದ ಕೊಡುಗೆ. 1:20 ಸ್ಟಾನ್ಲಿ ಪಾರ್ಕರ್ ಅವರು ಹಾಡಿರುವ ಭಾವಗೀತೆಗಳು. ವಾದ್ಯ ಸಹಕಾರ ಮ್ಯಾಂಡೋಲಿನ್ ಸಿ ವಿಶ್ವನಾಥ್, ಕೀಬೋರ್ಡ್ ಗಣೇಶ್ ಭಟ್, ತಬಲಾ ಇಂದುಶೇಖರ್, ರಿದಮ್ ಪ್ಯಾಡ್ ಆಂಡ್ರ್ಯೂ. 1:30 ಹಾಗೂ 5:30 ಸಂದೇಶ ಆಧಾರಿತ ಶ್ರೋತೃಗಳ ಮೆಚ್ಚಿನ ಚಿತ್ರಗೀತೆಗಳ ಕಾರ್ಯಕ್ರಮ. ಮಧ್ಯಾಹ್ನ 2:40 ಬೆಂಗಳೂರು ಕೇಂದ್ರದಿಂದ ಉರ್ದು ಕಾರ್ಯಕ್ರಮ. 3:30 ರಾಷ್ಟೀಯ ಶೈಕ್ಷಣಿಕ ಸರಣಿ ಉಮಂಗ್. ಪ್ರಾಯೋಜಕರು ಸಿಐಇಟಿ ಹಾಗೂ ಎನ್ಸಿಇಆರ್ಟಿ ನವದೆಹಲಿ. 4:00 ಜನಪದ ಸಂಗೀತ. ಯರಗನಹಳ್ಳಿ ಸಿದ್ದಮ್ಮ ಮತ್ತು ಸಂಗಡಿಗರಿಂದ ಭೈರವನ ಹಾಡು ಮತ್ತು ಸೋಬಾನೆ ಪದ. 4:30 ಸಂಧ್ಯಾರಾಗ. ರಾಷ್ಟ್ರಕವಿ ಕುವೆಂಪು ಅವರು ಕುಲಪತಿಗಳಾಗಿದ್ದಾಗ ಅವರ ಮಾರ್ಗದರ್ಶನದಲ್ಲಿ ಮೈಸೂರು ವಿಶ್ವವಿದ್ಯಾನಿಲಯದ ಆವರಣದಲ್ಲಿ ಸಸಿಗಳನ್ನು ಬೆಳೆಸಿದ ಪರಿಸರ ಪ್ರೇಮಿ ಮೇಸ್ತ್ರಿ ಮಾದಯ್ಯ ಅವರೊಂದಿಗೆ ಮಾತುಕತೆ. ಇವರೊಂದಿಗೆ ಭಾಗವಹಿಸುತ್ತಾರೆ ಜಿಎನ್ ಮಂಜುನಾಥ್. 5:00 ನಾರಾಯಣ ಹೃದಯಾಲಯ ಪ್ರಾಯೋಜಿತ ಆರೋಗ್ಯ ನೇರ ಫೋನಿನ್ ಕಾರ್ಯಕ್ರಮ. ವಿಷಯ ಸ್ತ್ರೀಯರಲ್ಲಿ ಕ್ಯಾನ್ಸರ್ ಕುರಿತ ಜಾಗೃತಿ. ಭಾಗವಹಿಸುತ್ತಾರೆ ಕನ್ಸಲ್ಟೆಂಟ್ ಸರ್ಜಿಕಲ್ ಆಂಕಾಲಜಿಸ್ಟ್ ಡಾಕ್ಟರ್ ಸುಹಾಸ್ ಕೆಆರ್. ಪ್ರಸ್ತುತಿ ಡಾಕ್ಟರ್ ಕುಲ್ದೀಪ್ ಎನ್. ಪ್ರಾಯೋಜಕರು ನಾರಾಯಣ ಹೃದಯಾಲಯ ಮೈಸೂರು. 6:30 ಬೆಂಗಳೂರು ಕೇಂದ್ರದಿಂದ ಜಿಲ್ಲಾ ವಾರ್ತಾಪತ್ರ. 6:50 ಕೃಷಿರಂಗ. ಭಾರತ ಸರ್ಕಾರದ ಕೃಷಿ ಹಾಗೂ ರೈತ ಕಲ್ಯಾಣ ಮಂತ್ರಾಲಯ ಪ್ರಾಯೋಜಿತ ಕಾರ್ಯಕ್ರಮ ಕಿಸಾನ್ ವಾಣಿಯಲ್ಲಿ ಹಣ್ಣು ಹೊನ್ನು ತೋಟಗಾರಿಕಾ ಬೆಳೆಗಳ ಸಮಗ್ರ ಬೇಸಾಯ ಕುರಿತ ಬಾನುಲಿ ಸರಣಿ. ತೋಟಗಾರಿಕಾ ಇಲಾಖೆಯಿಂದ ರೈತರಿಗೆ ದೊರೆಯುವ ಸೌಲಭ್ಯಗಳನ್ನು ಕುರಿತು ಮೈಸೂರು ಜಿಲ್ಲಾ ತೋಟಗಾರಿಕಾ ಇಲಾಖೆಯ ಜಂಟಿ ನಿರ್ದೇಶಕರಾದ ಕೆಎನ್ ರೂಪಶ್ರೀ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಎನ್ ಕೇಶವಮೂರ್ತಿ. ನಂತರ ದುಬೈನ ಅಂತಾರಾಷ್ಟೀಯ ಕ್ರಿಕೆಟ್ ಕ್ರೀಡಾಂಗಣದಲ್ಲಿ ನಡೆಯಲಿರುವ ಭಾರತ ಮತ್ತು ಹಾಂಕಾಂಗ್ ತಂಡಗಳ ನಡುವಿನ ಮಹಿಳಾ ಏಷ್ಯಾಕಪ್ ಟಿ20 ಕ್ರಿಕೆಟ್ ಪಂದ್ಯದ ನೇರ ವೀಕ್ಷಕ ವಿವರಣೆ. ರಾತ್ರಿ 7:45 8:45, 9:15 11:05 ಹಾಗೂ 11:10 ಪಂದ್ಯದ ಅಂತ್ಯದವರೆಗೆ ಆಲಿಸಬಹುದು. 7:45 ಎಂದಿನಂತೆ ನಮ್ಮ ಕಾರ್ಯಕ್ರಮಗಳು ನ್ಯೂಸ್ ಆನ್ ಏರ್ ಆಪ್ನಲ್ಲಿ ಮುಂದುವರೆಯಲಿವೆ. ಶ್ರೋತೃಗಳೇ, ಇವಿಷ್ಟು ಇಂದು ನಮ್ಮ ನಿಲಯದಿಂದ ಪ್ರಸಾರವಾಗಲಿರುವ ಕಾರ್ಯಕ್ರಮಗಳು. ಆಕಾಶವಾಣಿ ಮೈಸೂರು ಎಫ್ಎಂ 100.6. ಸಮಯ 6:05. ಇನ್ನು ಮುಂದೆ ಇಂಗ್ಲಿಷ್ನಲ್ಲಿ ವಾರ್ತೆಗಳು ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ.
1: This is Akashvani, the news read by Shagun Chopra. Prime Minister Narendra Modi has called for sensitizing urban local bodies to the challenges arising from urbanization, including population growth and future water requirements, and suggested organizing similar Chintan Shivirs for urban local bodies. Mr. Modi yesterday chaired the valedictory session of the two-day National Departmental Summit on Water, organized by the Ministry of Jal Shakti. He called for greater adoption of water-saving technologies. He also suggested dedicated exhibitions and workshops, including exposure to global best practices, to enable Indian manufacturers and stakeholders to develop and scale efficient solutions. The Prime Minister appreciated the intensive two-day deliberations and emphasized that the actionable and time-bound action points emerging from the summit should be pursued through a continuous process of review and learning. Prime Minister Narendra Modi and Prime Minister of Belgium Bart De Wever will hold bilateral talks in New Delhi today. Both leaders will discuss the entire spectrum of bilateral relations, as well as regional and global issues of mutual interest. The Belgian Prime Minister arrived in the national capital last night on a three-day visit to India. Prime Minister De Wever is accompanied by Belgian Minister of Defence Theo Franken. This is his first visit to India since taking office in February last year. The visiting dignitary will also deliver a keynote address at a Confederation of Indian Industry business event in the context of the India-EU Free Trade Agreement. More from our correspondent.

ಇನ್ನು ಮುಂದೆ ಗೋಪಾಲದಾಸರ ರಚನೆ ವಂದಿಸಿ ನೋಡುವ ಬಾರೆ ಇಂದು ಮುಖಿಯಳೆ ರಾಘವೇಂದ್ರರ, ಹಾಡಿದ್ದಾರೆ ಆರ್ ಚಂದ್ರಿಕಾ.

ಇನ್ನು ಮುಂದೆ ಕೇಳಿ ಗುರುವಿನ ಮರೆಯದಿರಮ್ಮ ತಂಗಿ. ಇದು ವೃಂದಗಾನದಲ್ಲಿದೆ, ರಚನೆ ಮುದ್ದು ಮೋಹನ ವಿಠಲದಾಸರದು.

ಕಾರ್ಯಕ್ರಮದ ಕಡೆಯದಾಗಿ ಕುವೆಂಪು ವಿರಚಿತ ದೇಶಭಕ್ತಿಗೀತೆ ಭರತಭೂಮಿ ನನ್ನ ತಾಯಿ ನನ್ನ ಪೊರೆವ ತೊಟ್ಟಿಲು ಕೇಳಿ ವೃಂದಗಾನದಲ್ಲಿ.

ಗೀತಾರಾಧನ ಭಕ್ತಿಗೀತೆಗಳ ಕಾರ್ಯಕ್ರಮ ಇದುವರೆಗೆ ಪ್ರಸಾರವಾಯಿತು. ಶ್ರೋತೃಗಳೇ, ಈ ಬೆಳಿಗ್ಗೆ 6:35 ದೈಹಿಕ ದೀಕ್ಷೆ, ಅರಿವಿನಿಂದ ಆರೋಗ್ಯದೆಡೆಗೆ ಬಾನುಲಿ ಸರಣಿ. ಕಾರ್ಯಕ್ರಮದ ಪ್ರಸ್ತುತಿ ಡಾಕ್ಟರ್ ಕುಲ್ದೀಪ್ ಎನ್. ಈ ಕಾರ್ಯಕ್ರಮದ ಮರುಪ್ರಸಾರ ಇಂದು ಸಂಜೆ 6:10. ಈ ಬೆಳಿಗ್ಗೆ 10:00 ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ವಾದ್ಯವೃಂದವನ್ನು ಆಲಿಸುವಿರಿ. ನಿರ್ದೇಶನ ತುಮಕೂರು ಬಿ ರವಿಶಂಕರ್. ಆಕಾಶವಾಣಿ ಮೈಸೂರು ಎಫ್ಎಂ 100.6. ಸಮಯ 6:30 ವಾಗುತ್ತಲಿದೆ. ಇನ್ನು ಮುಂದೆ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಮೂಡಿಬರಲಿದೆ ಚಿಂತನಾ.

0: ಆಕಾಶವಾಣಿ ಚಿಂತನ ಗಿರಿಜಾಪತಿ ಎನ್ಎಂ ಅವರಿಂದ.
1: ಅರಿವು ಮತ್ತು ಹರಿವು ಇವೆರಡು ಪದಗಳ ನಡುವೆ ಸೂಕ್ಷ್ಮ ಹಾಗೂ ಸ್ಥೂಲವಾದ ಅರ್ಥ ಹಾಗೂ ಧ್ವನಿ ವ್ಯತ್ಯಾಸಗಳಿವೆ. ಆದರೆ ಇವೆರಡನ್ನು ಪರಸ್ಪರ ಪೂರಕ ಅರ್ಥ ಹಾಗೂ ಧ್ವನಿಗಳಲ್ಲಿ ಗಮನಿಸಿದಾಗ ಮನುಷ್ಯರ ಮುಂಬಾಳಿನಲ್ಲಿ ನಿರಂತರವಾಗಿ ಅಗತ್ಯವಾದ ಅರಿವಿನ ಹರವು ಎಂಬುದರ ವೈಶಾಲ್ಯತೆ ವೇದ್ಯವಾಗುತ್ತದೆ. ಅರಿ, ಅರಿಪು, ಅರಿಮೆ, ಅರಿವು ಎಂದರೆ ತಿಳಿ, ತಿಳಿಸು, ತಿಳಿವಳಿಕೆ, ಜ್ಞಾನ ಎಂದಾದಲ್ಲಿ ಹರಿವು ಎಂಬುದು ಮುನ್ನಡೆ, ಪ್ರವಹಿಸು ಎಂದಾಗುತ್ತದೆ. ಅರಿವಿನ ಹರಿವು ಎನ್ನುವುದನ್ನು ಅಪಾರವಾದ ಜ್ಞಾನ, ಪ್ರಕಾಂಡ ಪಾಂಡಿತ್ಯ, ಅದ್ಭುತ ವಿವೇಕ, ಅಪ್ರತಿಮ ಚಾತುರ್ಯ, ಬೌದ್ಧಿಕತೆ, ಬುದ್ಧಿವಂತಿಕೆ, ಚುರುಕುಮತಿತ್ವ, ತೀಕ್ಷ್ಣಮತಿ, ಅಪಾರ ಜಾಣ್ಮೆ, ಜ್ಞಾನದ ಪ್ರವಹನ, ತಿಳುವಳಿಕೆಯ ಆಳ ಎಂದೆಲ್ಲ ವಿಶ್ಲೇಷಿಸಬಹುದಾಗಿದೆ. ಈ ಜಗತ್ತಿನಲ್ಲಿನ ಪ್ರತಿಯೊಬ್ಬ ಮನುಷ್ಯರೂ ಸಹ ಯಾವುದೇ ದೇಶ, ಭಾಷೆ, ಮತ ಪಂಥ, ಕುಲ, ಜಾತಿ ಇತ್ಯಾದಿಗಳಿಗೆ ಸೇರಿರಲಿ, ಗಂಡ ಆಗಿರಲಿ, ಹೆಣ್ಣಾಗಿರಲಿ, ಯಾವುದೇ ವಯೋಮಾನದಲ್ಲಿರಲಿ, ಅದರಲ್ಲಿಯೂ ವಿದ್ಯಾವಂತ ಅಥವಾ ಅವಿದ್ಯಾವಂತರಾಗಿರಲಿ, ಆಗಿಲ್ಲದೇ ಇರಲಿ, ತಮ್ಮ ತಮ್ಮ ದೈನಂದಿನ ಜೀವನ ನಿರ್ವಹಣೆಗೆ ಪಡೆದುಕೊಳ್ಳಬೇಕಾದದ್ದು ಅರಿವು. ಕವಿರಾಜ ಮಾರ್ಗದಲ್ಲಿ ಮಾ ಮೂಗರಂ ಅರಿಪಲ್ಕೆ ಅರಿವರ್ ಎಂದು ಹೇಳಿದೆ. ಇದರ

0: ಮೂಗನಿಗೂ ಸಹ ಯಾವುದಾದರೂ ವಿಷಯದ ಬಗ್ಗೆ ತಿಳಿಸಿದಲ್ಲಿ ತಿಳಿವು ಮೂಡುತ್ತದೆ. ಈ ತಿಳವಳಿಕೆ ಎನ್ನುವುದು ಮನುಷ್ಯರು ತಮ್ಮ ತಮ್ಮ ಸುತ್ತಲಿನ ಪ್ರಕೃತಿ, ಇತರೆ ಜೀವಲೋಕದ ಪ್ರಾಣಿ ಮತ್ತು ಪಕ್ಷಿ ಪ್ರಪಂಚದೊಂದಿಗೆ ಸಮನ್ವಯ ಭಾವಗಳಿಂದ ಬಾಳುವಂತೆ ಮಾಡುವಲ್ಲಿ ದಿಕ್ಸೂಚಿ ಇದ್ದಂತೆ. ಮನಃಶಾಸ್ತ್ರಜ್ಞರು ಅರಿವನ್ನು ಸಂವೇದನೆ, ಭಾವನೆ, ಅನುಭೂತಿ, ಸಂಕಲ್ಪ, ಇಚ್ಛಾಶಕ್ತಿ, ಪ್ರೇರಣೆ ಎಂದು ವಿಶ್ಲೇಷಿಸಿದ್ದು, ಇವು ಮೂರು ಪ್ರಜ್ಞೆಯ ಅಂತಿಮ ಕ್ರಿಯೆಗಳೆಂದು ಗುರುತಿಸಿದ್ದಾರೆ. ವಾಸ್ತವದಲ್ಲಿ ಮನುಷ್ಯರನ್ನು ಮನುಷ್ಯರನ್ನಾಗಿ ಮಾಡುವುದೇ ಅವರಲ್ಲಿನ ತಿಳುವಳಿಕೆಗಳು. ಈ ತಿಳುವಳಿಕೆಗಳನ್ನು ಸಂಸ್ಕಾರವೆಂದು, ಪ್ರಬುದ್ಧತೆ, ಹಿರಿಮೆ, ಹಿರಿತನ, ಉತ್ತಮ ಆದರ್ಶಮಯ ಹಾಗೂ ಅನುಸರಣೀಯ ವ್ಯಕ್ತಿತ್ವದ ಪ್ರತೀಕವೆಂದು ನೋಡಲಾಗುತ್ತದೆ. ಅಹಿಂಸೆ, ಸತ್ಯ, ದಯೆ, ಕರುಣೆ, ಪ್ರೀತಿ, ವಿಶ್ವಾಸ, ಪರಸ್ಪರ ನೇಹ ಭಾವ, ಗೌರವದ ನಡೆ ನುಡಿ ಮುಂತಾದ ಸದ್ಗುಣಗಳ, ಸಚ್ಚರಿತೆಯ ನಡಾವಳಿಗಳ ಸಂಸ್ಕೃತಿ ಎಂದು ಜಗತ್ತಿನ ಎಲ್ಲ ತತ್ವಜ್ಞಾನಿಗಳು, ಧರ್ಮ ಸೂತ್ರಗಳ ಪ್ರತಿಪಾದಕರು, ದಾರ್ಶನಿಕರು, ಪ್ರವಾದಿಗಳು, ಸಾಧು ಸಂತರು, ಶಿವಶರಣರು, ದಾಸರು, ತತ್ವಪದಕಾರರ ಆದಿಯಾಗಿ ಬಹುತೇಕರು ಹೇಳುತ್ತಲೇ ಬಂದಿದ್ದಾರೆ. ಅರಿವೇ ಗುರು, ನಿನಗೆ ನೀನೇ ಗುರು. ಈ ಅರಿವನ್ನು ಕ್ರಮವಾಗಿ ಆಗು ಮಾಡಿಕೊಳ್ಳುತ್ತಾ ನಿನ್ನನ್ನು ನೀನು ಸಂಪೂರ್ಣ ತಿಳಿದಾಗ ಸೃಷ್ಟಿಕರ್ತನ ಔದಾರ್ಯಗಳು ಅರ್ಥವಾಗಬಲ್ಲವು. ಹಾಗೆ ಮುಂದೆ ಸಾಗಿದಲ್ಲಿ ನೀನು ನಿನ್ನ ಮನೆಯ ಸದಸ್ಯ ಮಾತ್ರವಲ್ಲ, ನಿನ್ನ ಊರು, ನಾಡು, ದೇಶ ಹಾಗೂ ವಿಶ್ವದ ಸದಸ್ಯ ಮತ್ತು ವಿಶ್ವ ಪ್ರಜೆ ಎಂಬ ವಿಶಾಲ ಭಾವಗಳು ಮನೆ ಮಾಡತೊಡಗುತ್ತವೆ. ಇದರಿಂದಾಗಿ ನಮ್ಮ ನಮ್ಮೊಳಗೆ ಹುಟ್ಟಿಕೊಂಡ ಜಾತಿ, ಕುಲ, ಮತ ಧರ್ಮ, ಲಿಂಗ, ತರತಮಗಳಂತಹ ಅಜ್ಞಾನಗಳು ಇಲ್ಲವಾಗಿ ಅರಿವಿನ ಬೆಳಕು ನಮ್ಮನ್ನು ಆವರಿಸುತ್ತದೆ. ವಿಶ್ವದೊಳಗೆ ಒಂದಾಗಿ ಬಾಳಿಸುವ ವಿಶ್ವಾತ್ಮ ವ್ಯಕ್ತಿತ್ವದತ್ತ ಹೊರಳುವಂತೆ ಮಾಡುತ್ತದೆ. ಇದರಿಂದಾಗಿ ಅರಿವಿನ ಹರವನ್ನು ವಿಶ್ವಜ್ಞಾನದ ಕೋಶವೆಂದು ತಿಳಿಯಬೇಕಿದೆ. ವಿಶ್ವದ ವಿಷಮತೆಗಳಿಗೆ ತಿಲಾಂಜಲಿ ಇಡಬೇಕಿದೆ. ನಮಗಾರಿಗೂ ಯುದ್ಧ ಬೇಡ, ಶುದ್ಧ ಜ್ಞಾನ ಬೇಕು. ಬುದ್ಧನ ಮಹಾಬಳಕಿನ ಅರಿವು ಬೇಕೆಂಬ ಭಾವಗಳು ಮೂಡುತ್ತವೆ. ನಿನಗೆ ವಿಶ್ವದ ಸೃಷ್ಟಿ, ಸ್ಥಿತಿ, ಪ್ರಳಯ ಅಥವಾ ಶೂನ್ಯ ತತ್ವದ ಸೂಕ್ಷ್ಮಾತಿ ಸೂಕ್ಷ್ಮತೆಗಳು ಅರ್ಥವಾಗಬೇಕಾದರೆ ನಿನ್ನ ಅರಿವಿನ ಹರವು ವಿಸ್ತರಿಸುತ್ತಾ ಮುಂದಾಗಬೇಕಿದೆ.
1: ಇದುವರೆಗೆ ಗಿರಿಜಾಪತಿ ಎನ್ಎಂ ಅವರಿಂದ ಚಿಂತನ ಕೇಳಿದಿರಿ. ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಮೂಡಿಬಂದ ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ.
2: ಸಮಯ 6:35.
3: ಆಕಾಶವಾಣಿ ಮೈಸೂರು. ದೈಹಿಕ ದೀಕ್ಷೆ, ಲೇಖನ ಹಾಗೂ ಪ್ರಸ್ತುತಿ ಡಾಕ್ಟರ್ ಕುಲದೀಪ್ ಎನ್.
4: ಆಸ್ಪತ್ರೆಗಳಲ್ಲಿ ನಾವು ಇದ್ದಾಗ ಕೇಳಿಬರೋ ಒಂದು ಮಾತು ಇದು MLC ಕೇಸ್ ಅನ್ನೋದು. ಅಪಘಾತವಾದಾಗ, ಹಲ್ಲೆಯಾದಾಗ, ವಿಷ ಕುಡಿದ ಸಂದರ್ಭಗಳಲ್ಲಿ, ಯಾವುದೇ ರೀತಿಯ ಸಂಶಯಾಸ್ಪದ ರೀತಿಯ ಘಟನೆ ನಡೆದಾಗ ಮೆಡಿಕೋ ಲೀಗಲ್ ಕೇಸ್ ಅಥವಾ MLC ಅನ್ನೋ ಪದ ಬಳಕೆಯಾಗುತ್ತೆ. MLC ಎಂದರೆ ವೈದ್ಯಕೀಯ ಸಂದರ್ಭದೊಂದಿಗೆ ಕಾನೂನಿನ ಸಂಬಂಧವೂ ಇರಬಹುದಾದ ಪ್ರಕರಣ ಎಂದು ವ್ಯಾಖ್ಯಾನಿಸಬಹುದು. ಒಬ್ಬ ವ್ಯಕ್ತಿಗೆ ಆಗುವ ದೈಹಿಕ ಸಮಸ್ಯೆ, ಮಾನಸಿಕ ಸಮಸ್ಯೆ, ಅಪಘಾತ, ವಿಷ ಸೇವನೆ, ಆತ್ಮಹತ್ಯಾ ಪ್ರಯತ್ನ, ಲೈಂಗಿಕ ದೌರ್ಜನ್ಯ, ಸುಟ್ಟ ಗಾಯ ಅಥವಾ ಇತರ ಕಾನೂನು ತನಿಖೆಗೆ ಒಳಪಡುವ ಘಟನೆಗೆ ಸಂಬಂಧಿಸಿರಬಹುದು ಎಂಬ ಅನುಮಾನವಿದ್ದರೆ ಆ ಪ್ರಕರಣಕ್ಕೆ ಮೆಡಿಕೋ ಲೀಗಲ್ ಕೇಸ್ ಎಂದು ಕರೆಯಲಾಗುತ್ತೆ. ಈಗ ಸೂಚಿಸಿದ ಸಂದರ್ಭಗಳಲ್ಲಿ ವೈದ್ಯಕೀಯ ಚಿಕಿತ್ಸೆ ಮಾತ್ರವಲ್ಲದೆ ಕಾನೂನು ಸಂಬಂಧಿತ ಅಂಶಗಳು ಕೂಡ ಗಣನೆಗೆ ಒಳಪಡುತ್ತವೆ. MLC ಎಂದು ವರ್ಗೀಕರಣವಾದರೆ ಚಿಕಿತ್ಸೆಯಲ್ಲಿ ಯಾವುದೇ ಕಾಂಪ್ರಮೈಸ್ ಇರುವುದಿಲ್ಲ, ಚಿಕಿತ್ಸೆ ನಿಲ್ಲುವುದೂ ಇಲ್ಲ. ಆ ತಕ್ಷಣಕ್ಕೆ ಜೀವ ಉಳಿಸುವ ಕ್ರಮಗಳನ್ನು ಸರಿಯಾಗಿ ನಿರ್ವಹಿಸಿ ಅದರೊಂದಿಗೆ ಅಗತ್ಯವಿರುವ ಕಾನೂನು ಪ್ರಕ್ರಿಯೆಗಳನ್ನು ಸಂಬಂಧಿಸಿದ ಅಧಿಕಾರಿಗಳು ಕೈಗೊಳ್ಳುತ್ತಾರೆ. MLC ಆದರೆ ಚಿಕಿತ್ಸೆ ತಡವಾಗುತ್ತದೆ ಎಂಬ ಸಂಶಯ ಖಂಡಿತ ಬೇಡ. ರೋಗಿ ಆಸ್ಪತ್ರೆಗೆ ಬಂದಾಗ ಅವರ ಹಿಸ್ಟ್ರಿ ಹಾಗೂ ಸದ್ಯದ ಪರಿಸ್ಥಿತಿಯನ್ನು ವೈದ್ಯರು ಪರಿಶೀಲಿಸುತ್ತಾರೆ. ಗಾಯ ಹೇಗಾಯಿತು, ರೋಗಿಯನ್ನ ಕರೆತಂದದ್ದು ಯಾರು, ಇದು ಹಲ್ಲೆಯೇ, ವಿಷ ಸೇವನೆಯೇ ಅಥವಾ ಘಟನೆಗೆ ಸಂಬಂಧಿಸಿದಂತೆ ಏನಾದರೂ ಕಾನೂನಾತ್ಮಕ ಅಂಶವಿದೆಯೇ ಅನ್ನೋದನ್ನು ಗಮನಿಸಿ MLC ಮಾಡುವ ಅವಶ್ಯಕತೆಯನ್ನು ನಿರ್ಧರಿಸಲಾಗುತ್ತೆ. MLC ಎಂದು ವರ್ಗೀಕರಿಸುವುದು ಅಪರಾಧವನ್ನು ಸಾಬೀತುಪಡಿಸುವುದಲ್ಲ, ಬದಲಿಗೆ ಪ್ರಕರಣಕ್ಕೆ ಕಾನೂನಾತ್ಮಕ ತನಿಖೆಯ ಅಗತ್ಯವಿದೆ ಎಂಬುದನ್ನು ಸೂಚಿಸುವುದೇ.

0: ಆಗಿರುತ್ತೆ. ತಪ್ಪಿತಸ್ಥರು ಘಟನೆಗೆ ಕಾರಣಕರ್ತರು ಯಾರು ಎಂಬುದನ್ನು ನಂತರದ ತನಿಖೆ ಮತ್ತು ನ್ಯಾಯಾಂಗ ಪ್ರಕ್ರಿಯೆ ನಿರ್ಧರಿಸುತ್ತದೆ. ಉದಾಹರಣೆ ನೋಡೋದಾದ್ರೆ, ದ್ವಿಚಕ್ರ ವಾಹನ ಅಪಘಾತವಾಗಿ ವ್ಯಕ್ತಿ ಆಸ್ಪತ್ರೆಗೆ ಬಂದಿದ್ರೆ ಅವರ ಆರೋಗ್ಯದ ಸ್ಥಿತಿಯನ್ನು ಪರಿಶೀಲಿಸಲಾಗುತ್ತೆ. ತಲೆಗೆ ಪೆಟ್ಟಾಗಿದೆಯೇ, ಆಂತರಿಕ ರಕ್ತಸ್ರಾವವಾಗಿದೆಯೇ ಇತ್ಯಾದಿಗಳ ವಿವರವಾದ ಪರೀಕ್ಷೆಗಳು ನಡೆಯುತ್ತವೆ. ಚಿಕಿತ್ಸೆಯ ನಂತರ ಮೆಡಿಕೋ ಲೀಗಲ್ ಅಂಶಗಳನ್ನು ದಾಖಲಿಸುವ ಪ್ರಕ್ರಿಯೆ ನಡೆಯುತ್ತೆ. ಅಪಘಾತದ ಸ್ಥಳ, ಸಮಯ, ವಾಹನದ ವಿವರಗಳನ್ನು ದಾಖಲು ಮಾಡಿಕೊಳ್ಳಲಾಗುತ್ತೆ. ಆದರೆ ಆಸ್ಪತ್ರೆಯಲ್ಲಿ ವೈದ್ಯರು ಅಪಘಾತಕ್ಕೆ ಯಾರು ಕಾರಣರು ಎಂದು ತೀರ್ಮಾನಿಸುವುದಿಲ್ಲ. ಅದು ತನಿಖೆಯ ತಂಡಕ್ಕೆ ಸೇರಿದ ವಿಷಯ. ವೈದ್ಯರು ಯಾರನ್ನೂ ಅಪರಾಧಿ ಎಂದು ಘೋಷಿಸುವುದಿಲ್ಲ. ವೈದ್ಯಕೀಯ ದೃಷ್ಟಿಕೋನದಿಂದ ಮಾಹಿತಿಯನ್ನು ದಾಖಲಿಸಿಕೊಳ್ಳುತ್ತಾರೆ. ಅದರ ಆಧಾರದ ಮೇಲೆ ಪೊಲೀಸ್ ತನಿಖೆ ನಡೆದು ಅಂತಿಮವಾಗಿ ನ್ಯಾಯಾಲಯ ಕಾನೂನುಬದ್ಧವಾದ ನಿರ್ಧಾರವನ್ನು ಪ್ರಕಟಿಸುತ್ತೆ. MLC ಅಂದರೆ ವೈದ್ಯರು ಹಾಗೂ ಪೊಲೀಸ್ ಇಲಾಖೆ ಇಬ್ಬರೂ ಸೇರಿ ಕಾರ್ಯನಿರ್ವಹಿಸುವ ಒಂದು ವ್ಯವಸ್ಥೆ. ವೈದ್ಯರು ವೈದ್ಯಕೀಯ ವಿಚಾರಗಳನ್ನು ನಿಭಾಯಿಸಿದರೆ ಪೊಲೀಸರು ತನಿಖೆಯ ದೃಷ್ಟಿಕೋನದಿಂದ ಕೆಲಸ ಮಾಡ್ತಾರೆ. ಉದಾಹರಣೆಗೆ, ಅಪಘಾತ ಹೇಗೆ ಸಂಭವಿಸಿತು, ಯಾರ ತಪ್ಪಿನಿಂದ ಸಂಭವಿಸಿತು, ಘಟನೆ ಹಿಂದೆ ಏನು ಕಾರಣ ಇತ್ತು ಎಂಬುದನ್ನು ತನಿಖೆ ಮಾಡಬಹುದು. ವೈದ್ಯರು ರೋಗಿಯ ಸ್ಥಿತಿ, ಗಾಯಗಳ ಸ್ವರೂಪ ಮತ್ತು ಸಂಬಂಧಿತ ವೈದ್ಯಕೀಯ ಫೈಂಡಿಂಗ್ಸ್ಗಳನ್ನು ದಾಖಲಿಸುತ್ತಾರೆ. ಈ ಎರಡು ಬಗೆಯ ಮಾಹಿತಿಗಳು ನ್ಯಾಯಾಂಗ ಪ್ರಕ್ರಿಯೆಯಲ್ಲಿ ವಿಮರ್ಶೆಗೆ ಹಾಗೂ ತರ್ಕಕ್ಕೆ ಒಳಪಡುತ್ತೆ. ಆಸ್ಪತ್ರೆಯ ದಾಖಲೆಗಳು MLC ಪ್ರಕರಣಗಳಲ್ಲಿ ಬಹಳ ಮಹತ್ವದ ದಾಖಲೆಗಳು. ಪ್ರಕರಣ ನ್ಯಾಯಾಲಯಕ್ಕೆ ಹೋಗುವ ವೇಳೆಗೆ ಘಟನೆ ನಡೆದು ತಿಂಗಳು ವರ್ಷಗಳೇ ಕಳೆದಿರಬಹುದು. ಆಗ ಈ ವೈದ್ಯರು ದಾಖಲಿಸಿದ ಮಾಹಿತಿಗಳು ಮಹತ್ವದ ಪಾತ್ರವನ್ನು ವಹಿಸುತ್ತವೆ. MLC ಅಂದರೆ ರೋಗಿ ತಪ್ಪಿತಸ್ಥ ಎಂದು ಅರ್ಥವಲ್ಲ. ಪ್ರಕರಣಕ್ಕೆ ಕಾನೂನಿನ ಬಂಧವಿರಬಹುದೆಂದು ಸೂಚಿಸುವ ವೈದ್ಯಕೀಯ ವರ್ಗೀಕರಣ. MLC ಆದ ನಂತರ ಯಾವುದೇ ಮಾಹಿತಿಯನ್ನ ಗೌಪ್ಯವಾಗಿ ಇಡಬೇಕಾದಂತಹ ವಿಚಾರವಾಗಿ ಬಿಡುತ್ತೆ. ಅಗತ್ಯವಿರುವಾಗ ಕಾನೂನುಬದ್ಧ ಸಂಬಂಧಿಸಿದ ಅಧಿಕಾರಿಗಳು ಮಾತ್ರ ಮಾಹಿತಿಯನ್ನ ಪಡೆಯಬಹುದು. MLCಯ ಉದ್ದೇಶ ವೈದ್ಯಕೀಯ ಚಿಕಿತ್ಸೆಯನ್ನ ಕಾನೂನು ತನಿಖೆಯೊಂದಿಗೆ ಸಮನ್ವಯಗೊಳಿಸುವುದು ಎಂದಾಗತ್ತೆ. ಒಬ್ಬ ವ್ಯಕ್ತಿಯ ಜೀವ ಉಳಿಸುವುದು ವೈದ್ಯಕೀಯ ವ್ಯವಸ್ಥೆಯ ಕೆಲಸ. ಘಟನೆಗೆ ಸಂಬಂಧಿಸಿದ ಸತ್ಯಾಂಶವನ್ನ ತನಿಖೆ ಮಾಡುವುದು ಪೊಲೀಸ್ ಮತ್ತು ತನಿಖಾ ವ್ಯವಸ್ಥೆಯ ಕೆಲಸ. ಕೊನೆಗೆ ಲಭ್ಯವಿರುವ ಸಾಕ್ಷ್ಯಗಳ ಆಧಾರದ ಮೇಲೆ ಅಂತಿಮ ಕಾನೂನು ನಿರ್ಧಾರ ತೆಗೆದುಕೊಳ್ಳುವುದು ನ್ಯಾಯಾಂಗ ವ್ಯವಸ್ಥೆಯ ಕೆಲಸ. MLC ಅನ್ನೋ ಪದ ಕೇಳಿದಾಗ ಭಯಪಡೋ ಅಗತ್ಯವಿಲ್ಲ. ಈ ವೈದ್ಯಕೀಯ ಘಟನೆಯ ಹಿಂದೆ ಕಾನೂನು ಸಂಬಂಧಿತ ಅಂಶವಿರಬಹುದು. ಆದ್ದರಿಂದ ಇದನ್ನು ಸರಿಯಾಗಿ ದಾಖಲಿಸಿ ಅಗತ್ಯವಿರುವ ಕಾನೂನು ಪ್ರಕ್ರಿಯೆಯೊಂದಿಗೆ ಮುಂದುವರಿಯಬೇಕು ಎಂಬ ಅರ್ಥವನ್ನು ನೀಡುತ್ತೆ. ಪ್ರಕರಣ ಯಾವುದೇ ಇರಲಿ, ಮಾನವ ಜೀವದ ರಕ್ಷಣೆ ಮೊದಲು. MLC ನ್ಯಾಯಾಂಗ ಕಾನೂನಿನ ಪ್ರಕಾರ ಇದರ ಹೊಣೆಗಾರಿಕೆ ಯಾರದ್ದು ಎಂದು ನಿರ್ಧರಿಸುತ್ತೆ. ಈ ಮೂರು ಹಂತಗಳ ಸಮನ್ವಯವೇ ಒಂದು ಸಮಗ್ರ ಮೆಡಿಕೋ ಲೀಗಲ್ ವ್ಯವಸ್ಥೆಯ ಮೂಲ ಉದ್ದೇಶ.
1: ದೈಹಿಕ ದೀಕ್ಷೆ, ಲೇಖನ ಹಾಗೂ ಪ್ರಸ್ತುತಿ ಡಾಕ್ಟರ್ ಕುಲದೀಪ್ ಎನ್. ಈ ಕಾರ್ಯಕ್ರಮ ಆಕಾಶವಾಣಿ ಮೈಸೂರು ಕೇಂದ್ರದಿಂದ ಮೂಡಿಬಂತು. ಈ ಕಾರ್ಯಕ್ರಮದ ಮರುಪ್ರಸಾರ ಇಂದು ಸಂಜೆ 6:10. ಸಮಯವಾಗಿದೆ 6:40.
2: ಆಕರ್ಷಕ ಸೀರೆ ಮತ್ತು ಉಪಸಾಧನಗಳು, ಮಗ್ಗದ ಮನೆ ಮೈಸೂರು ರಾಮಕೃಷ್ಣ ನಗರ.
3: ಆಕಾಶವಾಣಿ
4: ಸಿರಿಗನ್ನಡ ದೇವಿಯ ಮುಕುಟದಲ್ಲಿ
3: ಪದ ಸಂಸ್ಕೃತಿ, ಕನ್ನಡ ಪದಗಳ ಬಳಕೆ ಕಲಿಕೆಯ ವಿಶಿಷ್ಟ ಬಾನುಲಿ ಸರಣಿ. ಇಂದಿನ ಕಾರ್ಯಕ್ರಮವನ್ನು ಪ್ರಸ್ತುತಪಡಿಸುವವರು ಡಾಕ್ಟರ್ ಶ್ರೀರಾಮ್ ಭಟ್. ಪದಪರಿಚಯ.
5: ಮೊದಲಿಗೆ ನಾವು ತಿಳಿಯಬೇಕಾದ ಪದ ತಿರುಕ. ತಿರುಕ ಎಂದರೆ ಗೊತ್ತೇ ಇದೆ, ಭಿಕ್ಷೆ ಬೇಡುತ್ತಾ ಮನೆ ಮನೆಗೆ ತಿರುಗುವವನು. ತಿರುದು ತಿನ್ನುವ ಅಲೆಮಾರಿ ತಿರುಕ. ತಿರುಕನೋರ್ವ ನೂರ ಮುಂದೆ ಮುರುಕು ಧರ್ಮ ಶಾಲೆಯಲ್ಲಿ ಹೊರಗಿರುತ್ತಾಲೊಂದು ಕನಸು ಕಂಡನಂತೇನೆ. ಕನಕದಾಸರು ಹೇಳುವ ತಿರುಕನ ಕನಸು ಯಾರನ್ನೂ ಬಿಟ್ಟಿಲ್ಲ. ತಿರಿದು ಭಿಕ್ಷೆ ಬೇಡಿ ತಂದ ಅನ್ನ ತಿರಿಕೂಳ್. ಇದಕ್ಕೆ ಆಧ್ಯಾತ್ಮಿಕ ನೆಲೆಯೂ ಇದೆ. ಹರಿಕೀರ್ತನೆಯಂ ಪಾಡುತೆ ದೈವ ನ್ಯಸ್ತಭರಂ ತಿರಿಕೂಳಿಂ ಜೀವಿಸುತ್ತಿರ್ದಂ. ಈ ನೆಲೆಯಲ್ಲಿ ಇರುವವರು ಆಧ್ಯಾತ್ಮಿಕ ತಿರುಕರು, ಸಂಸ್ಕೃತದಲ್ಲಿ ಪರಿವ್ರಾಜಕರು, ಪ್ರಾಕೃತದಲ್ಲಿ ಬಿಕ್ಕುಗಳು. ಒಂದೆಡೆ ನೆಲೆಸದೆ ಜ್ಞಾನ ಪ್ರಸಾರ ಮಾಡುತ್ತಾ ಅಲೆಯುವ ಈ ತಿರುಕರಿಗೆ ಭಿಕ್ಷೆಯೇ ಜೀವಿತ, ಜೀವಿತ ಮಾತ್ರ. ಊರೂರು ತಿರುಗಿ ಭಿಕ್ಷೆ ಸಂಗ್ರಹಿಸಿ ಬಡ ಮಕ್ಕಳಿಗೆ ಉಣಬಡಿಸಿ ವಿದ್ಯೆ ನೀಡಿದ ಸಂತ ಮಲ್ಲಾಡಿಹಳ್ಳಿಯಲ್ಲಿದ್ದರು. ತನ್ನನ್ನು ತಿರುಕ ಎಂದೇ ಕರೆದುಕೊಂಡಿದ್ದರು. ನಾವು ಇನ್ನೊಂದು ಪದವನ್ನು

0: ಜ್ಞಾನ ಅನಂತ ಅಪಾರ, ಪಾರಂಗತ ಎನ್ನುವುದು ಸಾಪೇಕ್ಷ ಮಾತ್ರ. ಅಡಿಗರ ವ್ಯಂಗ್ಯದ ಕಿಡಿನುಡಿಯನ್ನಾಲಿಸಿ, ಜಾತ ಕರ್ಮದಿ ನಿರತ ಈ ಪುರೋಹಿತ ಭಟ್ಟ ಅಪರ ಪ್ರಯೋಗದಲ್ಲಿ ಪಾರಂಗತ.
1: ತಪ್ಪು ಒಪ್ಪು.
0: ಥಂಡಿ ನೆಗಡಿಗೂ ಡಾಕ್ಟರ್ ಹತ್ರ ಹೋಗುವ ಅಗತ್ಯತೆ ಇದೆಯೇ? ಅಗತ್ಯ ಎಂದರೆ ಸಾಕು, ಅಗತ್ಯತೆ ಎನ್ನಬಾರದು. ಗತ ಅಗತ ಅಗತ್ಯ. ಕೊನೆಯಲ್ಲಿರುವ ಯ ಮತ್ತು ತಾ ಎರಡೂ ಭಾವಾರ್ಥಕ ಪ್ರತ್ಯಯಗಳು. ಒಂದು ಪ್ರತ್ಯಯವನ್ನು ಲಗತ್ತಿಸಿದರೆ ಸಾಕು, ಎರಡನ್ನೂ ಲಗತ್ತಿಸಿದರೆ ತಲೆ ಶಿರೋಭಾರ ಎಂದಂತೆ. ಐಕ್ಯತೆ ಭಾವೈಕ್ಯತೆ ಎಂದಾಗಲೂ ಇದೇ ತಪ್ಪು ಮಾಡುತ್ತೇವೆ. ಐಕ್ಯ ಭಾವೈಕ್ಯ ಎಂದರೆ ಸಾಕು.
1: ಸುಮಧುರ.
0: ಕನಕದಾಸರ ರಚನೆ ಸತ್ಯವಂತರ ಸಂಗವಿರಲು ತೀರ್ಥವೇ.

ಭಕ್ತಿಯ ಜೊತೆಗೆ ಬೋಧೆ ಪ್ರಧಾನವಾದ ಕೀರ್ತನೆ ಇದು. ಸತ್ಯವಂತರ ಸಹವಾಸದ ಪ್ರಾಮುಖ್ಯವನ್ನು ಪ್ರತಿಪಾದಿಸುವುದೇ ಈ ಕೀರ್ತನೆಯ ಗುರಿ. ಅದಕ್ಕೆ ಪೋಷಕವಾಗಿ ಬದುಕಿನ ಬಹುಮುಖ್ಯ ನೀತಿ ನಡತೆಗಳ ಹೋಲಿಕೆಯನ್ನು ಚಿತ್ತಾಕರ್ಷಕವಾಗಿ ಇಲ್ಲಿ ಮಂಡಿಸಲಾಗಿದೆ. ಸತ್ಯಕ್ಕೆ ಎರಡು ನೆಲೆ, ಒಂದು ವ್ಯಾವಹಾರಿಕ, ಇನ್ನೊಂದು ಪಾರಮಾರ್ಥಿಕ. ಯಥಾರ್ಥವು ಮೊದಲ ಸತ್ಯ. ಇಹದ ಬದುಕಿನಲ್ಲಿ ಇದ್ದಿದ್ದನ್ನು ಇದ್ದಂತೆ, ಕಂಡಿದ್ದನ್ನು ಕಂಡಂತೆ, ಕೇಳಿದ್ದನ್ನು ಕೇಳಿದಂತೆ, ಇಂದ್ರಿಯಗಳಿಂದ ಅನುಭವಿಸಿದ್ದನ್ನು ಅನುಭವಿಸಿದಂತೆ ಹೇಳುವ ಸತ್ಯ ಅದು. ಯಥಾರ್ಥ ಅಥವಾ ವಾಸ್ತವ ಎಂದರೆ ಅದೇ. ಇನ್ನೊಂದು ಭೂತ ಭವಿಷ್ಯದ ವರ್ತಮಾನಗಳಲ್ಲಿ ಎಂದೆಂದೂ ಬದಲಾಗದೆ ನಾಶವಾಗದೆ ಇರುವ ತ್ರಿಕಾಲ ಅಬಾಧಿತ ಸತ್ಯ. ಪರಿವರ್ತನಶೀಲ ಪ್ರಪಂಚಕ್ಕೆ ಮೂಲವೂ ಆಧಾರವೂ ಆದ ಚೈತನ್ಯ, ಆತ್ಮ, ಭಗವಂತ ಎಂದು ಮುಂತಾಗಿ ಅದನ್ನು ಹೆಸರಿಸಲಾಗಿದೆ. ಆ ಪರಮಸತ್ಯವನ್ನು ಸಾಕ್ಷಾತ್ಕರಿಸಿಕೊಳ್ಳುವುದೇ ಎಲ್ಲ ಸಾಧಕರ ಪರಮೋದ್ದೇಶ. ಈ ಎರಡೂ ನೆಲೆಗಳನ್ನು ತಮ್ಮದಾಗಿಸಿಕೊಂಡವರು ಸತ್ಯವಂತರು. ಸಹವಾಸ ಸಾರೂಪ್ಯವನ್ನು ಆಗು ಮಾಡುವುದು. ಈ ಅರ್ಥದಲ್ಲಿ ಸತ್ಯವಂತರ ಸಹವಾಸ ಪಾವನಕರ. ಸಾಮಾನ್ಯ ಅರ್ಥದಲ್ಲಿ ತೀರ್ಥ ಎಂದರೆ ನೀರು, ಅದು ಬಾಹ್ಯವನ್ನು ಮಾತ್ರ ಶುಚಿಗೊಳಿಸುವುದು. ಸಂತರನ್ನು ತೀರ್ಥರು ಎಂದು

0: ಬಿರುದಿಸುವ ಸಂತರ ಆಗಮನವನ್ನು ತೀರ್ಥಾಗಮನ ಎಂದು ಹೇಳುವ ರೂಢಿ ಇದೆ. ಸತ್ಯವಂತರ ಸಹವಾಸ ಒಳಗನ್ನೂ ಹೊರಗನ್ನೂ ಶುಚಿಗೊಳಿಸುವ ಪಾವನಗೊಳಿಸುವ ತೀರ್ಥ. ಅದು ಒದಗಿದ ಮೇಲೆ ಅವನ ಪಾಲಿಗೆ ಮಿಕ್ಕ ತೀರ್ಥಕ್ಷೇತ್ರಗಳಿಂದ ಯಾವ ಪ್ರಯೋಜನವೂ ಇಲ್ಲ. ನಿತ್ಯಜ್ಞಾನಿಗೆ ಇತರ ಚಿಂತೆಗಳು ಬಾಧಿಸವು. ಇದನ್ನು ಸಮರ್ಥಿಸಲಿಕ್ಕಾಗಿ ಮಾಲೋಪಮೆಯಂಥ ನಿದರ್ಶನ ಸರಣಿ ಇಲ್ಲಿದೆ. ಗುರುಹಿರಿಯರ ಮಹತ್ವವನ್ನು ಅರಿಯದವನ ಅರಿವು ವ್ಯರ್ಥ. ಅಂತೆಯೇ ಪರಹಿತವನ್ನು ಮಾಡದವನ ಶರೀರ, ತಾನು ಇತರರೊಂದಿಗೆ ಹಂಚಿ ತಿನ್ನದ ಸಿರಿಸಂಪದ, ಇಷ್ಟದೈವವನ್ನು ಪೂಜಿಸದ ಮಾನವಿಲ್ಲದ ಮನುಜನ ಬಾಳು ನಿಷ್ಪ್ರಯೋಜಕ. ತಾರತಮ್ಯದಿಂದ ನೋಡುವೆಡೆ ವಾಸ, ಸಾಮರಸ್ಯವಿರದ ದಾಂಪತ್ಯ, ಭಿನ್ನಾಭಿಪ್ರಾಯವನ್ನು ಸಹಿಸದ ಸ್ನೇಹ ಇದ್ದೂ ಇಲ್ಲದಂತೆ. ಮುಖ್ಯವಾಗಿ ಹಿಂದಿನ ಜನ್ಮದಲ್ಲಿ ಏನೂ ಕೊಡಲಿಲ್ಲ, ಇಂದಿನ ಜನ್ಮದಲ್ಲಿ ಮಾತ್ರ ಹೇರಾಸೆ ಏಕೆ? ಇಲ್ಲಿರುವ ಸನ್ನೆ ಸಂಸ್ಕೃತದ ಸಂಜ್ಞಾಪದದ ತದ್ಭವ. ಇದಕ್ಕೆ ಸಂಕೇತ, ಗುರುತು, ಸೂಚನೆ, ಹಾವಭಾವ, ಭಂಗಿ ಎಂಬ ಅರ್ಥಗಳೂ ಇವೆ.
1: ಪದ ಸಂಸ್ಕೃತಿ, ಕನ್ನಡ ಪದಗಳ ಬಳಕೆ ಕಲಿಕೆಯ ವಿಶಿಷ್ಟ ಬಾನುಲಿ ಸರಣಿ ಕೇಳಿದಿರಿ. ಪ್ರಸ್ತುತಪಡಿಸಿದವರು ಡಾಕ್ಟರ್ ಶ್ರೀರಾಮ್ ಭಟ್. ಸಹಕಾರ ಆಕಾಶವಾಣಿ ಧಾರವಾಡ ಕೇಂದ್ರ.
2: ಶ್ರೀಗನ್ನಡ ದೇವಿಯ ಮುಕುಟದಲ್ಲಿ ತಿರುಗುತ್ತಿರೆ ನುಡಿ ಮುತ್ತುಗಳು.
3: ಶ್ರೀಗನ್ನಡ ದೇವಿಯ ಮುಕುಟದಲ್ಲಿ
1: ಸಂಕಲನ ಎಸ್ ಲಕ್ಷ್ಮೀನಾರಾಯಣ.
2: ಹಾಡುವ ಮಾತಲಿ ಹಾಡುವ ಹಾಡಲಿ ಅಡಗಿವೆ ಕನ್ನಡ ನುಡಿ ಸಂಪದ.
1: ಪರಿಕಲ್ಪನೆ ಹಾಗೂ ನಿರ್ಮಾಣ ಎಚ್ ಶ್ರೀನಿವಾಸ್. ಈ ಕಾರ್ಯಕ್ರಮ ಆಕಾಶವಾಣಿ ಮೈಸೂರು ಕೇಂದ್ರದ ಕೊಡುಗೆ.
4: ಇಂದು ಸಂಜೆ 4:30 ಸಂಧ್ಯಾರಾಗ. ರಾಷ್ಟ್ರಕವಿ ಕುವೆಂಪು ಅವರು ಕುಲಪತಿಗಳಾಗಿದ್ದಾಗ ಅವರ ಮಾರ್ಗದರ್ಶನದಲ್ಲಿ ಮೈಸೂರು ವಿಶ್ವವಿದ್ಯಾನಿಲಯದ ಆವರಣದಲ್ಲಿ ಸಸಿಗಳನ್ನು ಬೆಳೆಸಿದ ಪರಿಸರ ಪ್ರೇಮಿ ಮೇಸ್ತ್ರಿ ಮಾದಯ್ಯ ಅವರೊಂದಿಗೆ ಮಾತುಕತೆ. ಇವರೊಂದಿಗೆ ಭಾಗವಹಿಸುತ್ತಾರೆ ಜಿಎನ್ ಮಂಜುನಾಥ್. ಸಂಜೆ 5:00 ನಾರಾಯಣ ಹೃದಯಾಲಯ ಪ್ರಾಯೋಜಿತ ಆರೋಗ್ಯ ನೇರಫೋನಿನ್ ಕಾರ್ಯಕ್ರಮ. ವಿಷಯ ಸ್ತ್ರೀಯರಲ್ಲಿ ಕ್ಯಾನ್ಸರ್ ಕುರಿತ ಜಾಗೃತಿ. ಭಾಗವಹಿಸುತ್ತಾರೆ ಕನ್ಸಲ್ಟೆಂಟ್ ಸರ್ಜಿಕಲ್ ಆಂಕಾಲಜಿಸ್ಟ್ ಡಾ ಸುಹಾಸ್ ಕೆಆರ್. ಪ್ರಸ್ತುತಿ ಡಾ ಕುಲ್ದೀಪ್ ಎನ್. ಪ್ರಾಯೋಜಕರು ನಾರಾಯಣ ಹೃದಯಾಲಯ ಮೈಸೂರು. ಆಕಾಶವಾಣಿ ಮೈಸೂರು ಎಫ್ಎಂ 100.6. ಸಮಯ 6:50. ರೈತರಿಗೆ ಸಲಹೆ.
5: ತೆಂಗು ಮತ್ತು ಅಡಿಕೆ ತೋಟಗಳಲ್ಲಿ ಈಗ ಬಹಳಷ್ಟು ಬೀಟಲ್ಗಳು, ಅಂದರೆ ಕನ್ನಡದಲ್ಲಿ ಇವನ್ನು ದುಂಬಿಗಳು ಅಂತ ಕರಿಬೋದು, ಕಾಣಿಸ್ತಾ ಇದ್ದಾವೆ. ಬಹಳಷ್ಟು ಜನ ಎಷ್ಟೋ ದುಂಬಿಗಳನ್ನು ನೋಡೇ ಇಲ್ಲ. ಅವರು ಲೆಕ್ಕ ಹಾಕ್ತಿದ್ದಾರೆ ಇದೇನು ಒಳ್ಳೇದು ಮಾಡುತ್ತೋ ಅಥವಾ ಕೆಟ್ಟದ್ದು ಮಾಡುತ್ತೋ ಅಂತ. ಬಹಳಷ್ಟು ಬಾರಿ ವಾತಾವರಣದ ಏರುಪೇರಿನಿಂದ ಒಂದಷ್ಟು ದುಂಬಿಗಳು ತೆಂಗು ಹಾಗೂ ಅಡಿಕೆ ಕಾಂಡದ ಮೇಲೆ ಕಾಣಿಸ್ಕೋಬೋದು. ಹಾಗಂತ ಎಲ್ಲವೂ ಹಾನಿ ಮಾಡ್ತವೆ ಅಂತಲ್ಲ, ನೋಡ್ತಾ ಹೋಗಿ ಯಾವ್ಯಾವ ಬೀಟಲ್ಗಳು ಏನೇನು ಮಾಡ್ತವೆ ಅನ್ನೋದನ್ನು ಗಮನಿಸಿದ್ರೆ ಯಾವುದು ಹಾನಿಕಾರಕ ಯಾವುದು ಹಾನಿಕಾರಕ ಅಲ್ಲ ಅನ್ನೋದು ನಿಮಗೆ ಗೊತ್ತಾಗ್ತಾ ಹೋಗುತ್ತೆ. ಆದರೆ ತೆಂಗು ಮತ್ತು ಅಡಿಕೆಯಲ್ಲಿ ಇತ್ತೀಚೆಗೆ ಬಹಳವಾಗಿ ಹಾನಿ ಮಾಡ್ತಾ ಇರುವಂಥದ್ದು ರೈನೋಸರಸ್ ದುಂಬಿ, ತೆಂಗಿನ ಕೆಂಪು ಮೂತಿ ಕಾಂಡ ಕೊರಕ, ರೆಡ್ ಪಾಮ್ ವಿವಿಲ್ ಅಂತ ಕರಿತೇವೆ, ಮತ್ತು ಕಪ್ಪು ತಲೆ ಕಂಬಳಿ ಹುಳು. ಇವು ಬಹಳ ಪ್ರಧಾನವಾಗಿ ತೆಂಗನ್ನು ಕಾಡ್ತಾ ಇದ್ದಾವೆ. ಇವುಗಳನ್ನು ಹತೋಟಿ ಮಾಡೋದಕ್ಕೆ ಒಂದಷ್ಟು ಜೈವಿಕ ವಿಧಾನಗಳನ್ನು ರೈತರು ಅನುಸರಿಸಿದ್ರೆ ಬಹಳ ಉತ್ತಮವಾಗೇ ಈ ಕೀಟಗಳನ್ನು ಹತೋಟಿ ಮಾಡಬಹುದು. ಈಗ ರೈನೋಸರಸ್ ದುಂಬಿ ತೆಂಗಿನ ಸುಳಿಯನ್ನು ಕೊರಿಯುತ್ತೆ, ಸುಳಿ ಇದ್ದಕ್ಕಿದ್ದಂತೆ ಸತ್ತೋಗುತ್ತೆ, ಮೇಲೆ ಹೋಗಿ ಸುಳಿಯನ್ನು ಎಳೆದ್ರೆ ಕಿತ್ತು ಬರುತ್ತೆ. ಇದನ್ನು ಹತೋಟಿ ಮಾಡೋ ಸೂತ್ರ ಏನಿದೆಯಲ್ಲ ಅದು ತುಂಬ ಸರಳ. ತೆಂಗಿನ ತೋಟದಲ್ಲಿ ಅಲ್ಲಲ್ಲಿ ಮಣ್ಣಿನ ಮಡಿಕೆಯಲ್ಲಿ ಹರಳು ಹಿಂಡಿಯನ್ನು ಹಾಕಿ, ಈ ಗೊದುಮಟ್ಟೆ ಅಂತಿರಲ್ಲ ಆ ಮೇಲ್ಭಾಗದ ಒಂದೆರಡು ತುಂಡನ್ನು ಕತ್ತರಿಸಿ ಅದನ್ನು ಕೂಡ ಹರಳು ಹಿಂಡಿಯ ಜೊತೆ ಮಡಿಕೆಯಲ್ಲಿ ಹಾಕಿ ನೀರು ತುಂಬಿ ಮಡಿಕೆಯನ್ನು ಕಂಠದವರೆಗೆ ಅಲ್ಲಲ್ಲಿ ಹೂತ್ರೆ ಸಾಕು. ಈ ರೈನೋಸರಸ್ ದುಂಬಿಗಳು ಇದರ ಕಟು ವಾಸನೆಗೆ ಆಕರ್ಷಣೆ ಹೊಂದಿ ಆ ನೀರಲ್ಲಿ ಬಿದ್ದು ಸತ್ತೋಗ್ತವೆ. ಬರೀ ಇಷ್ಟು ಮಾಡಿದರೆ ಸಾಕು ಅಂತ ಅನ್ಕೋಬೇಡಿ. ಬೇವಿನ ಬೀಜದ ಪುಡಿಯನ್ನು ಮರಳಿನ ಜೊತೆ ಬೆರೆಸಿಬಿಟ್ಟು ಸುಳಿಭಾಗ ಅಂದರೆ ಅಂತಿಮವಾದ ಎರಡು ಮೂರು ಸುರುಳಿ ಇರುತ್ತೆ ನೋಡಿ, ಅಲ್ಲಿಗೆ ಬೇವಿನ ಹಿಂಡಿ ಅಂದರೆ ಬೇವಿನ ಬೀಜದ ಪುಡಿ ಮತ್ತು ಮರಳಿನ ಮಿಶ್ರಣವನ್ನು ಹಾಕಬೇಕು. ಆಗ ರೈನೋಸರಸ್ ದುಂಬಿಯನ್ನು ನೀವು ಹತೋಟಿ ಮಾಡಬಹುದು. ಇನ್ನು ಕಪ್ಪು ತಲೆ ಕಂಬಳಿ ಹುಳು, ಎಲೆಯನ್ನು ಕೆರೆದು ತಿನ್ನೋದ್ರಿಂದ ದೂರದಿಂದ ನೋಡಿದ್ರೆ ಮರ ಪೂರ್ತಿ ಬೆಳ್ಳಿ ಕಾಣ್ತಾ ಇರುತ್ತೆ, ಮರದಲ್ಲಿ ಹಸಿರಿನ ಅಂಶವೇ ಇರೋದಿಲ್ಲ. ಎಲೆಯಲ್ಲಿ ಹಸಿರಿನ ಅಂಶ ಇಲ್ಲದೆ ಹೋದಾಗ ಎಲೆ ಪತ್ರಹರಿತ್ತಿನ ಮೂಲಕ ಆಹಾರವನ್ನು ಉತ್ಪಾದನೆ ಮಾಡೋದಕ್ಕೆ ಆಗೋದಿಲ್ಲ, ನಿಧಾನವಾಗಿ ತೆಂಗಿನ ಮರ ಸೊರಗ್ತಾ ಬರುತ್ತೆ. ಬಹಳ ವೇಗವಾಗಿ ಇದು ಮರಕ್ಕೆ ಹಾನಿಯನ್ನು ಉಂಟು ಮಾಡೋದಿಲ್ಲ, ಆದರೆ ಗಿಡ ಪೂರ್ತಿ ಬೆಳ್ಳಗಾದ ಮೇಲೆ ಇಳುವರಿ ಕಡಿಮೆ ಆಗುತ್ತೆ. 100-150 ತೆಂಗಿನಕಾಯಿಯನ್ನು ನೀಡ್ತಾ ಇದ್ದಂತಹ ಮರ ಒಮ್ಮೆಗೆ 30-40 ಬಂದುಬಿಡುತ್ತೆ. ಗೋನಿಯೋಜಿಸ್ ನೆಪಾಂಟಿಟಿಸ್ ಅನ್ನುವಂತಹ ಒಂದು ಉಪಯುಕ್ತ ಜೀವಿಯನ್ನು ತೋಟಗಾರಿಕಾ ಇಲಾಖೆಯವರೇ ಅಭಿವೃದ್ಧಿ ಮಾಡಿ ನೀಡ್ತಾ ಇದ್ದಾರೆ. ರೈತರು ಇಲಾಖೆಯವರ ನೆರವನ್ನು ಪಡೆದುಕೊಂಡು ಈ ಕೀಟವನ್ನು ತೆಂಗಿನ ತೋಟದಲ್ಲಿ ಬಿಡುಗಡೆ ಮಾಡಿದ್ರೆ ಇವು ಹೋಗಿ ಕಪ್ಪು ತಲೆ ಕಂಬಳಿ ಹುಳುವನ್ನು ಹತೋಟಿ ಮಾಡುತ್ತವೆ. ಇದು ಜೈವಿಕ ಹತೋಟಿ ವಿಧಾನ. ಇನ್ನು ತೆಂಗಿನ ಕೆಂಪು ಮೂತಿ ಕಾಂಡ ಕೊರಕ, ತೋಟವನ್ನು ಸರಿಯಾಗಿ ನಿರ್ವಹಣೆ ಮಾಡಬೇಕು. ತೆಂಗಿನ ಮರದ ಕಾಂಡಕ್ಕೆ ಯಾವುದೇ ರೀತಿ ಧಕ್ಕೆ ಆಗದಂತೆ ನೋಡ್ಕೋಬೇಕು. ಎಷ್ಟೋ ಜನ ಕೂಡಲಿಡ್ಕೊಂಡು ಹೋಗ್ತಾರೆ ತೆಂಗಿನ ಮರಕ್ಕೆ, ಅದನ್ನು ಸಿಕ್ಕಿಸ್ತಾರೆ, ಆಮೇಲೆ ಕೂಡಲು ಕಿತ್ಕೊಂಡು ಹೋಗ್ತಾರೆ. ಆದರೆ ಕಾಂಡದ ಮೇಲೆ ಒಂದು ಗಾಯ ಆಗಿರುತ್ತೆ, ಆ ಗಾಯದ ಮೂಲಕ ಈ ಕೆಂಪು ಮೂತಿ ಹುಳು ತನ್ನ ಮೊಟ್ಟೆಯನ್ನು ಇಡುತ್ತೆ, ತೆಂಗಿನ ಕಾಂಡದ ಒಳಗಡೆ ಸುಖವಾಗಿ ಬೆಳೆಯುತ್ತೆ. ಹಾಗಾಗಿ ಇಡೀ ಮರವನ್ನು ವಿಷ ಉಣಿಸಿ ಒಳಗಡೆ ಇರುವಂತಹ ಹುಳುವನ್ನು ಸಾಯಿಸೋ ಬದಲು ನಿರ್ವಹಣೆಯನ್ನು ಸರಿಯಾಗಿ ಇಟ್ಟುಕೊಂಡ್ರೆ ಈ ಹುಳುವನ್ನು ಕೂಡ ಸಮಗ್ರವಾಗಿ ಹತೋಟಿ ಮಾಡಬಹುದು.
4: ರೈತರಿಗೆ ಸಲಹೆ ಕೇಳಿದಿರಿ. ಆಕಾಶವಾಣಿ ಮೈಸೂರು FM 100.6. ಸಮಯ 6:55 ಇನ್ನು ಮುಂದೆ ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ ಸಂಸ್ಕೃತದಲ್ಲಿ ವಾರ್ತೆಗಳು.

0: ಹೌದ್ರಿ, ಯಾವ ಕಾರ್ಯಕ್ರಮಗಳ ಸುದ್ದಿ ತರ್ತೀರಿ?
1: ರೀ, ಮೈಸೂರು ಮಂಡ್ಯ ಚಾಮರಾಜನಗರದ್ದು.
0: ಯಾವ್ಯಾವ ಕಾರ್ಯಕ್ರಮಗಳಿವೆಯೋ ಅಲ್ಲಿ?
1: ಸಾಹಿತ್ಯಿಕ, ಸಾಮಾಜಿಕ, ಸಾಂಸ್ಕೃತಿಕ, ರೈತಪರ ಕಾರ್ಯಕ್ರಮಗಳು ಕಣ್ರಿ.
0: ಯಾವತ್ರಿ ಬರುತ್ತೆ ಈ ಕಾರ್ಯಕ್ರಮ?
1: ಪ್ರತಿ ಗುರುವಾರ ಬೆಳಗ್ಗೆ 11 ಗಂಟೆಯಿಂದ 12 ಗಂಟೆವರೆಗೆ ನಿಮ್ಮೊಂದಿಗೆ ಮೈಸೂರು ಆಕಾಶವಾಣಿಯ ಸುತ್ತಮುತ್ತ ಕಾರ್ಯಕ್ರಮದಲ್ಲಿ.
0: ನಾವು ಕೂಡ ಕಾರ್ಯಕ್ರಮಗಳ ವಿವರ ಕಳಿಸ್ಬೋದಾ?
1: ಖಂಡಿತವಾ ಕಳಿಸಿಪ್ಪ. ಪತ್ರ ಬರೀರಿ, ವಿಳಾಸ ಹೀಗಿದೆ: ನಿಲಯ ನಿರ್ದೇಶಕರು, ಸುತ್ತಮುತ್ತ ವಿಭಾಗ, ಆಕಾಶವಾಣಿ, ಯಾದವಗಿರಿ, 5700020.
0: ಮೇಲ್ ಕೂಡ ಮಾಡಬಹುದೇನೋ?
1: ಓ ಖಂಡಿತ, replyair@mysore.gmail.com.
0: ಹಾಗಿದ್ರೆ ಕೇಳ್ತಿರಲ್ವಾ ಕಾರ್ಯಕ್ರಮ
1: ಸುತ್ತಮುತ್ತ?
2: ಇಂದು ಸಂಜೆ 6:50 ಕೃಷಿರಂಗ, ಭಾರತ ಸರ್ಕಾರದ ಕೃಷಿ ಹಾಗೂ ರೈತ ಕಲ್ಯಾಣ ಮಂತ್ರಾಲಯ ಪ್ರಾಯೋಜಿತ ಕಾರ್ಯಕ್ರಮ ಕಿಸಾನ್ ವಾಣಿಯಲ್ಲಿ ಹಣ್ಣು ಹೊನ್ನು ಬಾನುಲಿ ಸರಣಿ. ತೋಟಗಾರಿಕಾ ಇಲಾಖೆಯಿಂದ ರೈತರಿಗೆ ದೊರೆಯುವ ಸೌಲಭ್ಯಗಳನ್ನು ಕುರಿತು ಮೈಸೂರು ಜಿಲ್ಲಾ ತೋಟಗಾರಿಕಾ ಇಲಾಖೆಯ ಜಂಟಿ ನಿರ್ದೇಶಕರಾದ ಕೆಎನ್ ರೂಪಶ್ರೀ ಅವರೊಂದಿಗೆ ಸಂದರ್ಶನವಿದೆ. ಸಂದರ್ಶಕರು ಎನ್ ಕೇಶವಮೂರ್ತಿ. ಆಕಾಶವಾಣಿ ಮೈಸೂರು ಎಫ್ಎಂ 100.6, ಸಮಯ 7:02 ಆಗುತ್ತಲಿದೆ. ಇನ್ನು ಮುಂದೆ ಬೆಂಗಳೂರು ಕೇಂದ್ರದ ಸಹಪ್ರಸಾರ.

ಕೇಳುಗರೆ, ವನಸ್ಪಂದನ ಪ್ರಾಯೋಜಿತ ಕಾರ್ಯಕ್ರಮ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಪ್ರತಿ ತಿಂಗಳ ಮೊದಲ ಹಾಗೂ ಮೂರನೇ ಗುರುವಾರ ಬೆಳಗ್ಗೆ

0: 15:00 ಆಕಾಶವಾಣಿ ಬೆಂಗಳೂರು ವಿವಿಧ ಭಾರತಿ 102.9 ಎಫ್ಎಂನಲ್ಲಿ ಬೆಳಗ್ಗೆ 8:45 ಪ್ರಸಾರವಾಗಲಿದೆ ವನಸ್ಪಂದನ. ಈ ಕಾರ್ಯಕ್ರಮದ ಪ್ರಾಯೋಜಕರು ಅರಣ್ಯ ಇಲಾಖೆ, ಕರ್ನಾಟಕ ಸರ್ಕಾರ. ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೇ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೇ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ cbsblr@gmail.com.
1: ಊಟಕ್ಕೆ ಮೊದಲು ಅಥವಾ ಸಾಕು ಪ್ರಾಣಿಗಳೊಡನೆ ಆಟವಾಡಿದರೆ ಹಾಗೂ ಶೌಚದ ನಂತರ ಕೈಯನ್ನು ಸಾಬೂನು ಬಳಸಿ ಶುಭ್ರವಾಗಿ ತೊಳೆದುಕೊಳ್ಳಿ. ರೋಗಾಣುಗಳಿಂದಾಗಿ ಮತ್ತು ಸ್ವಚ್ಛತೆಯ ಕೊರತೆಯಿಂದಾಗಿ ನಮ್ಮನ್ನು ಬಾಧಿಸುವ ರೋಗಗಳಿಂದ ಮುಕ್ತರಾಗಲು ಇದು ಸೂಕ್ತ ಮಾರ್ಗ. ಈ ಕುರಿತು ವಿಶೇಷವಾಗಿ ಮಕ್ಕಳಲ್ಲಿ ಅರಿವು ಮೂಡಿಸುವ ಕೆಲಸ ಮಾಡೋಣ. ನೆನಪಿರಲಿ, ಸ್ವಚ್ಛತೆಯೇ ಆರೋಗ್ಯ, ಉತ್ತಮ ಆರೋಗ್ಯ ನೆಮ್ಮದಿಯ ಕೀಲಿಕೈ.
2: ಓಹ್ ಸವಿ ರತ್ನ, ಬನ್ನಿ ಬನ್ನಿ ಬನ್ನಿ, ಒಳ್ಳೆ ಸಮಯಕ್ಕೆ ಬಂದ್ರಿ. ಬಿಸಿ ಬಿಸಿ ಕಾಫಿ ತಯಾರಾಗಿದೆ, ಒಟ್ಟಿಗೆ ಕುಡಿಯೋಣ.
3: ಪೂರ್ಣಿ, ಅದಿರ್ಲಿ, ಇಲ್ಲಿ ನೋಡಿಲಿ, ಸವಿಗೆ ಆಕಾಶನೆ ತಲೆ ಮೇಲೆ ಬಿದ್ದ ಹಾಗಾಗಿದೆ.
2: ಏನಾಯ್ತೆ ಸವಿ?
4: ಅಯ್ಯೋ, ಬೆಳಿಗ್ಗೆ ನನ್ನ ನಾದಿನಿ ಫೋನ್ ಇಂದ ನಮ್ಮ ಯಜಮಾನ್ರಿಗೆ, ನಂಗೆ, ನನ್ ಮಗಳಿಗೆ ಒಂದ್ ಮೆಸೇಜ್ ಬಂತು. ಹಾಸ್ಪಿಟಲ್ ಅಲ್ಲಿ ಇದ್ದೀನಿ, ತಕ್ಷಣ 50,000 ಬೇಕು ಅಂತ. ನಾನು ಯೋಚನೆ ಮಾಡದೆ ಅವಳ ಅಕೌಂಟ್ಗೆ ಕಳಿಸ್ಬಿಟ್ಟೆ. ತಕ್ಷಣ ನನ್ನ ಅಕೌಂಟ್ ನಲ್ಲಿದ್ದ ಅಷ್ಟು ಹಣ ಖಾಲಿಯಾಗಿ ಬ್ಲಾಕ್ ಆಗೋಯ್ತು.
3: ಅಲ್ವೇ, ನೀನ್ ತಿಳ್ಕೊಂಡೋಳು, ಓದ್ದೋಳು, ಅದ್ ಹೇಗೆ ಯಾಮಾರ್ದಿಯೇ?
4: ಏನೋ ಒಂದ್ ಕ್ಷಣ ರತ್ನ, ಯಾಮಾರ್ಬಿಟ್ಟೆ ಗೊತ್ತಾಗ್ಲೇ ಇಲ್ಲ.
2: ನೋಡು, ಇನ್ಮೇಲೆ ಹುಷಾರಾಗಿರು, ಮೊದಲು ಸೈಬರ್ ಪೊಲೀಸ್ಗೆ ದೂರು ಕೊಡು.
5: ಪರಿಶೀಲಿಸದೆ ಲಿಂಕ್ ಅನ್ನು ಒತ್ತಿ ಖಾತೆಗೆ ಹಣ ವರ್ಗಾಯಿಸಿ ಸೈಬರ್ ಮೋಸ ಜಾಲದಲ್ಲಿ ಹಣ ಕಳೆದುಕೊಳ್ಳಬೇಡಿ.

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಆರತಿ ದೇವಶಿಖಮಣಿ. ಮುಖ್ಯಾಂಶಗಳು. ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅಧ್ಯಕ್ಷತೆಯಲ್ಲಿ ಉನ್ನತ ಮಟ್ಟದ ಸಮಿತಿ ಸಭೆ. 29,679 ಕೋಟಿ ಹೂಡಿಕೆ ಯೋಜನೆಗಳಿಗೆ ಒಪ್ಪಿಗೆ. ರಾಜ್ಯಪಾಲ ಥಾವರ್ಚಂದ್ ಗೆಹ್ಲೋಟ್ ಇಂದು ಚಿತ್ರದುರ್ಗಕ್ಕೆ ಭೇಟಿ, ವಿವಿಧ ಕಾರ್ಯಕ್ರಮಗಳಲ್ಲಿ ಭಾಗಿ. ರಾಜ್ಯದಲ್ಲಿ ತೀವ್ರ ಬರಗಾಲ, ವರದಿಗೆ ಅನುಗುಣವಾಗಿ ಪರಿಹಾರ ಬಿಡುಗಡೆ ಮಾಡುವಂತೆ ಕೇಂದ್ರಕ್ಕೆ ಉಪಮುಖ್ಯಮಂತ್ರಿ ಆಗ್ರಹ. ಪ್ರಧಾನಮಂತ್ರಿ ಧನ್ಧಾನ್ಯ ಕೃಷಿ ಯೋಜನೆ ಅನುಷ್ಠಾನದಲ್ಲಿ ತುಮಕೂರು ಜಿಲ್ಲೆ ರಾಜ್ಯಕ್ಕೆ ಪ್ರಥಮ. ಈಗ ವಾರ್ತೆಗಳ ವಿವರ. ರಾಜ್ಯದ ಕೈಗಾರಿಕಾ ಕ್ಷೇತ್ರದಲ್ಲಿ ಒಟ್ಟು 29,679 ಕೋಟಿ ರೂಪಾಯಿ ಬಂಡವಾಳ ಹೂಡಿಕೆಯ 9 ಹೊಸ ಮತ್ತು ಹೆಚ್ಚುವರಿ ಹೂಡಿಕೆಯ 8 ಯೋಜನಾ ಪ್ರಸ್ತಾವಗಳಿಗೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅಧ್ಯಕ್ಷತೆಯಲ್ಲಿ ನಡೆದ ಉನ್ನತ ಮಟ್ಟದ ಸಭೆಯಲ್ಲಿ ಒಪ್ಪಿಗೆ ದೊರೆತಿದೆ. ಈ ಯೋಜನೆಗಳಿಂದ ಒಟ್ಟಾರೆ 66,360 ಉದ್ಯೋಗಗಳು ಸೃಷ್ಟಿಯಾಗಲಿವೆ. ಕೈಗಾರಿಕೆಗಳಿಗೆ ಪರವಾನಿಗೆ ನೀಡುವ ಯೋಜನಾ ವರದಿಗಳನ್ನು ಸರಿಯಾಗಿ ಪರಿಶೀಲಿಸಬೇಕು. ಯೋಜನೆಗೆ ಪರವಾನಿಗೆ ಪೂರ್ವದಲ್ಲಿ ಆಡಿಟ್ ಕಡ್ಡಾಯವಾಗಿ ನಡೆಸಬೇಕು. ಇದಕ್ಕಾಗಿ ಹೊಸ ಆಡಿಟ್ ತಂಡವನ್ನು ರಚಿಸಬೇಕು ಎಂದು ಮುಖ್ಯಮಂತ್ರಿ ಹಣಕಾಸು ಇಲಾಖೆ ಅಧಿಕಾರಿಗಳಿಗೆ ಸೂಚಿಸಿದ್ದಾರೆ. ಕೈಗಾರಿಕಾ ನೀತಿಯಲ್ಲಿನ ಎಲ್ಲ ಅಂಶಗಳನ್ನು ಸಮರ್ಪಕವಾಗಿ ಅನುಸರಿಸಬೇಕು. ಕೈಗಾರಿಕೆಗಳ ಸ್ಥಾಪನೆ ಮತ್ತು ವಿಸ್ತರಣೆಗೆ ಉತ್ತೇಜನ ನೀಡಲು ಎಲ್ಲ ಕ್ರಮಗಳನ್ನು ಕೈಗೊಳ್ಳಬೇಕು ಎಂದು ನಿರ್ದೇಶನ ನೀಡಿದ್ದಾರೆ. ಮಹಿಳೆಯರು ಸವಾಲುಗಳನ್ನು ಮೆಟ್ಟಿ ಉದ್ದಿಮೆ ಕಟ್ಟುವ ಮನೋಭಾವ ಉಳ್ಳವರು ಹಾಗೂ ಉತ್ತಮ ಚಿಂತಕರು ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಹೇಳಿದ್ದಾರೆ. ಬೆಂಗಳೂರಿನಲ್ಲಿ ಅಂತಾರಾಷ್ಟೀಯ ಮಹಿಳಾ ಉದ್ಯಮಿಗಳ ದಿನದ 5ನೇ ಆವೃತ್ತಿ ಉದ್ಘಾಟಿಸಿ ಮಾತನಾಡಿದ ಅವರು, ಗ್ರಾಮ ಪಂಚಾಯಿತಿಯಿಂದ ಸಂಸತ್ತಿನವರೆಗೆ ಮಹಿಳಾ ನಾಯಕತ್ವದ ಅಗತ್ಯವಿದೆ. ಮಹಿಳಾ ಸಬಲೀಕರಣಕ್ಕೆ ತಮ್ಮ ಸರ್ಕಾರ ಬದ್ದವಾಗಿದೆ ಎಂದರು. ಭಾರತೀಯ ಸಂಸ್ಕೃತಿಯಲ್ಲಿ ಹೆಣ್ಣು ಕುಟುಂಬದ ಕಣ್ಣು ಎಂದು ಭಾವಿಸಲಾಗುತ್ತದೆ. ಮಹಿಳಾ ಉದ್ಯಮಿಗಳು ರಾಜ್ಯದ ಅಭಿವೃದ್ಧಿಯ ಪಥದಲ್ಲಿ ಭಾಗಿಗಳಾಗಬೇಕು. ಸಮಾಜದ ಜವಾಬ್ದಾರಿಯನ್ನು ಹೊರುವ ಮಹಿಳಾ ಉದ್ದಿಮೆದಾರರಿಗೆ ತಮ್ಮ ಸರ್ಕಾರ ಸಂಪೂರ್ಣ ಬೆಂಬಲ ನೀಡುತ್ತದೆ ಎಂದು ತಿಳಿಸಿದರು.

0: ಇಂದು ಚಿತ್ರದುರ್ಗ ಜಿಲ್ಲೆಗೆ ರಾಜ್ಯಪಾಲ ಥಾವರ್ಚಂದ್ ಗೆಹ್ಲೋಟ್ ಭೇಟಿ ನೀಡಲಿದ್ದಾರೆ. ರಾಜ್ಯಪಾಲರು ಬೆಳಗ್ಗೆ 11 ಗಂಟೆಗೆ ಹಿರಿಯೂರು ತಾಲೂಕಿನ ಹೊಸೆಯಳನಾಡು ಗ್ರಾಮಕ್ಕೆ ಆಗಮಿಸಲಿದ್ದು 11:30ಕ್ಕೆ ಕರ್ನಾಟಕ ಪಬ್ಲಿಕ್ ಶಾಲೆಯ ನೂತನ ಶಾಲಾ ಕೊಠಡಿಗಳು, ಪ್ರಾರ್ಥನಾ ಮಂದಿರ ಹಾಗೂ ಕುಟೀರಗಳನ್ನು ಉದ್ಘಾಟಿಸಲಿದ್ದಾರೆ. ಶಾಲೆಯ ಸುಜ್ಞಾನ ಸಭಾಂಗಣದಲ್ಲಿ ನಡೆಯಲಿರುವ ಕಾರ್ಯಕ್ರಮದಲ್ಲಿ ಸುತ್ತೂರು ಜಗದ್ಗುರು ಶ್ರೀ ಶಿವರಾತ್ರಿ ದೇಶಿಕೇಂದ್ರ ಮಹಾಸ್ವಾಮಿಗಳು ದಿವ್ಯ ಸಾನ್ನಿಧ್ಯ ವಹಿಸಲಿದ್ದಾರೆ. ಕಾರ್ಯಕ್ರಮದಲ್ಲಿ ಜಿಲ್ಲಾ ಉಸ್ತುವಾರಿ ಸಚಿವ ಟಿ ರಘುಮೂರ್ತಿ, ಹೊಸದುರ್ಗ ಶಾಸಕ ಬಿಜಿ ಗೋವಿಂದಪ್ಪ, ಸಂಸದ ಗೋವಿಂದ ಎಂ ಕಾರ್ಜೋಳ್ ಸೇರಿದಂತೆ ಜನಪ್ರತಿನಿಧಿಗಳು ಹಾಗೂ ಅಧಿಕಾರಿಗಳು ಭಾಗವಹಿಸಲಿದ್ದಾರೆ. ರಾಜ್ಯಪಾಲರ ಭೇಟಿ ಹಿನ್ನೆಲೆಯಲ್ಲಿ ಜಿಲ್ಲಾಡಳಿತ ಮತ್ತು ಪೊಲೀಸ್ ಇಲಾಖೆ ಅಗತ್ಯ ಮುನ್ನೆಚ್ಚರಿಕೆ ಕ್ರಮಗಳೊಂದಿಗೆ ಬಿಗಿ ಭದ್ರತಾ ವ್ಯವಸ್ಥೆ ಕೈಗೊಂಡಿದೆ. ರಾಜ್ಯದ ಪರಿಸ್ಥಿತಿಯನ್ನು ಅವಲೋಕಿಸಿದರೆ ಕಳೆದ ವರ್ಷಕ್ಕಿಂತ ಈ ಬಾರಿ ಭೀಕರ ಬರಗಾಲ ಎದುರಾಗಿದೆ. ಸೆಪ್ಟೆಂಬರ್ 15ನೇ ತಾರೀಖಿನವರೆಗೆ ಬರ ವೀಕ್ಷಣೆ ನಡೆಸಿ ಕೇಂದ್ರಕ್ಕೆ ವರದಿ ಸಲ್ಲಿಸಲಾಗುವುದು ಎಂದು ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್ ಹೇಳಿದ್ದಾರೆ. ಚಾಮರಾಜನಗರ ತಾಲೂಕಿನ ಮಲಿಯೂರು ಗ್ರಾಮದಲ್ಲಿ ಸುದ್ದಿಗಾರರೊಂದಿಗೆ ಅವರು ಮಾತನಾಡಿದರು. ಮುಂದಿನ ದಿನಗಳಲ್ಲಿ ಉತ್ತರ ಕರ್ನಾಟಕ ಭಾಗದಲ್ಲೂ ಬರ ಪರಿಶೀಲನೆ ನಡೆಸಲಾಗುವುದು. ಕಳೆದ ವರ್ಷ ಬರದಿಂದ ರಾಜ್ಯ 39,000 ಕೋಟಿ ರೂಪಾಯಿಗಳಷ್ಟು ಬೆಳೆ ಹಾನಿ ಅನುಭವಿಸಿತ್ತು. ಈ ಬಾರಿ ಕೂಡ ರಾಜ್ಯದಲ್ಲಿ ತೀವ್ರ ಬರಗಾಲದ ಪರಿಸ್ಥಿತಿ ಇದ್ದು ಸರ್ಕಾರ ಸಲ್ಲಿಸುವ ವರದಿಗೆ ಅನುಗುಣವಾಗಿ ಪರಿಹಾರ ಬಿಡುಗಡೆ ಮಾಡಬೇಕು ಎಂದು ಅವರು ಆಗ್ರಹಿಸಿದರು. ಪ್ರಧಾನಮಂತ್ರಿ ಧನ್ಧಾನ್ಯ ಕೃಷಿ ಯೋಜನೆ ಅನುಷ್ಠಾನದಲ್ಲಿ ತುಮಕೂರು ಜಿಲ್ಲೆ ರಾಜ್ಯದಲ್ಲಿಯೇ ಪ್ರಥಮ ಹಾಗೂ ದೇಶದಲ್ಲಿ 9ನೇ ಸ್ಥಾನ ಪಡೆದಿದೆ ಎಂದು ಜಿಲ್ಲಾಧಿಕಾರಿ ಶುಭ ಕಲ್ಯಾಣ್ ತಿಳಿಸಿದ್ದಾರೆ. ಜಿಲ್ಲಾ ಪಂಚಾಯಿತಿ ಕಚೇರಿಯಲ್ಲಿ ಜರುಗಿದ ಸಭೆಯ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಅವರು, ಪ್ರಧಾನಮಂತ್ರಿ ಧನಧಾನ್ಯ ಕೃಷಿ ಯೋಜನೆಯು ನಮ್ಮ ದೇಶದಲ್ಲಿ ಒಂದು ಪ್ರಮುಖ ಯೋಜನೆಯಾಗಿದೆ ಎಂದರು. ಬೇಡ್ತಿ ಅಘನಾಶಿನಿ ಕೊಳ್ಳ ಸಂರಕ್ಷಣಾ ಸಮಿತಿ ವತಿಯಿಂದ ಇಂದು ಗಂಗಾವಳಿ ಕರಾವಳಿ ಉಳಿಸಿ ಜಾಗೃತಿ ಅಭಿಯಾನದ ಭಾಗವಾಗಿ ಕಾರವಾರ ಅಂಕೋಲಾ ಗೋಕರ್ಣ ಚಲೋ ಜಾಥಾ ಆಯೋಜಿತವಾಗಿದೆ. ಬೆಳಗ್ಗೆ 10 ಗಂಟೆಗೆ ಗೋಕರ್ಣದ ಜನತೆ ಜೊತೆ ಜಾಥಾ ತಂಡ ಅಲ್ಲಿನ ಗ್ರಾಮ ಪಂಚಾಯಿತಿಗೆ ಹಕ್ಕೊತ್ತಾಯ ಸಲ್ಲಿಸಲಿದೆ. ಈ ಕುರಿತು ಪ್ರದೇಶ ಸಮಾಚಾರಕ್ಕಾಗಿ ಹೆಚ್ಚಿನ ಮಾಹಿತಿ ನೀಡಿದ್ದಾರೆ ಬೇಡ್ತಿ ಅಘನಾಶಿನಿ ಕೊಳ್ಳ ಸಂರಕ್ಷಣಾ ಸಮಿತಿಯ ಸಂಚಾಲಕರಾದ ಗಣಪತಿ ಕೆ ಬಿಸ್ಲಕೊಪ್ಪ.
1: ಈ ಜಾಥಾದ ಮುಖ್ಯ ಉದ್ದೇಶ ಏನಂತ ಕೇಳಿದ್ರೆ, ಉತ್ತರ ಕನ್ನಡ ಜಿಲ್ಲೆಯ ಬೇಡ್ತಿ ಗಂಗಾವಳಿ ಅಘನಾಶಿನಿ ನದಿ ತಿರು ಯೋಜನೆಗಳನ್ನ ಸರ್ಕಾರವು ಕೈಬಿಡಬೇಕು ಎಂದು ಆಗ್ರಹಿಸಿ ಜಾಥಾ ಹಕ್ಕೊತ್ತಾಯ ಹೋರಾಟ ಕಾರ್ಯಕ್ರಮ ಏರ್ಪಡಿಸಲಾಗಿದೆ. ಜನತೆಗೆ ಕರೆ ಕೊಡುವುದೇನೆಂದ್ರೆ, ಕಾರವಾರ, ಅಂಕೋಲಾ, ಗೋಕರ್ಣ, ಯಲ್ಲಾಪುರ, ಶಿರಸಿ, ಸಿದ್ದಾಪುರ, ಕುಮಟಾ ತಾಲೂಕುಗಳ ಸಾಮಾಜಿಕ ಮುಖಂಡರು, ಪರಿಸರ ಸಂಘ ಸಂಸ್ಥೆಗಳು, ರೈತರು, ಮೀನುಗಾರರು, ವನವಾಸಿಗಳು ಜಾಥಾ ಸಭೆಯಲ್ಲಿ ಹಕ್ಕೊತ್ತಾಯ ಮಾಡಲಿದೆ. ತಾವೆಲ್ಲರೂ ಪಾಲ್ಗೊಳ್ಳಿ ಅಂತ ಈ ಸಂದರ್ಭದಲ್ಲಿ ಬೇಡ್ತಿ ಅಘನಾಶಿನಿ ಕೊಳ್ಳ ಸಂರಕ್ಷಣಾ ಸಮಿತಿಯಿಂದ ಮನವಿ ಮಾಡ್ತಾ ಇದ್ದೇನೆ.
0: ಈಗ ಪ್ರಕಟಣೆ, ನಂತರ ಪ್ರದೇಶ ಸಮಾಚಾರ ಮುಂದುವರಿಯುವುದು.
2: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
3: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
4: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
3: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15ಕ್ಕೆ.
0: ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ. ಋತುಮಾನದ ಇನ್ಫ್ಲುಯೆನ್ಸಾ ಜ್ವರವು ಸಾಂಕ್ರಾಮಿಕ ರೋಗವಾಗಿದ್ದು ಇದು ಗಂಭೀರ ಪರಿಣಾಮ ಉಂಟುಮಾಡಬಹುದು. ಹಾಗಾಗಿ ಸಾಂಕ್ರಾಮಿಕ ರೋಗದ ಬಗ್ಗೆ ನಿರ್ಲಕ್ಷ್ಯ ವಹಿಸದೆ ಮುನ್ನೆಚ್ಚರಿಕೆ ಕ್ರಮ ವಹಿಸಿ ಎಂದು ವಿಜಯನಗರ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಜಿಲ್ಲಾ ಸರ್ವೇಕ್ಷಣಾಧಿಕಾರಿ ಡಾ ಷಣ್ಮುಖ್ ನಾಯಕ್ ತಿಳಿಸಿದ್ದಾರೆ. ಸಾಂಕ್ರಾಮಿಕ ರೋಗದ ರಕ್ಷಣೆಗಳ ಕುರಿತು ಸಾರ್ವಜನಿಕರು ಮುನ್ನೆಚ್ಚರಿಕೆಯಾಗಿ ಕೆಲ ಅಂಶಗಳನ್ನು ಕೈಗೊಳ್ಳುವ ಕುರಿತು ಪ್ರದೇಶ ಸಮಾಚಾರಕ್ಕಾಗಿ ಹೆಚ್ಚಿನ ಮಾಹಿತಿ ನೀಡಿದ್ದಾರೆ.
5: ಸಾಮಾನ್ಯವಾಗಿ ಫ್ಲೂ ಎಂದು ಕರೆಯಲಾಗುವ ಋತುಮಾನದ ಜ್ವರ ಹವಾಮಾನ ಬದಲಾವಣೆಯ ಸಮಯದಲ್ಲಿ ಜನವರಿಯಿಂದ ಮಾರ್ಚ್ ಹಾಗೂ ಜುಲೈಯಿಂದ ಸೆಪ್ಟೆಂಬರ್ವರೆಗೆ ಹೆಚ್ಚಾಗಿ ಕಂಡುಬರುತ್ತದೆ. ಇದು ಒಂದು ವೈರಲ್ ಜ್ವರ. ಇದರೊಳಗೆ ರೋಗ ಲಕ್ಷಣಗಳು ಅಂದರೆ ಜ್ವರ, ಕೆಮ್ಮು, ಗಂಟಲು ನೋವು, ಮೈಕೈ ನೋವು ಹಾಗೂ ಉಸಿರಾಟದ ತೊಂದರೆ ಇರ್ತದೆ. ಇದು ಸೆಲ್ಫ್ ಲಿಮಿಟಿಂಗ್ ಇಲ್ನೆಸ್ ಇರ್ತದೆ ಮೆಜಾರಿಟಿ ಕೇಸಸ್ ಅಲ್ಲಿ. ಇಲ್ಲಿ ಹೆಚ್ಚಿನ ಅವೇರ್ನೆಸ್ ಮತ್ತೆ ಪ್ರಿಕಾಷನ್ಸ್ ಬೇಕಾಗಿರೋದು ಸಣ್ಣ ಮಕ್ಕಳು, ಗರ್ಭಿಣಿ ಹೆಣ್ಮಕ್ಳು, ವಯಸ್ಸಾಗಿರೋರು, ಕ್ರಾನಿಕ್ ಡಿಸೀಸ್ ಇಂದ ಸಫರ್ ಆಗ್ತಿರೋರು ಇದರ ಬಗ್ಗೆ ಸ್ವಲ್ಪ ಅವೇರ್ ಇರಬೇಕಾಗ್ತದೆ. ಅವರಿಗೇನಾದರೂ ಉಸಿರಾಟದ ತೊಂದರೆ ಇದ್ರೆ ತಕ್ಷಣಕ್ಕೆ ಹತ್ತಿರದ ಆಸ್ಪತ್ರೆಯಲ್ಲಿ ಹೋಗಿ ತೋರಿಸ್ಕೋಬೇಕಾಗ್ತದೆ. ಕೇಸಸ್ ಬಂದ ತಕ್ಷಣ IHIP ಪೋರ್ಟಲ್ ಅಲ್ಲಿ ಡೇ ವೈಸ್ ರಿಪೋರ್ಟ್ ಮಾಡಲಿಕ್ಕೂ ಎಲ್ಲ ಇನ್ಸ್ಟ್ರಕ್ಷನ್ಸ್ ಕೊಟ್ಟಿರ್ತೀವಿ. ಜಿಲ್ಲೆಯಲ್ಲಿ ಇಲ್ಲಿ ತನಕ ನಮಗೆ 17 ಕೇಸಸ್ ಬಂದಿದೆ. ಎಲ್ಲಿನೂ ಕ್ಲಸ್ಟರಿಂಗ್ ಅಥವಾ ಔಟ್ಬ್ರೇಕ್ ತರ

0: ನಮಗೆ ಕಂಡು ಬಂದಿರುವುದಿಲ್ಲ.
1: ರಾಜ್ಯದಲ್ಲಿ ಪ್ರವಾಸೋದ್ಯಮ ಮೂಲಸೌಕರ್ಯವನ್ನು ಬಲಪಡಿಸುವ ಮತ್ತು ಖಾಸಗಿ ಹೂಡಿಕೆಗೆ ಮತ್ತಷ್ಟು ಉತ್ತೇಜಿಸುವ ನಿಟ್ಟನಲ್ಲಿ ಇಂಧನ ಹಾಗೂ ಪ್ರವಾಸೋದ್ಯಮ ಖಾತೆ ಸಚಿವ ಕೆಜೆ ಜಾರ್ಜ್ ಅವರ ಅಧ್ಯಕ್ಷತೆಯಲ್ಲಿ ನಡೆದ ಸಭೆಯಲ್ಲಿ ರಾಜ್ಯದ ಹೋಟೆಲ್ ವಲಯದ ಹಲವು ಮಹತ್ವದ ಯೋಜನೆಗಳಿಗೆ ಅನುಮೋದನೆ ನೀಡಲಾಯಿತು. ಪ್ರವಾಸೋದ್ಯಮ ನೀತಿಯಡಿ 8 ಪ್ರೀಮಿಯಂ ಮತ್ತು 10 ಬಜೆಟ್ ಹೋಟೆಲ್ಗಳು ಸೇರಿದಂತೆ ಒಟ್ಟು 18 ಯೋಜನೆಗಳಿಗೆ ಅನುಮೋದನೆ ನೀಡಲಾಗಿದೆ. ಸಭೆಯಲ್ಲಿ ಕರ್ನಾಟಕ ಪ್ರವಾಸೋದ್ಯಮ ನೀತಿಯಡಿ 35 ಪ್ರೀಮಿಯಂ ಹಾಗೂ 43 ಬಜೆಟ್ ಹೋಟೆಲ್ಗಳು ಸೇರಿದಂತೆ ಒಟ್ಟು 78 ಯೋಜನೆಗಳಿಗೆ ತಾತ್ವಿಕ ಅನುಮೋದನೆ ನೀಡಲಾಯಿತು. ಹೊಸ ಹೋಟೆಲ್ ಯೋಜನೆಗಳಿಂದ ಪ್ರವಾಸಿ ತಾಣಗಳಲ್ಲಿ ಗುಣಮಟ್ಟದ ವಸತಿ ಸೌಲಭ್ಯ ಹೆಚ್ಚುವುದರ ಜೊತೆಗೆ ಖಾಸಗಿ ಹೂಡಿಕೆ, ಸ್ಥಳೀಯ ಉದ್ಯೋಗ ಹಾಗೂ ಪ್ರವಾಸೋದ್ಯಮ ಆಧಾರಿತ ಆರ್ಥಿಕ ಚಟುವಟಿಕೆಗಳಿಗೆ ಉತ್ತೇಜನ ದೊರೆಯಲಿದೆ. ಇದೇ ತಿಂಗಳ 6ರಂದು ಬೆಂಗಳೂರಿನ ಪ್ಯಾಲೇಸ್ ಗ್ರ್ಯಾಂಡ್ಸ್ ಗಾಯತ್ರಿ ವಿಹಾರ ಕನ್ವೆನ್ಷನ್ ಸೆಂಟರ್ನಲ್ಲಿ ಸ್ಟಡಿ ಅಬ್ರಾಡ್ ಮೇಳ ನಡೆಯಲಿದೆ ಎಂದು ಆರೋಗ್ಯ ಖಾತೆ ಸಚಿವ ಯುಟಿ ಖಾದರ್ ತಿಳಿಸಿದ್ದಾರೆ. ಮಂಗಳೂರಿನಲ್ಲಿ ಸುದ್ದಿಗಾರರಿಗೆ ಈ ವಿಷಯ ತಿಳಿಸಿದ ಅವರು, ಜಗತ್ತಿನ ಪ್ರಮುಖ 70 ಅತ್ಯುತ್ತಮ ವಿಶ್ವವಿದ್ಯಾಲಯಗಳ ಪ್ರತಿನಿಧಿಗಳು ನೇರವಾಗಿ ಭಾಗವಹಿಸಲಿದ್ದಾರೆ ಎಂದರು. ಬೆಂಗಳೂರು, ಮಂಗಳೂರು, ಹುಬ್ಬಳ್ಳಿ, ಮೈಸೂರು, ಬೆಳಗಾವಿ ಜಿಲ್ಲೆಗಳಲ್ಲಿ ಆಹಾರ ಮಳಿಗೆಗಳ ತಪಾಸಣೆ ಚುರುಕುಗೊಳಿಸಲಾಗಿದೆ. ಕಳಪೆ ಸಿಹಿ ತಿಂಡಿ ಘಟಕಗಳನ್ನು ಬಂದ್ ಮಾಡಲಾಗಿದ್ದು, ಕೆಎಫ್ಸಿ ಹಾಗೂ ಕೃತಕವಾಗಿ ಹಣ್ಣು ಮಾಡುವ ಘಟಕಗಳಿಂದ ಮಾದರಿ ಸಂಗ್ರಹಿಸಲಾಗಿದೆ ಎಂದು ಹೇಳಿದರು. ಈಗ ಸಂಕ್ಷಿಪ್ತ ಸುದ್ದಿಗಳು. ಧಾರವಾಡ ತಾಲೂಕಿನ ಧಾರವಾಡ ಹಳಿಯಾಳ ರಾಜ್ಯ ಹೆದ್ದಾರಿ ರಸ್ತೆಯಿಂದ ಬೆನಕನಕಟ್ಟಿ ರಸ್ತೆಯ ಸುಧಾರಣೆ ಹಾಗೂ ಅಭಿವೃದ್ದಿ ಕಾಮಗಾರಿಗೆ ಧಾರವಾಡ ಜಿಲ್ಲಾ ಉಸ್ತುವಾರಿ ಸಚಿವ ಸಂತೋಷ್ ಎಸ್ ಲಾಡ್ ಭೂಮಿ ಪೂಜೆ ನೆರವೇರಿಸಿದರು. ಅಂಗನವಾಡಿ ಕಟ್ಟಡ ನಿರ್ಮಾಣಕ್ಕೆ ಸಂಬಂಧಿಸಿದಂತೆ ವಿವಿಧ ಯೋಜನೆಗಳಡಿ ಕೈಗೊಂಡಿರುವ ಕಾಮಗಾರಿಗಳನ್ನು ಶೀಘ್ರದಲ್ಲಿ ಪೂರ್ಣಗೊಳಿಸಲು ಅಗತ್ಯ ಕ್ರಮ ಕೈಗೊಳ್ಳುವಂತೆ ಜಿಲ್ಲಾಧಿಕಾರಿ ಕೆ ಲಕ್ಷ್ಮೀಪ್ರಿಯಾ ಅಧಿಕಾರಿಗಳಿಗೆ ಸೂಚಿಸಿದ್ದಾರೆ. ಬೆಂಗಳೂರು ಗ್ರಾಮಾಂತರ ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್, ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆ ವತಿಯಿಂದ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಲ್ಲಿ 2026-27 ಸಾಲಿಗೆ ದಸರಾ ಕ್ರೀಡಾ ಸ್ಪರ್ಧೆಗಳನ್ನು ನಾಳೆಯಿಂದ ಆಯಾ ತಾಲೂಕುಗಳಲ್ಲಿ ಪುರುಷ ಮತ್ತು ಮಹಿಳೆಯರಿಗೆ ಆಯೋಜಿಸಲಾಗುತ್ತಿದ್ದು, ಜಿಲ್ಲೆಯ ಆಸಕ್ತ ಕ್ರೀಡಾಪಟುಗಳು ದಸರಾ ಕೂಟದಲ್ಲಿ ಭಾಗವಹಿಸಬಹುದಾಗಿದೆ. ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅಧ್ಯಕ್ಷತೆಯಲ್ಲಿ ಉನ್ನತ ಮಟ್ಟದ ಸಮಿತಿ ಸಭೆ, 29,679 ಕೋಟಿ ಹೂಡಿಕೆ ಯೋಜನೆಗಳಿಗೆ ಒಪ್ಪಿಗೆ. ರಾಜ್ಯಪಾಲ ಥಾವರ್ಚಂದ್ ಗೆಹ್ಲೋಟ್ ಇಂದು ಚಿತ್ರದುರ್ಗಕ್ಕೆ ಭೇಟಿ, ವಿವಿಧ ಕಾರ್ಯಕ್ರಮಗಳಲ್ಲಿ ಭಾಗಿ. ರಾಜ್ಯದಲ್ಲಿ ತೀವ್ರ ಬರಗಾಲ, ವರದಿಗೆ ಅನುಗುಣವಾಗಿ ಪರಿಹಾರ ಬಿಡುಗಡೆ ಮಾಡುವಂತೆ ಕೇಂದ್ರಕ್ಕೆ ಉಪಮುಖ್ಯಮಂತ್ರಿ ಆಗ್ರಹ. ಪ್ರಧಾನಮಂತ್ರಿ ಧನಧಾನ್ಯ ಕೃಷಿ ಯೋಜನೆಯ ಅನುಷ್ಠಾನದಲ್ಲಿ ತುಮಕೂರು ಜಿಲ್ಲೆ ರಾಜ್ಯಕ್ಕೆ ಪ್ರಥಮ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟೀಯ ವಾರ್ತಾ ಪ್ರಸಾರ 7:35.
2: ಆಕಾಶವಾಣಿ ವನಸ್ಪಂದನ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ. ಈ ಕಾರ್ಯಕ್ರಮದ ಪ್ರಾಯೋಜಕರು ಅರಣ್ಯ ಇಲಾಖೆ, ಕರ್ನಾಟಕ ಸರ್ಕಾರ. ಇಂದಿನ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದಾರೆ ಮುಖ್ಯ ಅರಣ್ಯ ಸಂರಕ್ಷಣಾಧಿಕಾರಿಗಳಾದ ಆರ್ ರವಿಶಂಕರ್ ಐಎಫ್ಎಸ್.
3: ನಾವು ಪಡೆಯುವ
2: ಕೇಳಿ ಕಾರ್ಯಕ್ರಮ ವನಸ್ಪಂದನ. ಆತ್ಮೀಯ ಕೇಳುಗರಿಗೆಲ್ಲ ನಮಸ್ಕಾರ. ವನಸ್ಪಂದನ ಸರಣಿ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ ಕೇಳುಗರೆ. ಪ್ರತಿ ಗುರುವಾರ 7:15 ಆಕಾಶವಾಣಿಯಲ್ಲಿ ಹಸಿರು ಹೊನ್ನೋ ಕಾರ್ಯಕ್ರಮ ಕೇಳ್ತಾ ಇದ್ವಿ. ಈಗ ಯಾವ್ದಪ್ಪ ಇದು ವನಸ್ಪಂದನ ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಆ ಹಸಿರು ಹೊನ್ನು ಕಾರ್ಯಕ್ರಮ ಈಗ ವನಸ್ಪಂದನವಾಗಿದೆ. ಕರ್ನಾಟಕ ಅರಣ್ಯ ಇಲಾಖೆ ಪ್ರಾಯೋಜಿಸುತ್ತಿರುವ ಈ ಕಾರ್ಯಕ್ರಮದಲ್ಲೂ ಕೂಡ ನಮ್ಮ ಕರ್ನಾಟಕದ ಅರಣ್ಯ ಸಂಪತ್ತಿನ ಬಗ್ಗೆ, ಕುತೂಹಲ ಹಾಗೂ ವಿಶೇಷ ವಿಷಯಗಳ ಬಗ್ಗೆ ಪರಿಚಯ ಮಾಡಿಕೊಡ್ತಾರೆ ಇಲಾಖೆಯ ಅಧಿಕಾರಿಗಳು. ವನಸ್ಪಂದನ ಸರಣಿಯ ಮೊದಲ ಕಾರ್ಯಕ್ರಮದಲ್ಲಿ ಇವತ್ತು ಕರ್ನಾಟಕದ ಹಸಿರು ಹೊದಿಕೆ, ಅರಣ್ಯ ಸಂರಕ್ಷಣೆ ಮತ್ತು ಜಲತಂತ್ರಗಳ ಬಗ್ಗೆ ತಿಳಿಸ್ಕೊಡೋದಿಕ್ಕೆ ನಮ್ಮ ಜೊತೆಯಲ್ಲಿದ್ದಾರೆ ಆರ್ ರವಿಶಂಕರ್ ಐಎಫ್ಎಸ್, ಕರ್ನಾಟಕದಲ್ಲಿ ಮುಖ್ಯ ಅರಣ್ಯ ಸಂರಕ್ಷಣಾಧಿಕಾರಿ ಅಂದ್ರೆ ಸಿಸಿಎಫ್ ಆಗಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ನಮಸ್ಕಾರ ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ.
4: ನಮಸ್ಕಾರ.
2: ಇತ್ತೀಚೆಗೆ ಭಾರತೀಯ ಅರಣ್ಯ ಸ್ಥಿತಿ ವರದಿ ಅಂದ್ರೆ ಐಎಸ್ಎಫ್ಆರ್ 2023 ಪ್ರಕಟಿಸಲಾಯಿತು. ಈ ವರದಿಯ ಹಿನ್ನೆಲೆಯಲ್ಲಿ ಕರ್ನಾಟಕದ ಭೌಗೋಳಿಕ ಮತ್ತು ಅರಣ್ಯ ಸ್ಥಿತಿಗತಿ ಈಗ ಹೇಗಿದೆ?
4: ಕರ್ನಾಟಕವು ಒಟ್ಟು 191,791 ಚದರ ಕಿಲೋಮೀಟರ್ ಭೌಗೋಳಿಕ

0: ವಿಸ್ತೀರ್ಣವಾಗಿತ್ತು. ಇದು ಭಾರತದ ಒಟ್ಟು ಭೂಭಾಗದಲ್ಲಿ ಶೇಕಡ 5.83% ಆಗಿರುತ್ತದೆ. ಭಾರತೀಯ ಅರಣ್ಯ ಸರ್ವೇಕ್ಷಣ ವರದಿ ಪ್ರಕಾರ ರಾಜ್ಯದ ಅರಣ್ಯ ಹೊದಿಕೆ ಅಂದ್ರೆ ಫಾರೆಸ್ಟ್ ಕವರ್ ಅಂತ ಏನ್ ಹೇಳ್ತೀವಿ, ಅದು 39,754.27 ಚದುರ ಕಿಲೋಮೀಟರ್ ಆಗಿಷ್ಟಿರ್ತದೆ. ಅಂದ್ರೆ ರಾಜ್ಯದ ಭೌಗೋಳಿಕ ಪ್ರದೇಶದಲ್ಲಿ 20.47% ಭಾಗ ಅರಣ್ಯವಾಗಿ ಇರುತ್ತದೆ. ಅರಣ್ಯ ಅಂತ ಹೇಳಿದ್ರೆ ಎಲ್ಲ ಕಡೆನು ಮರ ಯಾವಾಗ್ಲೂ ಹಸಿರಿರುವ ಭಾಗ ಮಾತ್ರ ಅಲ್ಲ, ಕುರ್ಚಲ ಅರಣ್ಯಗಳು ಇರ್ತದೆ, ಎಲೆ ಉದುರುವ ಕಾಡುಗಳು ಅಂತ ನಾವು ಏನು ಹೇಳ್ತಿದ್ವಿ, ಡ್ರೈ ಡೆಸ್ಡಿಯಸ್ ಫಾರೆಸ್ಟ್ ಇರ್ತದೆ, ಆಮೇಲೆ ಮಾಯಿಸ್ಟ್ ಡೆಸ್ಡಿಯಸ್ ಫಾರೆಸ್ಟ್ ಇರ್ತದೆ, ಫಾರೆಸ್ಟ್ ಕ್ಲಾಸಿಫಿಕೇಶನ್ ಅಂತ ಏನು ಹೇಳ್ತೀವಿ ಅದು ಕರ್ನಾಟಕದಲ್ಲಿ ಇದೆ.
1: ಇನ್ನು ISFR 2023 ರಾಷ್ಟ್ರೀಯ ಮಟ್ಟದ ಮುಖ್ಯಾಂಶಗಳು ಹಾಗೂ ಕರ್ನಾಟಕದ ಸ್ಥಾನಮಾನ ಅದರಲ್ಲಿ ಹೇಗಿದೆ?
0: ಇತ್ತೀಚಿನ ದಿನಗಳಲ್ಲಿ ನಾವು ಏನು ಸ್ಯಾಟಲೈಟ್ ಇಮೇಜರೀಸ್ ತಗೊಂಡು ಏನು ರಿಮೋಟ್ ಸೆನ್ಸಿಂಗ್ ಮೂಲಕ ಏನು ರಿಪೋರ್ಟ್ ಕೊಡ್ತಿದ್ದಾರೆ, ನಮ್ಮ ರಾಜ್ಯದಲ್ಲಿ ಕೆಲವು ಜಿಲ್ಲೆಗಳಲ್ಲಿ ಅರಣ್ಯ ಕಡಿಮೆ ಆಗ್ತಾ ಇದೆ, ಕೆಲವು ಜಿಲ್ಲೆಗಳಲ್ಲಿ ಹೇಗೆ ಇರಬೇಕು ಅದೇ ಪರಿಸ್ಥಿತಿನಲ್ಲಿ ಕಂಟಿನ್ಯೂ ಆಗ್ತಾ ಇದೆ. ಅರಣ್ಯದ ಹೊರಗಡೆ ಏನು ಸರ್ಕಾರಿ ಭೂಮಿಗಳಲ್ಲಿ, ರಸ್ತೆ ಬದಿಗಳಲ್ಲಿ, ಕೃಷಿ ಭೂಮಿಗಳಲ್ಲಿ ಏನು ಟ್ರೀ ಕವರ್ ಅಂತ ಇದೆ ಮತ್ತು ಪಾರ್ಕ್ಗಳು ಏನು ನಿರ್ಮಾಣ ಮಾಡ್ತಾ ಇದೀವಿ ಅದರೆಲ್ಲ ಸೇರಿಸಿದ್ರೆ ನಮಗೆ ಸರ್ವೆ ರಿಪೋರ್ಟ್ ಪ್ರಕಾರ ಕರ್ನಾಟಕ ಮೊದಲ ಇದರಲ್ಲಿ ಇದೆ.
1: ಹಾಗಾಗಿ ಕರ್ನಾಟಕ ಇನ್ನು ಹಸಿರು ಹೊದಿಕೆಯನ್ನ ಹೊದ್ಕೊಂಡಿದೆ ಅಂತ ಹೇಳಬಹುದು.
0: ಹೌದು.
1: ಇಲಾಖೆಯ ಅರಣ್ಯ ನಾಶ ಮತ್ತು ಕಾಡ್ಗಿಚ್ಚು ತಡೆಯೋದಿಕ್ಕೆ ಈ ಇಲಾಖೆ ಯಾವ ಆಧುನಿಕ ತಂತ್ರಜ್ಞಾನಗಳನ್ನ ಬಳಸ್ತಾ ಇದೆ?
0: ನಾವು ಎಲ್ಲಾ ರೀತಿಯಾದ ತಂತ್ರಗಳನ್ನು ಬಳಸಿ ರಾಜ್ಯದ ಅರಣ್ಯ ಭದ್ರತೆ ಆಗ್ಬೇಕು ಅದನ್ನು ಮಾಡ್ತಾ ಇದೀವಿ. ಮೊದಲು ನಾವು ಎದುರಿಸ್ತಾ ಇರುವುದು ಒಂದು ಕಾಡ್ಗಿಚ್ಚು. ಕಾಡುಗಿಚ್ಚಿಗೆ ನಾವು ಸಂಬಂಧಪಟ್ಟದಾಗೆ ಈಗಾಗಲೇ ಹೇಳಿದ್ದೀನಿ, ಸ್ಯಾಟಲೈಟ್ ಇಮೇಜರೀಸ್ ರಿಮೋಟ್ ಸೆನ್ಸಿಂಗ್ ಮೂಲಕ ಸ್ಯಾಟಲೈಟ್ ಇಮೇಜರೀಸ್ ತಗೊಂಡು ರಿಯಲ್ ಟೈಮ್ ಮಾನಿಟರ್ ಮಾಡ್ತಾ ಇದೀವಿ. 6 ಅವರ್ಸ್ಗೆ ನಮಗೆ ಡಾಟಾ ಬರ್ತಾ ಇರ್ತದೆ. ನಮ್ಮ ಮುಖ್ಯ ಕಚೇರಿನಲ್ಲಿ ಅದನ್ನು ನಾವು ಸ್ಟಡಿ ಮಾಡಿ ತಕ್ಷಣ ಅಲರ್ಟ್ ಅನ್ನು ನಾವು ಕೊಡ್ತಾ ಇದೀವಿ. ಆ ಒಂದು ಮೆಸೇಜ್ ಅಲರ್ಟ್ ಸಿಸ್ಟಮ್ ನಮ್ಮ ಅರಣ್ಯ ಪಡೆ ಮುಖ್ಯಸ್ಥರಿಂದ ಹಿಡಿದು ಕೆಳಗಡೆ ಮುಂಚೂಣಿ ಸಿಬ್ಬಂದಿ ಯಾರಿದ್ದಾರೆ, ಫಾರೆಸ್ಟ್ ವಾಚರ್ ಗಾರ್ಡ್ ಯಾರಿದ್ದಾರೆ, ಅವರವರೆಗೆ ಮೆಸೇಜ್ ಹೋಗುತ್ತೆ. ಅದೇ ರೀತಿಯಲ್ಲಿ ಕಾಡುಗಿಚ್ಚನ್ನು ನಿಯಂತ್ರಣ ಮಾಡಿ ಅವರು ಏನು ರಿಪೋರ್ಟ್ ಕೊಡ್ತಿದ್ದಾರೆ ಅದನ್ನು ಅದೇ ರೀತಿಯಲ್ಲಿ ಮೇಲೇನು ನಮಗೆ ಬರ್ತದೆ. ಆ ನಂತರ ಇತ್ತೀಚಿನ ದಿನಮಾನಗಳಲ್ಲಿ ಕೆಲವೊಂದು ಜಿಲ್ಲೆಗಳಲ್ಲಿ ಒತ್ತುವರಿ ಪ್ರಕರಣಗಳು ಹೆಚ್ಚಿಗೆ ಕಂಡು ಬರ್ತದೆ. ಇದನ್ನು ಕೂಡ ತಡೆಗಟ್ಟಲಿಕ್ಕೆ ನಾವು ಇದೇ ಸೇಮ್ ಸ್ಯಾಟಲೈಟ್ ಇಮೇಜರಿ ಯೂಸ್ ಮಾಡಿ ಎಲ್ಲಿ ಯಾವ ಯಾವ ಜಿಲ್ಲೆ ಯಾವ ಯಾವ ಊರಿಗೆ ಸಂಬಂಧಪಟ್ಟ ಅರಣ್ಯಗಳು ಯಾವ ಇದೆ ಎಲ್ಲದಕ್ಕೂ ನಕ್ಷೆಗಳಿದೆ. ಆ ನಕ್ಷೆಗಳಲ್ಲಿ ನಾವು ಸ್ಯಾಟಲೈಟ್ ಇಮೇಜರಿ ಓವರ್ಲೈ ಮಾಡಿ ನೋಡಿದಾಗ ಎಲ್ಲಿ ವ್ಯತ್ಯಾಸ ಬರ್ತಾ ಇದೆ ಅದನ್ನು ಕಂಡುಹಿಡಿಯಬಹುದು. ಇಮಿಡಿಯೇಟ್ಲಿ ಅದನ್ನು ರಿಯಲ್ ಟೈಮ್ ಮಾನಿಟರಿಂಗ್ ಮಾಡ್ತಾ ಇದೀವಿ. ಒತ್ತುವರಿ ತಡೆಗಟ್ಟಲಿಕ್ಕೂ ನಾವು ತಂತ್ರಜ್ಞಾನವನ್ನು ಬಳಸ್ತಾ ಇದೀವಿ. ಅದಲ್ಲದೆ ರಾಜ್ಯದ ರೈತರಿಗೆ ನಾವು ಕೊಡಬೇಕಾಗಿರುವ ಸವಲತ್ತುಗಳು ಏನಾದರೂ ಇದರಲ್ಲಿ ಅದನ್ನು ಕೂಡ ನಾವು ಮಾಡ್ತಾ ಇದೀವಿ. ನಮ್ಮ ಅರಣ್ಯ ಇಲಾಖೆಯ ಸಸ್ಯ ಕ್ಷೇತ್ರಗಳು ಅದನ್ನು ನಾವು ಡಿಜಿಟೈಸ್ ಮಾಡಿದೀವಿ. ಪ್ರತಿ ಸಸಿ ಕ್ಷೇತ್ರದಲ್ಲಿ ಯಾವ ಪ್ರಭೇದ ಸಸಿಗಳು ಇರ್ತದೆ, ಎಷ್ಟು ಸಸಿಗಳು ರೈತರಿಗೆ ಅವೈಲೇಬಲ್ ಇದೆ, ಕೊಡಲಿಕ್ಕೆ ತಯಾರಿದೆ, ಯಾವ ತಿಂಗಳಿಂದ ಯಾವ ತಿಂಗಳವರೆಗೆ ಇದೆ ಅದನ್ನು ರೆಡಿ ಮಾಡಿದೀವಿ. ಇಂಟರ್ನೆಟ್ ಆಧಾರಿತ ಅಪ್ಲಿಕೇಶನ್ಗಳು ಅವೈಲೇಬಲ್ ಇದೆ ನಮ್ಮ ಇಲಾಖೆಯಲ್ಲಿ. ಅದರಲ್ಲಿ ಅವರ ಅಪ್ಲಿಕೇಶನ್ ಕೊಟ್ಟರೆ ಪರ್ಟಿಕ್ಯುಲರ್ ಸಸಿ ಡಿಮ್ಯಾಂಡ್ ಬೇಸಿಸ್ ನಲ್ಲಿ ನಾವು ಬೆಳೆಸಿ ಅವ್ರಿಗೆ ಕೊಡ್ತಾ ಇದೀವಿ.
1: ಸರ್, ನೀವು ಹೇಳಿದ್ರಿ ಇವಾಗ ಇಂಟರ್ನೆಟ್ ಮೂಲಕ ನಮ್ಮ ಪೋರ್ಟಲ್ ಅಲ್ಲಿ ಕೂಡ ಅವರು ಬೇಡಿಕೆಯ ಸಸಿಗಳನ್ನ ತಗೊಳ್ಬಹುದು ಅಂತ. ಯಾವ್ದದು ಪೋರ್ಟಲ್ ಸರ್?
0: aranya.gov.in ಹೋದ್ರೆ ಅದರೊಳಗೆ ಇ ನರ್ಸರಿ ಅಂತ ಬರ್ತದೆ. ಆ ಇ ನರ್ಸರಿ ಇದನ್ನ ಅವರು ಬಟನ್ ಅದನ್ನು ಕ್ಲಿಕ್ ಮಾಡಿದ್ರೆ ರೈತರಿಗೆ ಬೇಕಾಗಿರುವ ಮಾಹಿತಿಗಳು ಸಿಗುತ್ತೆ. ಅವ್ರ ಜಿಲ್ಲೆ ಅವ್ರ ತಾಲೂಕು ಅಲ್ಲಿ ಹೋದ್ರೆ ಆ ಪರ್ಟಿಕ್ಯುಲರ್ ನರ್ಸರಿ ಕ್ಲಿಕ್ ಮಾಡಿದ್ರೆ ಆ ನರ್ಸರಿನಲ್ಲಿ ಯಾವ ಯಾವ ಸಸಿಗಳಿದೆ, ರೈತರಿಗೆ ಲಭ್ಯವಿರುವ ಸಸಿಗಳು ಎಷ್ಟು ಸಂಖ್ಯೆ ಇದೆ, ಅದನ್ನ ಅವರು ಯಾವಾಗ ಪಡ್ಕೋಬಹುದು, ಯಾರನ್ನ ಸಂಪರ್ಕ ಮಾಡಬಹುದು ಅಂತವರೆಗೂ ಅದರಲ್ಲಿ ವಿವರಗಳನ್ನು ಕೊಟ್ಟಿದ್ದೀವಿ.
1: ಓಕೆ, ಆಗ್ಲೇ ಹೇಳಿದ್ವಿ ಬದುಗಳಲ್ಲಿ ಕೂಡ ನಮ್ಮ ರೈತರು ಸಸಿಗಳನ್ನ ತಗೊಂಡು ಹೋಗಿ ನೆಡಬಹುದು ಅಂತ ಹೇಳಿ. ನೆಡುತೋಪುಗಳ ನಿರ್ಮಾಣದಿಂದ ಏನು ಪ್ರಯೋಜನ ಆಗುತ್ತೆ ಸರ್ ಅವರಿಗೆ?
0: ರೈತರು ತಮ್ಮ ಬದುಗಳಲ್ಲಿ ನೆಟ್ರೆ, ಈಗ ಈ ವರ್ಷ ತುಂಬಾ ಬರ ಆಗಿದೆ ರಾಜ್ಯದಲ್ಲಿ, ಮಳೆ ಕೊರತೆಯಿಂದ ತುಂಬಾ ರೈತರು ತುಂಬಾ ಕಷ್ಟಗಳನ್ನು ಅನುಭವಿಸ್ತಾ ಇದ್ದಾರೆ. ಈ ಒಂದು ಇದರಲ್ಲಿ ಈ ಮರಗಳೆಲ್ಲ ಇದ್ರೆ ಸ್ವಲ್ಪ ಆ ಮಣ್ಣಿಗೆ ತೇವಾಂಶವನ್ನು
1: ಉಳಿಸ್ಕೋಬಹುದು,
0: ಮಣ್ಣನ್ನು ಹಿಡಿದಿಟ್ಕೋಬಹುದು, ಮಣ್ಣು ಎಕ್ಸ್ಪೋಸ್ ಆಗದಂಗೆ ಕವರ್ ಮಾಡ್ತದೆ, ಅಥವಾ ಮರದಿಂದ ಬೀಳುವ ಎಲೆ ಮತ್ತು ಇದೆಲ್ಲ ಸ್ವಲ್ಪ ಗೊಬ್ಬರನ ಆಗುತ್ತೆ. ಅದ ಅಲ್ಲದೆ ರೈತರು ತುಂಬಾ ಕಷ್ಟದಲ್ಲಿದ್ರೆ ಆ ಮರಗಳನ್ನೇ ಕೂಡ ಅವರು ಹಾರ್ವೆಸ್ಟ್ ಮಾಡಿಕೊಂಡು ಅವರು ತಮ್ಮ ಇದಕ್ಕೆ ಉಪಯೋಗಿಸ್ಕೋಬಹುದು.
1: ಸರ್, ಈಗ ವನಭೂಮಿ ಹೆಚ್ಚಿರುವ ರಾಜ್ಯಗಳಲ್ಲಿ ಜಲಾನಯನ ಅಭಿವೃದ್ಧಿ ಅಂದ್ರೆ ವಾಟರ್ ಶೆಡ್ ಮ್ಯಾನೇಜ್ಮೆಂಟ್, ಹಾಗೇನೆ ಮಣ್ಣಿನ ತೇವಾಂಶ ರಕ್ಷಣೆ ಇದೆಲ್ಲ ಹೇಗೆ ನಡೀತಾ ಇದೆ, ಏನ್ ಕ್ರಮಗಳನ್ನ ಕೈಗೊಳ್ಳಲಾಗಿದೆ ಸರ್?
0: ಒಳ್ಳೆ ಪ್ರಶ್ನೆ. ಯಾಕಂದ್ರೆ ನಮ್ಮ ರಾಜ್ಯದಲ್ಲಿ ಒಣಭೂಮಿ ಪ್ರದೇಶ ಹೆಚ್ಚಿಗೆ ಇದೆ, ಅದಕ್ಕೆ ನಮ್ಮಲ್ಲಿ ಬಯಲುಸೀಮೆ ಪ್ರದೇಶ,
1: ಮಲೆನಾಡು
0: ಪ್ರದೇಶ ಅಂತ ಗುಡ್ಡಗಾಡು ಪ್ರದೇಶ ಅಂತೆಲ್ಲ ಹೇಳ್ತಾ ಇದೀವಿ. ಬೀದರಿಂದ ಕೋಲಾರವರೆಗೆ ಏನು ರಾಜ್ಯದ ಪೂರ್ವ ಭಾಗ ಏನಿದೆ ಫುಲ್ ಎಲ್ಲ ಒಣಭೂಮಿ, ಅಂದ್ರೆ ಮಳೆಗೆ ಆಧಾರಿತ ಕೃಷಿಯನ್ನು ನಡೆಸ್ತಾ ಇರುವ ಭೂಮಿ. ಈ ಒಂದು

0: ಪ್ರದೇಶಗಳಲ್ಲಿ ಜಲಾನಯನ ಅಭಿವೃದ್ಧಿ ಅಂದ್ರೆ ಮಳೆಯ ನೀರು ಕೊಯ್ಯಲು ಅಂದ್ರೆ ರೈನ್ ವಾಟರ್ ಹಾರ್ವೆಸ್ಟಿಂಗ್ ಬೇಸಿಸ್ ನಲ್ಲಿ ಆ ಪ್ರದೇಶದಲ್ಲಿ ಎಷ್ಟು ಮಳೆ ಬರ್ತಾ ಇದೆ, ಆ ಭೂಮಿನಲ್ಲಿ ಏನೇನು ಸಸ್ಯಗಳಿದೆ, ಆ ನೀರು ಎಲ್ಲಿ ಸೇರುತ್ತೆ, ಎಲ್ಲಿ ಸಂಗ್ರಹಣೆ ಆಗುತ್ತೆ, ಇದು ಒಂದು ಲ್ಯಾಂಡ್ಸ್ಕೇಪ್ ಅಪ್ರೋಚ್ ನಲ್ಲಿ ಆ ಪ್ರದೇಶಗಳಲ್ಲಿ ಮಣ್ಣಿನ ಮತ್ತು ನೀರಿನ ತೇವಾಂಶವನ್ನು ಸಂರಕ್ಷಿಸುವುದಕ್ಕೆ ನಾವು ವಿವಿಧ ಕಾರ್ಯಚಟುವಟಿಕೆಗಳನ್ನು ಮಾಡ್ತಾ ಇದೀವಿ. ನಾಳ ಬದುಗಳು ಮಾಡುವುದು, ಚೆಕ್ ಡ್ಯಾಮ್ ಮಾಡುವುದು, ಮತ್ತೆ ಸಾಯಿಲ್ ವಾಟರ್ ಮಾಯಿಶ್ಚರ್ ಕನ್ಸರ್ವೇಷನ್ ಟ್ರೆಂಚಸ್ ಅಂತ ಹೇಳ್ತೀವಿ, ಆ ಇಂಗು ಗುಂಡಿಗಳನ್ನು ತೆಗೆಯುವುದು. ಅದೇ ಪ್ರದೇಶದಲ್ಲಿ ಇರುವ ರೈತರುಗಳ ಭೂಮಿಯಲ್ಲೂ ಸಹ ಕೃಷಿ ಇಲಾಖೆಯಿಂದ ಕೃಷಿ ಹೊಂಡಗಳು, ಈ ತರ ಇಂಗು ಗುಂಡಿಗಳು, ನಾಳಾ ಬದುಗಳನ್ನು ಮಾಡಿದ್ರೆ ಆ ಪ್ರದೇಶದಲ್ಲಿ ಮಣ್ಣು ಮತ್ತು ತೇವಾಂಶವನ್ನು ಸಂರಕ್ಷಿಸಬಹುದಾಗಿದೆ.
1: ಈ ಸಾರ್ವಜನಿಕರು ಹಾಗೆ ರೈತರು ಅರಣ್ಯೀಕರಣದಲ್ಲಿ ಭಾಗವಹಿಸೋದಕ್ಕೆ ಇಷ್ಟಪಡುವಂತವರಿಗೆ ನಮ್ಮ ಕೃಷಿ ಅರಣ್ಯ ಪ್ರೋತ್ಸಾಹ ಯೋಜನೆಗಳು ಏನಾದರೂ ಇದೆಯಾ?
0: ಖಂಡಿತ ಇದೆ. 2011-12 SV ಈ ಒಂದು ಕಾರ್ಯಕ್ರಮವನ್ನು ಮಾಡ್ತಾ ಬಂದಿದೀವಿ, ಕೃಷಿ ಅರಣ್ಯ ಪ್ರೋತ್ಸಾಹ ಯೋಜನೆ ಅಂತ. ಪ್ರತಿ ಸಸಿಗೆ 125 ರೂಪಾಯಿ, ಅಂದ್ರೆ ಮೊದಲನೇ ವರ್ಷಕ್ಕೆ ನಾವು 35 ರೂಪಾಯಿ ಕೊಡ್ತೀವಿ, ಎರಡನೇ ವರ್ಷ ಬದುಕುಳಿದ್ರೆ 40 ರೂಪಾಯಿ, ಮೂರನೇ ವರ್ಷ ಬದುಕುಳಿದ್ರೆ 50 ರೂಪಾಯಿ ಕೊಡ್ತೀವಿ. ಈಗ ಸಾಮಾನ್ಯವಾಗಿ ಒಬ್ಬ ರೈತರು 1 ಹೆಕ್ಟೇರ್ಗೆ 400 ಸಸಿಗೆ ಅವ್ರಿಗೆ ಅವಕಾಶ ಇದೆ. ಈಗ ಸಾಮಾನ್ಯವಾಗಿ 5 ಎಕರೆ ಇದ್ರೆ 1,000 ಸಸಿ ಆಗುತ್ತೆ, 1,000 ಸಸಿಗೆ ಅವರು 125,000 ರೂಪಾಯಿ ನಮ್ಮ ಪಡ್ಕೋಬಹುದಾಗಿದೆ ನಮ್ಮ ಹತ್ರ. ಅದಲ್ಲದೆ ರೈತರಿಗೋಸ್ಕರನೇ ಸಾರ್ವಜನಿಕ ವಿತರಣೆಗಾಗಿ ನಾವು ಮಾರಾಟಕ್ಕೂ ನಾವು ಸಸಿಗಳನ್ನು ಕೊಡ್ತಾ ಇದೀವಿ. ಇದರಲ್ಲಿ ಕೃಷಿ ಅರಣ್ಯ ಪ್ರೋತ್ಸಾಹ ಯೋಜನೆಯಲ್ಲಿ ಸಸಿ ಉಚಿತವಾಗಿ ಕೊಡ್ತೀವಿ.
1: ಈ ಕೃಷಿ ಅರಣ್ಯ ಯೋಜನೆ ಅಡಿಯಲ್ಲಿ ಪ್ರೋತ್ಸಾಹ ಧನಗಳನ್ನ ಕೆಲವೊಂದು ಪ್ರಭೇದಗಳಿಗೆ ಕೊಡ್ತೀರಾ ಅಂತ ಅನ್ಕೊಳ್ತೀನಿ. ಹಾಗಾದ್ರೆ ಯಾವ ಪ್ರಭೇದಗಳಿಗೆ ಕೊಡ್ತೀರಾ, ಯಾವ ಪ್ರಭೇದಗಳಿಗೆ ಈ ಪ್ರೋತ್ಸಾಹ ಧನ ಸಿಗಲ್ಲ?
0: ಸಾಮಾನ್ಯವಾಗಿ ಕೆಲವೊಂದು ಪ್ರಭೇದಗಳು ಅಂದ್ರೆ ಯುಕಲಿಪ್ಟಸ್, ಅಕೇಶಿಯಾ, ಆಮೇಲೆ ಕಾಫಿ ತೋಟಗಳಲ್ಲಿ ಅಲ್ಲಿ ಏನಾದರೂ ಸಿಲ್ವರ್ ಗಿಡ ಇದರಲ್ಲಿ ಎಲಿಜಿಬಿಲಿಟಿ ಇರಲ್ಲ ಅವರಿಗೆ. ಬೇರೆ ಕಡೆ ಕಾಫಿ ತೋಟ ಬಿಟ್ಟು ಬೇರೆ ಕಡೆ ಹೋದ್ರೆ ಸಿಲ್ವರ್ ಓಕ್ಕೆ ನಾವು ಅವಕಾಶ ಕೊಡ್ತೀವಿ. ಆಮೇಲೆ ಇದು ನಾವು ಸರ್ವೆ ಗಾಳಿ ಮರ ಅಂತ ಹೇಳ್ತೀವಿ, ಇಲ್ಲ ಕ್ಯಾಶುವಿನ, ಆಮೇಲೆ ಗೊಬ್ಬರದ ಮರ ಅಂತ ಹೇಳ್ತೀವಿ ಗ್ಲೀರಿಸಿಡಿಯಾ, ಆಮೇಲೆ ಎರಿತ್ರಿನ ಅಂತ ಹೇಳ್ತೀವಿ ರಬ್ಬರ್, ಸೂಬಾಬೋಲ್, ಮತ್ತೆ ನಮ್ಮ ಹಾರ್ಟಿಕಲ್ಚರ್ ಕ್ರಾಪ್ಸ್ ತೆಂಗು ಅಡಿಕೆ, ಇದಕ್ಕೆಲ್ಲ ಅವರು ಕ್ಲೈಮ್ ಮಾಡಕ್ಕೆ ಆಗಲ್ಲ. ಉಳಿದಂತೆ ಅವರು ತೇಗ ಬೆಳೆಸ್ತಾ ಇದಾರೆ, ಹೊಣ್ಣೆ ಬೆಳೆಸ್ತಾ ಇದಾರೆ, ಅದಲ್ಲದೆ ಬೇರೆ ಬೇರೆ ಪ್ರಭೇದಗಳು ಇದ್ರೆ ಅದನ್ನ ನೋಡಿ ನಾವು ಪ್ರೋತ್ಸಾಹವನ್ನು ಮಾಡ್ತೀವಿ.
1: ಇನ್ನು ಸರಳವಾಗಿ ಹೇಳಬೇಕು ಅಂತ ಹೇಳಿದ್ರೆ ದೊಡ್ಡ ದೊಡ್ಡ ಮರಗಳಿಗೆ ನೀವು ಪ್ರೋತ್ಸಾಹ ಧನಗಳನ್ನ ಕೊಡ್ತೀರಾ, ಹಾಗೇನೆ ಈ ಏನು ಕಮರ್ಷಿಯಲ್ ಕ್ರಾಪ್ಸ್ ಅಂತ ಹೇಳ್ತೀವಿ, ಅಡಿಕೆ ತೆಂಗು ಆಗಿರ್ಬಹುದು, ಕಾಫಿ ಕಿತ್ತಳೆ, ಈ ಒಂದು ಪ್ರಭೇದಗಳಿಗೆ ಈ ಪ್ರೋತ್ಸಾಹ ಧನ ಸಿಗಲ್ಲ. ಇನ್ನು ರಾಜ್ಯದಲ್ಲಿ ಅನುಷ್ಠಾನಗೊಳಿಸ್ತಾ ಇರುವಂತಹ ಇತರೆ ಅರಣ್ಯ ಯೋಜನೆಗಳು ಯಾವ್ದಾದ್ರು ಇದೆಯಾ?
0: ಹೌದು, ಎಲ್ಲರಿಗೂ ತಿಳಿದ ಮಟ್ಟಿಗೆ ಅರಣ್ಯ ಇಲಾಖೆ ಅಂದ್ರೆ ಅವರು ಕಾಡು ಕಾಯುವವರು, ಅರಣ್ಯವನ್ನು ಹೆಚ್ಚಿಸುವುದು ಅಂದ್ರೆ ನಾವು ಎಲ್ಲಿ ಅರಣ್ಯವನ್ನು ನಶಿಸಿ ಹೋಗ್ತಾ ಇದೆ, ಕೆಲವೊಂದು ಕಡೆ ನಾವು ನಾಟಗಳನ್ನು ಕೂಡ ಹಾರ್ವೆಸ್ಟ್ ಮಾಡಿ ತಗೊಂಡ್ಬರುವ ಕಡೆಯಲ್ಲಿ ಮತ್ತೆ ನಾವು ಪುನಶ್ಚೇತನಗೊಳಿಸುವುದು ಅದೆಲ್ಲ ಮಾಡ್ತಾ ಇರೋದು ನಮ್ಮ. ಅದಕ್ಕೆ ನಮ್ದು ಸಸಿ ಕ್ಷೇತ್ರಗಳಿದೆ, ನಮ್ಮ ಸಸಿಗಳನ್ನು ತಗೊಂಡು ಹೋಗಿ ಅಲ್ಲಿ ನಾವು ಹಚ್ತೀವಿ. ಅದಕ್ಕೆ ವಿವಿಧ ಯೋಜನೆಗಳಿದೆ, ಡೆವಲಪ್ಮೆಂಟ್ ಆಫ್ ಡಿಗ್ರೇಡೆಡ್ ಫಾರೆಸ್ಟ್ ಅಂತ, ಎಲ್ಲಿ ಈ ತರ ಒಣಭೂಮಿ ಇದೆ, ಎಲ್ಲಿ ಅರಣ್ಯ ಪ್ರದೇಶಗಳು ಸ್ವಲ್ಪ ಬೆಳವಣಿಗೆ ಕುಂಠಿತವಾಗಿದೆ ಆ ಪ್ರದೇಶಗಳಲ್ಲಿ ಸ್ವಲ್ಪ ಪುನಶ್ಚೇತನಗೊಳಿಸೋಕೆ DDF ಅಲ್ಲಿ ನಾವು ಅರಣ್ಯೀಕರಣವನ್ನು ಮಾಡ್ತಾ ಇರ್ತೀವಿ. ಅದು ಅಲ್ಲದೆ ಸಾರ್ವಜನಿಕರಿಗೆ ಸಾರ್ವಜನಿಕ ಪ್ರದೇಶಗಳು ಅಂದ್ರೆ ಪಾರ್ಕ್, ಟ್ರೀ ಪಾರ್ಕ್ ಒಂದು ಸ್ಕೀಮ್ ಇದೆ ರಾಜ್ಯ ಯೋಜನೆ. ಪ್ರತಿಯೊಂದು ತಾಲೂಕಿಗೂ ಒಂದು ಟ್ರೀ ಪಾರ್ಕ್ ಅಂತ ಒಂದು ಗೈಡ್ ಲೈನ್ಸ್ ಇದೆ ನಮ್ಮಲ್ಲಿ, ಅದು ಪ್ರತಿಯೊಂದು ತಾಲೂಕಿಗೂ ಒಂದೊಂದು ಟ್ರೀ ಪಾರ್ಕ್ ಅನ್ನು ಮಾಡಿದ್ವಿ. ಅದು ಅಲ್ಲದೆ ನಮ್ಮಲ್ಲಿ ದೇವರ ಕಾಡು ಯೋಜನೆ ಇದೆ, ದೇವಿವನ ದೇವಸ್ಥಾನ ಪಕ್ಕದಲ್ಲಿ ಭಕ್ತಾದಿಗಳು ಬಂದು ಹೋಗ್ತಾ ಇರುವ ಕಡೆಯಲ್ಲಿ 2011-12 SV ಸ್ಟಾರ್ಟ್ ಮಾಡಿರುವ ಕಾರ್ಯಕ್ರಮ ಇದು. ಈ ಕಾರ್ಯಕ್ರಮದಲ್ಲಿ ಆ ದೇವಸ್ಥಾನ ಸುತ್ತಮುತ್ತಲ ಏನು ಅರಣ್ಯ ಪ್ರದೇಶದ ಹಂಚಿನಲ್ಲಿ ಇರುವ ದೇವಸ್ಥಾನ, ಅರಣ್ಯ ಒಳಗೆ ಇರುವ ದೇವಸ್ಥಾನ, ಅಂತ ದೇವಸ್ಥಾನಗಳ ಪಕ್ಕದಲ್ಲಿ ಒಂದು ಸಾರ್ವಜನಿಕರಿಗೆ ಉಪಯೋಗ ಆಗುವ ರೀತಿಯಲ್ಲಿ ದೈವಿವನ ಅಂತ ಒಂದು ವನಗಳನ್ನು ನಾವು ಮಾಡಿದ್ದೀವಿ. ಅದರಲ್ಲಿ ನಕ್ಷತ್ರ ವನ, ರಾಶಿ ವನ, ಆನಂತರ ನಮ್ಮಲ್ಲಿ ರಾಷ್ಟ್ರೀಯ ಕೃಷಿ ವಿಕಾಸ ಯೋಜನೆ ಅಂತ ಕೇಂದ್ರ ಸರ್ಕಾರದ ಯೋಜನೆ, ನಮ್ಮ ಕೃಷಿ ಅರಣ್ಯ ಪ್ರೋತ್ಸಾಹ ಯೋಜನೆ ತರಹಣೆ ಅಲ್ಲೂ ಕೂಡ ನಾವು ರಾಷ್ಟ್ರೀಯ ಕೃಷಿ ವಿಕಾಸ ಯೋಜನೆಯಲ್ಲಿ ನಾವು ಅರಣ್ಯವನ್ನು ಪ್ರೋತ್ಸಾಹಿಸ್ತಾ ಇದೀವಿ. ಅದಲ್ಲದೆ ನಮ್ಮ ರಾಷ್ಟ್ರೀಯ ಬಂಬು ಮಿಷನ್ ಇದೆ. ರಾಷ್ಟ್ರೀಯ ಬಂಬು ಮಿಷನ್ ಒಂದು ಕೃಷಿ ಇಲಾಖೆ ಯೋಜನೆ ಆದ್ರೂ ಸಹ ನಾವು ನಮ್ಮ ರಾಜ್ಯದಲ್ಲಿ ಅರಣ್ಯ ಇಲಾಖೆ ಅದನ್ನ ಇಂಪ್ಲಿಮೆಂಟ್ ಮಾಡ್ತಾ ಇದೀವಿ. ಅದರಲ್ಲಿ ಪ್ರತಿ ರೈತರಿಗೂ ಇದೇ ರೀತಿಯಲ್ಲಿ ಪ್ರೋತ್ಸಾಹ ಧನಗಳನ್ನು ಕೊಡ್ತಾ ಇದ್ವಿ. ಸಬ್ಸಿಡೈಸ್ಡ್ ರೇಟ್ ಅಲ್ಲಿ ಅವರು ಸಸಿಗಳನ್ನು ಪಡೆದು ಅಲ್ಲಿ ಅವರ ಜಮೀನಿನಲ್ಲಿ ನೆಟ್ಟು ಬೆಳೆಸಿದ್ರೆ. ಬಂಬೂ ಆಧಾರಿತ ಇಂಡಸ್ಟ್ರೀಸ್ ಬರ್ತಾ ಇದೆ ಇತ್ತೀಚಿನ ದಿನಮಾನಗಳಲ್ಲಿ, ಅವ್ರಿಗೆ ರಾ ಮೆಟೀರಿಯಲ್ ಸಪ್ಲೈ ಆಗುತ್ತೆ. ಈಗ ಬುಟ್ಟಿ ಮಾಡೋರು ಇರ್ಬೋದು, ಬಂಬೂ ಪೆಂಡ್ ಮಾಡ್ತಾ ಇದ್ರೆ, ಹಿಂದೆ ನಾವು ತಿಳಿದ ಮಟ್ಟಿಗೆ ಬಂಬೂಯಿಂದ ಪೇಪರ್ ಮಾಡ್ತಾ ಇರೋದು ಇದರ ಬಂದಿದೆ, ಈಗ ಬಂಬೂಯಿಂದ ಫೈಬರ್ಸ್ ತೆಗೆದು ಅದರಲ್ಲಿ ಬಟ್ಟೆ ಮಾಡೋರು ಇದ್ದಾರೆ. ರಾಷ್ಟ್ರೀಯ ಬಂಬೂ ಮಿಷನ್ ನಲ್ಲಿ ನಾವು ಇತ್ತೀಚೆಗೆ 2022-23 ಸಾಲಿನಿಂದ ಟಿಶ್ಯೂ ಕಲ್ಚರ್ ಬಂಬೂನು ಕೂಡ ರೈತರಿಗೆ ನಾವು ಕೊಟ್ಟಿದೀವಿ. ಟಿಶ್ಯೂ ಕಲ್ಚರ್ ಬಂಬೂನಲ್ಲಿ ಬೆಳವಣಿಗೆ ಚೆನ್ನಾಗಿ ಕಾಣ್ತಾನೂ ಇದೆ. ಸೊ ಅದರಿಂದ ರೈತರಿಗೂ ಉಪಯೋಗ ಆಗ್ತಾ ಇದೆ.
1: ಈಗ ನೀವು ಇಷ್ಟೆಲ್ಲ ಹೇಳಿದ್ರಿ, ಇಷ್ಟೆಲ್ಲ ಯೋಜನೆಗಳನ್ನ ಅರಣ್ಯ ಇಲಾಖೆ ಮಾಡ್ತಾ ಇದೆ, ವನಗಳನ್ನ ನಿರ್ಮಾಣ ಮಾಡ್ತಾ ಇದೆ, ಒಳ್ಳೆ ಪಾರ್ಕ್ಗಳನ್ನ ನಿರ್ಮಾಣ ಮಾಡ್ತಾ ಇದೆ. ಹೀಗಿರುವಾಗ ನಮ್ಮ ಅರಣ್ಯ ರಕ್ಷಣೆಯಲ್ಲಿ ಸಾರ್ವಜನಿಕರು ಹೇಗೆ ಭಾಗಿಯಾಗಬಹುದು, ಹಾಗೇನೆ ಯಾರಾದ್ರೂ ಮರಗಳನ್ನ ಕಡಿತಾ ಇದ್ದಾರೆ ವಿಥೌಟ್ ಪರ್ಮಿಷನ್, ಹೇಗೆ ಇವರು ದೂರನ್ನ ನೀಡಬಹುದು, ಏನು ವ್ಯವಸ್ಥೆ ಇದೆ ಸರ್ ಇದೆ?
0: ಸೊ ಸಾರ್ವಜನಿಕರು ತಮ್ಮದು ಏನೇ ಅಹವಾಲುಗಳು ಇದ್ರೆ ಅಥವಾ ತಮ್ಮ ದೂರುಗಳಿದ್ರೆ ತಾವು ನೇರವಾಗಿ ಪಕ್ಕದಲ್ಲಿರುವ ಒಂದು ಅರಣ್ಯ ಕಚೇರಿಗೆ ಹೋಗಿ ಕೊಡಬಹುದು, ಅಥವಾ ಅವರು ತಮ್ಮ ಹೆಸರನ್ನು ಹೇಳದೆ ಅವರು ಇದನ್ನು ಇಡಬೇಕು, ಸಿಗರೇಟ್ ಗೋಪಿಯಾಗಿ ಇಡಬೇಕು ಅಂತ ಹೇಳಿದ್ರೆ, ನಮ್ಮಲ್ಲಿ 1926 ಅಂತ ಒಂದು ನಂಬರ್ಗೆ ಕಾಲ್ ಮಾಡಿ ಕರೆ ಮಾಡಿ ಹೇಳಿದ್ರೆ ಅವರು ತಕ್ಷಣವೇ ಸ್ಪಂದಿಸ್ತಾರೆ. ಆ ನಂಬರ್ ಯಾವಾಗಲೂ ಇರ್ತದೆ, ಅಲ್ಲಿಂದ ನಾವು ಸೂಕ್ತ ಮಾರ್ಗದರ್ಶನ ನೀಡಿ ಇದರಲ್ಲಿ ಆಕ್ಷನ್ ತಗೊಳ್ಳಿ ಅಂತ ನಾವು ಇಲ್ಲಿ ಡೈರೆಕ್ಷನ್ ಕೊಡ್ತೀವಿ.
1: ಕೇಳಿದ್ರಲ್ಲ ಶ್ರೋತೃಗಳೇ, ಇತ್ತೀಚಿನ ದಿನಗಳಲ್ಲಿ ಮಾನವನ ಸ್ವಾರ್ಥಕ್ಕಾಗಿ ಕಾಡುಗಳು ನಾಶವಾಗ್ತಾ ಇದೆ, ಇದರಿಂದ ಅನೇಕ ಸಮಸ್ಯೆಗಳನ್ನ ನಾವು ಎದುರಿಸ್ತಾ ಇದ್ದೀವಿ. ಇದೆಲ್ಲ ನಿಮಗೂ ಕೂಡ ಗೊತ್ತಿದೆ. ಮಳೆ ಕಡಿಮೆ ಆಗ್ತಾ ಇದೆ, ಬಿಸಿಲು ಜಾಸ್ತಿ ಆಗ್ತಾ ಇದೆ, ಹವಾಮಾನದಲ್ಲಿ ಹೆಚ್ಚು ಏರುಪೇರನ್ನ ಕಾಣ್ತಾ ಇದ್ದೀವಿ. ಹೀಗಿರುವಾಗ ಕಾಡ್ಗಿಚ್ಚನ್ನ ನೀವು ನೋಡಿದ್ರೆ, ಕಳ್ಳ ಭೇಟೆ ಅಥವಾ ಅಕ್ರಮ ಮರ ಕಡಿಯೋದನ್ನ ಅಥವಾ ಒತ್ತುವರಿ ಕಂಡು ಬಂದ್ರೆ ಖಂಡಿತವಾಗಿ ಸುಮ್ಮನೆ ಇರಬೇಡಿ, 1926 ನೀವು ದೂರನ್ನ ನೀಡಬಹುದು. ಉಚಿತವಾಗಿ ಕರೆ ಮಾಡಿ ನೀವು ದೂರನ್ನ ನೀಡಬಹುದು. ಇದರಿಂದ ಖಂಡಿತವಾಗಿಯೂ ಅರಣ್ಯವನ್ನ ರಕ್ಷಣೆ ಮಾಡೋದಕ್ಕೆ ನೀವು ಕೂಡ ಕೈ ಜೋಡಿಸಿದಂಗ ಆಗತ್ತೆ. ಇನ್ನು ಇವತ್ತಿನ ಕಾರ್ಯಕ್ರಮದಲ್ಲಿ ಇಷ್ಟೆಲ್ಲ ಮಾಹಿತಿ ನೀಡಿದವರು ಆರ್ ರವಿಶಂಕರ್, IFS ಕರ್ನಾಟಕದಲ್ಲಿ ಮುಖ್ಯ ಸಂರಕ್ಷಣಾ ಅಧಿಕಾರಿಯಾಗಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಸರ್, ಕಾರ್ಯಕ್ರಮಕ್ಕೆ ಬಂದು ಇಷ್ಟೆಲ್ಲ ಮಾಹಿತಿ ನೀಡಿದ್ದಕ್ಕಾಗಿ ಧನ್ಯವಾದಗಳು. ನಮಸ್ಕಾರ.
0: ನಮಸ್ಕಾರ.
2: ವನಸ್ಪಂದನ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ಕೇಳಿದಿರಿ. ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದವರು ಮುಖ್ಯ ಅರಣ್ಯ ಸಂರಕ್ಷಣಾಧಿಕಾರಿಗಳಾದ ಆರ್ ರವಿಶಂಕರ್, IFS ಇವರೊಂದಿಗೆ ನಿರ್ಮಲಾ ಎಸ್. ಈ ಕಾರ್ಯಕ್ರಮದ ಪ್ರಾಯೋಜಕರು ಅರಣ್ಯ ಇಲಾಖೆ, ಕರ್ನಾಟಕ ಸರ್ಕಾರ. ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ವಾಣಿಜ್ಯ ಪ್ರಸಾರ ಕೇಂದ್ರ.

0: ಆಕಾಶವಾಣಿ ಮೈಸೂರು ಎಫ್ಎಂ 100.6 ಸಮಯ 7:30. ಸೇವಾವಾಹಿನಿ
1: ಆಕರ್ಷಕ ಸೀರೆ ಮತ್ತು ಉಪಸಾಧನಗಳು ಮಗ್ಗದ ಮನೆ ಮೈಸೂರು ರಾಮಕೃಷ್ಣನಗರ
2: ಮಗ್ಗದ ಮನೆ.
3: ಕಂಗ್ರಾಟ್ಸ್ ಕಣೆ, MBBS ಸಿಕ್ತಂತೆ.
4: ಥ್ಯಾಂಕ್ ಯು.
3: ಯಾಕೆ ಖುಷಿಯಾಗಿರೋ ಬದಲು ಬೇಜಾರಾಗಿದ್ಯಲ್ಲ?
4: ಅಪ್ಪ ಮನೆ ಮಾಡ್ಕೊಡ್ತಾರಂತೆ, ನಾನೇ ಅಡ್ಗೆ ಮಾಡ್ಬೇಕಂತೆ. ಗ್ಯಾಸ್ ಗೆ ಏನ್ ಮಾಡೋದು ಈ ಟೈಮ್ ನಲ್ಲಿ?
3: ಅಯ್ಯೋ ಅಷ್ಟೇನಾ, ಲಿಟಲ್ ಗ್ಯಾಸ್ ಇದೆಯಲ್ಲ, ಲಿಟಲ್ ಗ್ಯಾಸ್ ನಲ್ಲಿ ಈಗ 10 kg ಸಿಲಿಂಡರ್ ಕನೆಕ್ಷನ್ ಸಿಗುತ್ತೆ.
5: ಲಿಟಲ್ ಗ್ಯಾಸ್ ಕಂಪನಿ, ಗವರ್ಮೆಂಟ್ ಗೆಸ್ಟ್ ಹೌಸ್ ರೋಡ್, ನಜರ್ಬಾದ್, ಮೈಸೂರು.
0: ಈಗ ಸೇವಾವಾಹಿನಿಯಲ್ಲಿ ಪ್ರಕಟಣೆಗಳು. ಜಿಲ್ಲಾಡಳಿತ ಹಾಗೂ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಮೈಸೂರು ಇವರ ವತಿಯಿಂದ ಸೆಪ್ಟೆಂಬರ್ 4, ಅಂದರೆ ನಾಳೆ ಬೆಳಗ್ಗೆ 11:30 ಕಿರು ರಂಗಮಂದಿರ ಕರ್ನಾಟಕ ಕಲಾಮಂದಿರ ಆವರಣ, ಇಲ್ಲಿ ಶ್ರೀಕೃಷ್ಣ ಜಯಂತಿಯನ್ನು ಆಚರಿಸಲಾಗುತ್ತಿದೆ. ಶ್ರೀಕೃಷ್ಣ ಜಯಂತಿ ಅಂಗವಾಗಿ 6-12 ಒಳಪಟ್ಟ ಮಕ್ಕಳಿಗೆ ಛದ್ಮವೇಷ ಸ್ಪರ್ಧೆಯನ್ನು ಆಯೋಜಿಸಿದ್ದು, ಸ್ಥಳದಲ್ಲಿಯೇ ನೋಂದಣಿಗೆ ಅವಕಾಶವನ್ನು ಕಲ್ಪಿಸಲಾಗಿದೆ. ಸಾರ್ವಜನಿಕರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಬೇಕೆಂದು ಸಹಾಯಕ ನಿರ್ದೇಶಕರು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಮೈಸೂರು ಜಿಲ್ಲೆ ಇವರು ತಮ್ಮ ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ. ಶ್ರೀ ಮದ್ದಾನೇಶ್ವರ ವಿದ್ಯಾರ್ಥಿ ನಿಲಯ, ಝಾನ್ಸಿರಾಣಿ ಲಕ್ಷ್ಮೀಬಾಯಿ ರಸ್ತೆ, ಮೈಸೂರು. ಇಲ್ಲಿ 2026-27 ಸಾಲಿನಲ್ಲಿ ಮೈಸೂರು ನಗರದಲ್ಲಿ ಸ್ನಾತಕ ಮತ್ತು ಸ್ನಾತಕೋತ್ತರ ತರಗತಿಯಲ್ಲಿ ಓದುತ್ತಿರುವ ವಿದ್ಯಾರ್ಥಿಗಳಿಗೆ ಅತ್ಯಂತ ಕಡಿಮೆ ದರದಲ್ಲಿ ತಿಂಡಿ, ಊಟ ಮತ್ತು ವಸತಿ ಸೌಲಭ್ಯವನ್ನು ಕಲ್ಪಿಸಲಾಗುವುದು. ಆಸಕ್ತ ವಿದ್ಯಾರ್ಥಿಗಳು ಪ್ರವೇಶ ಅರ್ಜಿಗಳನ್ನು ಕಚೇರಿ ವೇಳೆಯಲ್ಲಿ ಪಡೆಯಬಹುದಾಗಿದೆ. ಸಂಪರ್ಕಿಸಬೇಕಾದ ದೂರವಾಣಿ ಸಂಖ್ಯೆ 0821-244-2012. ರುಟ್ಸೆಟ್ ಸಂಸ್ಥೆ ಮೈಸೂರಿನಲ್ಲಿ NRLM ಯೋಜನೆಯಡಿಯಲ್ಲಿ ಗ್ರಾಮೀಣ ಪ್ರದೇಶದ ಯುವಕ ಹಾಗೂ ಯುವತಿಯರಿಗಾಗಿ ಸ್ವಉದ್ಯೋಗ ಮಾಡಲು ವಿವಿಧ ರೀತಿಯ ಕೌಶಲ್ಯ ತರಬೇತಿಗಳನ್ನು ಪ್ರಾರಂಭಿಸಲಾಗುವುದು. ಸೆಪ್ಟೆಂಬರ್ 16-25 ಒಟ್ಟು 10 ಅಣಬೆ ಬೇಸಾಯದ ತರಬೇತಿ, ಸೆಪ್ಟೆಂಬರ್ 25-28 ಒಟ್ಟು 30 ಎಲೆಕ್ಟ್ರಿಕಲ್ ಮೋಟಾರ್ ರೀವೈಂಡಿಂಗ್ ಮತ್ತು ಪಂಪ್ಸೆಟ್ ರಿಪೇರಿ ತರಬೇತಿಯನ್ನು ಆಯೋಜಿಸಲಾಗಿದೆ. ಅರ್ಹತೆ: 18-50 ವಯೋಮಿತಿ, ಕನ್ನಡ ಓದು ಬರಹ ಬಲ್ಲವರಾಗಿರಬೇಕು, ಸ್ವಉದ್ಯೋಗವನ್ನು ಮಾಡಬೇಕೆಂಬ ಆಸಕ್ತಿ ಹೊಂದಿರಬೇಕು. ತರಬೇತಿಯು ಊಟ ಮತ್ತು ವಸತಿ ಸಹಿತವಾಗಿ ಸಂಪೂರ್ಣ ಉಚಿತವಾಗಿರುತ್ತದೆ. ಆಸಕ್ತರು ಸಂಸ್ಥೆಗೆ ನೇರವಾಗಿ ಭೇಟಿ ನೀಡಿ ಅಥವಾ ದೂರವಾಣಿ ಮುಖಾಂತರ ತಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಳಬಹುದು. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ದೂರವಾಣಿ ಸಂಖ್ಯೆ 0821-25-19663. ತರಬೇತಿಗೆ ಅಭ್ಯರ್ಥಿಗಳ ಆಯ್ಕೆ ಪ್ರಕ್ರಿಯೆಯನ್ನು ನೇರ ಸಂದರ್ಶನದ ಮೂಲಕ ನಡೆಸಲಾಗುವುದು ಎಂದು ಪ್ರಕಟಣೆಯಲ್ಲಿ ತಿಳಿಸಲಾಗಿದೆ. ಸೇವಾವಾಹಿನಿ ಪ್ರಸಾರವಾಯಿತು. ಆಕಾಶವಾಣಿ ಮೈಸೂರು FM 100.6, ಸಮಯ 7:34. ಇನ್ನು ಮುಂದೆ ಬೆಂಗಳೂರು ಕೇಂದ್ರದಿಂದ ಪ್ರಕಟಣೆಗಳು, ನಂತರ 7:35 ಕನ್ನಡದಲ್ಲಿ ರಾಷ್ಟ್ರೀಯ ವಾರ್ತೆಗಳು.

ಆಯುಷ್ವಾಣಿ ಪ್ರತಿ ಸೋಮವಾರ ಬುಧವಾರ ಹಾಗೂ ಶನಿವಾರ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಬೆಳಗ್ಗೆ 8:30 ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ನಲ್ಲಿ ಬೆಳಗ್ಗೆ 8:55 ಆಕಾಶವಾಣಿ ಬೆಂಗಳೂರು ವಿವಿಧ ಭಾರತಿ 102.9 ಎಫ್ಎಂನಲ್ಲಿ ಬೆಳಗ್ಗೆ 7:45 ಪ್ರಸಾರವಾಗಲಿದೆ ಆಯುಷ್ವಾಣಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ರಾಷ್ಟ್ರೀಯ ಆಯುಷ್ ಅಭಿಯಾನ, ಆಯುಷ್ ಇಲಾಖೆ, ಕರ್ನಾಟಕ ಸರ್ಕಾರ.

ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ಚೇತನ್ ಸಿವಿ. ಮುಖ್ಯಾಂಶಗಳು. ನವದೆಹಲಿಯಲ್ಲಿ ಇಂದು ಬೆಲ್ಜಿಯಂ ಪ್ರಧಾನಿ ಅವರೊಂದಿಗೆ ಪ್ರಧಾನಿ ನರೇಂದ್ರ ಮೋದಿ ದ್ವಿಪಕ್ಷೀಯ ಮಾತುಕತೆ. ನಗರ ಸ್ಥಳೀಯ ಸಂಸ್ಥೆಗಳಿಗೆ ಅರಿವು ಮೂಡಿಸಲು ಚಿಂತನ ಶಿಬಿರಗಳ ಆಯೋಜನೆಗೆ ಪ್ರಧಾನಿ ಕರೆ. ನೇಪಾಳ ಪ್ರವಾಹ, ಮೃತಪಟ್ಟವರ ಸಂಖ್ಯೆ 1,250 ಏರಿಕೆ. ಇದುವರೆಗೆ 11,993 ಜನರ ರಕ್ಷಣೆ. ಟಿ20 ಮಹಿಳಾ ಏಷ್ಯಾ ಕಪ್ ಕ್ರಿಕೆಟ್ ಇಂದಿನ ಪಂದ್ಯದಲ್ಲಿ ಭಾರತ ಹಾಂಗ್ಕಾಂಗ್ ಮುಖಾಮುಖಿ. ವಾರ್ತೆಗಳ ವಿವರ. ಪ್ರಧಾನಿ ನರೇಂದ್ರ ಮೋದಿಯವರು ಇಂದು ನವದೆಹಲಿಯಲ್ಲಿ ಬೆಲ್ಜಿಯಂ ಪ್ರಧಾನಿ ಬಾರ್ಟ್ ಡಿ ವೇವರ್ ಅವರೊಂದಿಗೆ ದ್ವಿಪಕ್ಷೀಯ ಮಾತುಕತೆ ನಡೆಸಲಿದ್ದಾರೆ. ಉಭಯ ದೇಶಗಳ ನಡುವೆ ವಿವಿಧ ಕ್ಷೇತ್ರಗಳಲ್ಲಿ ದ್ವಿಪಕ್ಷೀಯ ಸಂಬಂಧಗಳ ಬಲವರ್ಧನೆ ಜೊತೆಗೆ ಪರಸ್ಪರ ಆಸಕ್ತಿಯ ಪ್ರಾದೇಶಿಕ ಮತ್ತು ಜಾಗತಿಕ ವಿಷಯಗಳ ಕುರಿತು ಇಬ್ಬರು ನಾಯಕರು ಚರ್ಚೆ ನಡೆಸಲಿದ್ದಾರೆ. ಬೆಲ್ಜಿಯಂ ಪ್ರಧಾನಿ 3 ದಿನಗಳ ಭಾರತ ಭೇಟಿಗಾಗಿ ನಿನ್ನೆ ರಾತ್ರಿ ನವದೆಹಲಿಗೆ ಆಗಮಿಸಿದ್ದಾರೆ. ಅವರೊಂದಿಗೆ ಬೆಲ್ಜಿಯಂ ರಕ್ಷಣಾ ಸಚಿವ ಥಿಯೋ ಫ್ರಾಂಕೆನ್ ಕೂಡ ಆಗಮಿಸಿದ್ದಾರೆ. ಕಳೆದ ವರ್ಷ ಫೆಬ್ರವರಿಯಲ್ಲಿ ಅಧಿಕಾರ ವಹಿಸಿಕೊಂಡ ನಂತರ ಇದು ಬಾರ್ಟ್ ಡಿ ವೇವರ್ ಅವರ ಮೊದಲ ಭಾರತ ಭೇಟಿಯಾಗಿದೆ. ಭಾರತ ಐರೋಪ್ಯ ಒಕ್ಕೂಟದ ಮುಕ್ತ ವ್ಯಾಪಾರ ಒಪ್ಪಂದದ ಸಂದರ್ಭದಲ್ಲಿ ಭಾರತೀಯ ಕೈಗಾರಿಕಾ ವ್ಯವಹಾರಗಳ ಒಕ್ಕೂಟದ ಕಾರ್ಯಕ್ರಮದಲ್ಲಿ ಅವರು ಪ್ರಮುಖ ಭಾಷಣ ಮಾಡಲಿದ್ದಾರೆ. ಈ ಭೇಟಿಯು ಭಾರತ ಬೆಲ್ಜಿಯಂ ಪಾಲುದಾರಿಕೆಯನ್ನು ಮತ್ತಷ್ಟು ಬಲಪಡಿಸಲು ಹಾಗೂ ವ್ಯಾಪಾರ ಮತ್ತು ಹೂಡಿಕೆ, ರಕ್ಷಣೆ ಮತ್ತು ಭದ್ರತೆ, ನವೀಕರಿಸಬಹುದಾದಂತಹ ಇಂಧನ ಸೇರಿದಂತೆ ಪರಸ್ಪರ ಆಸಕ್ತಿಯ ಕ್ಷೇತ್ರಗಳಲ್ಲಿ ಸಹಕಾರವನ್ನು ಮುನ್ನಡೆಸಲು ಅವಕಾಶವನ್ನು ಒದಗಿಸುತ್ತದೆ. ನಗರೀಕರಣದಿಂದ ಉಂಟಾಗುವಂತಹ ಸವಾಲುಗಳಾದಂತಹ ಜನಸಂಖ್ಯೆ ಬೆಳವಣಿಗೆ ಮತ್ತು ಭವಿಷ್ಯದ ನೀರಿನ ಅವಶ್ಯಕತೆಗಳ ಬಗ್ಗೆ ನಗರ ಸ್ಥಳೀಯ ಸಂಸ್ಥೆಗಳಿಗೆ ಅರಿವು ಮೂಡಿಸಲು ಚಿಂತನಾ ಶಿಬಿರಗಳನ್ನು ಆಯೋಜನೆ ಮಾಡುವಂತೆ ಪ್ರಧಾನಿ ನರೇಂದ್ರ ಮೋದಿಯವರು ಕರೆ ನೀಡಿದ್ದಾರೆ. ಜಲಶಕ್ತಿ ಸಚಿವಾಲಯ ಆಯೋಜನೆ ಮಾಡಿದಂತಹ 2 ದಿನಗಳ ರಾಷ್ಟೀಯ ನೀರಿನ ಶೃಂಗಸಭೆಯ ಸಮಾರೋಪ ಅಧಿವೇಶನ ಉದ್ದೇಶಿಸಿ ಮಾತನಾಡಿದ ಅವರು, ನೀರು ಉಳಿಸುವ ತಂತ್ರಜ್ಞಾನಗಳನ್ನು ಹೆಚ್ಚು ಅಳವಡಿಸಿಕೊಳ್ಳುವಂತೆ ಕರೆ ನೀಡಿದ್ದಾರೆ. ಭಾರತೀಯ

ಕಾರಕರು ಮತ್ತು ಪಾಲುದಾರರು ಪರಿಣಾಮಕಾರಿ ಪರಿಹಾರಗಳನ್ನು ಅಭಿವೃದ್ಧಿಪಡಿಸಲು ಅನುವು ಮಾಡಿಕೊಡಲು ಜಾಗತಿಕ ಅತ್ಯುತ್ತಮ ಅಭ್ಯಾಸಗಳಿಗೆ ಒಡ್ಡಿಕೊಳ್ಳುವುದೂ ಸೇರಿದಂತೆ ಅದಕ್ಕೆಂದೇ ಮೀಸಲಾದ ಪ್ರದರ್ಶನ ಮತ್ತು ಕಾರ್ಯಾಗಾರಗಳನ್ನು ಆಯೋಜನೆ ಮಾಡುವಂತೆ ಅವರು ನಿರ್ದೇಶಿಸಿದ್ದಾರೆ. ಜನರಲ್ಲಿ ಹೆಚ್ಚಿನ ಜಾಗೃತಿ ಮೂಡಿಸಲು ಜಲ ಉತ್ಸವವನ್ನು ಉತ್ತೇಜಿಸುವಂತೆ ಸಲಹೆ ನೀಡಿದ ಪ್ರಧಾನಿ ನರೇಂದ್ರ ಮೋದಿಯವರು ಕೆರೆಗಳಲ್ಲಿ ಹೂಳು ತೆಗೆಯುವುದನ್ನು ನಿಯಮಿತ ಕಾರ್ಯಕ್ರಮವನ್ನಾಗಿ ಮಾಡಲು ಮತ್ತು ಹೂಳು ತೆಗೆಯಲು ಸ್ಪಷ್ಟ ಮಾನದಂಡಗಳನ್ನು ರೂಪಿಸುವಂತೆ ಕರೆ ನೀಡಿದ್ದಾರೆ. ವಿದೇಶಾಂಗ ಸಚಿವ ಡಾ ಎಸ್ ಜೈಶಂಕರ್ ಅವರು ಇಂದಿನಿಂದ 3 ದಿನಗಳ ಕಾಲ ಉಕ್ರೇನ್ ಮತ್ತು ಪೋಲೆಂಡ್ಗೆ ಭೇಟಿ ನೀಡಲಿದ್ದಾರೆ. ಭೇಟಿಯ ಸಂದರ್ಭದಲ್ಲಿ ಡಾ ಎಸ್ ಜೈಶಂಕರ್ ಅವರು ಉಕ್ರೇನ್ನ ವಿದೇಶಾಂಗ ಸಚಿವ ಆಂಡ್ರಿ ಸಿಬಿಯಾ ಮತ್ತು ಪೋಲೆಂಡ್ನ ಉಪ ಪ್ರಧಾನಮಂತ್ರಿ ಹಾಗೂ ವಿದೇಶಾಂಗ ಸಚಿವ ರಾಡೋಸ್ಲಾವ್ ಸಿಕೋರ್ಸ್ಕಿ ಅವರೊಂದಿಗೆ ದ್ವಿಪಕ್ಷೀಯ ಸಮಾಲೋಚನೆ ನಡೆಸಲಿದ್ದಾರೆ. ದ್ವಿಪಕ್ಷೀಯ ಸಂಬಂಧಗಳನ್ನು ಮತ್ತಷ್ಟು ಬಲಪಡಿಸುವುದು ಡಾ ಎಸ್ ಜೈಶಂಕರ್ ಅವರ ಭೇಟಿಯ ಪ್ರಮುಖ ಉದ್ದೇಶವಾಗಿದೆ. ಪ್ರಾದೇಶಿಕ ಬೆಳವಣಿಗೆ ಮತ್ತು ಪರಸ್ಪರ ಹಿತಾಸಕ್ತಿಯ ವಿಷಯಗಳ ಕುರಿತು ಅಭಿಪ್ರಾಯ ವಿನಿಮಯಕ್ಕೂ ಈ ಭೇಟಿ ಅವಕಾಶ ಕಲ್ಪಿಸಲಿದೆ ಎಂದು ವಿದೇಶಾಂಗ ವ್ಯವಹಾರಗಳ ಸಚಿವಾಲಯ ತಿಳಿಸಿದೆ. ಮುಂದಿನ ವಾರ ಭಾರತದಲ್ಲಿ ನಡೆಯಲಿರುವಂತಹ ಬ್ರಿಕ್ಸ್ ಶೃಂಗಸಭೆಯಲ್ಲಿ ಭಾಗಿಯಾಗಲು ವಿಶ್ವಸಂಸ್ಥೆಯ ಪ್ರಧಾನ ಕಾರ್ಯದರ್ಶಿ ಆಂಟೋನಿಯೋ ಗುಟೆರಸ್ ಅವರು ಭಾರತಕ್ಕೆ ಭೇಟಿ ನೀಡಲಿದ್ದಾರೆ ಎಂದು ವಿಶ್ವಸಂಸ್ಥೆಯ ಪ್ರಧಾನ ಕಾರ್ಯದರ್ಶಿಗಳ ಅಧಿಕೃತ ವಕ್ತಾರ ಸ್ಟೀಫನ್ ದುಜಾರಿಕ್ ತಿಳಿಸಿದ್ದಾರೆ. ಈ ವರ್ಷದ ಡಿಸೆಂಬರ್ನಲ್ಲಿ ವಿಶ್ವಸಂಸ್ಥೆಯ ಮುಖ್ಯಸ್ಥರಾಗಿ ತಮ್ಮ ಅಧಿಕಾರದ ಅವಧಿಯನ್ನು ಪೂರ್ಣಗೊಳಿಸಲಿರುವ ಗುಟೆರಸ್ ಅವರಿಗೆ ಇದು ಭಾರತಕ್ಕೆ 5ನೆಯ ಭೇಟಿಯಾಗಿದ್ದು ಈ ವರ್ಷದ 2ನೆಯ ಪ್ರವಾಸವಾಗಿದೆ. ಇದೇ 12ರಿಂದ ಪ್ರಾರಂಭವಾಗಲಿರುವ ಈ ಶೃಂಗಸಭೆಯಲ್ಲಿ ರಷ್ಯಾ ಅಧ್ಯಕ್ಷ ವ್ಲಾಡಿಮಿರ್ ಪುಟಿನ್, ಚೀನಾ ಅಧ್ಯಕ್ಷ ಜಿ ಜಿನ್ಪಿಂಗ್ ಹಾಗೂ ಇರಾನ್ ಅಧ್ಯಕ್ಷ ಮಸೂದ್ ಭಾಗಿಯಾಗುವ ನಿರೀಕ್ಷೆ ಇದೆ. ಕೇಂದ್ರ ಕೃಷಿ ಮತ್ತು ಗ್ರಾಮೀಣಾಭಿವೃದ್ಧಿ ಸಚಿವ ಶಿವರಾಜ್ ಸಿಂಗ್ ಅವರು ಇಂದು ಮುಂಬೈನಲ್ಲಿ ಬ್ಯಾಂಕ್ ಮತ್ತು ಗ್ರಾಮೀಣ ಜೀವನೋಪಾಯ ಮಿಷನ್ಗಳ ಉನ್ನತ ಮಟ್ಟದ ಸಭೆಯ ಅಧ್ಯಕ್ಷತೆಯನ್ನು ವಹಿಸಲಿದ್ದಾರೆ. ಸ್ವಸಹಾಯ ಗುಂಪುಗಳಿಗೆ ಸರಾಸರಿ ವಿತರಣೆಯ ಪ್ರಮಾಣವನ್ನು ಹೆಚ್ಚಿಸಲು ವೈಯಕ್ತಿಕ ಉದ್ಯಮ ಸಾಲ ಬಂಡವಾಳವನ್ನು ದ್ವಿಗುಣಗೊಳಿಸುವ ಬಗ್ಗೆ ಸಭೆ ಗಮನಹರಿಸಲಿದೆ. ನೇಪಾಳ ಟಿಬೆಟ್ನಲ್ಲಿ ಸಂಭವಿಸಿದ ಭೀಕರ ಪ್ರವಾಹದಲ್ಲಿ ಸಾವನ್ನಪ್ಪಿದವರ ಸಂಖ್ಯೆ 1250ಕ್ಕೆ ಏರಿಕೆಯಾಗಿದೆ. ನೇಪಾಳದ ಭೋಟೆಕೋಶಿ ನದಿ ಮತ್ತು ಭೂಗತ ವಿದ್ಯುತ್ ಕೇಂದ್ರಗಳ ಉದ್ದಕ್ಕೂ ಸುರಂಗಗಳಲ್ಲಿ ಸಿಲುಕಿರುವವರನ್ನು ಪತ್ತೆಹಚ್ಚಲು ರಕ್ಷಣಾ ತಂಡಗಳು ಮಳೆ ಮತ್ತು ಅವಶೇಷಗಳ ನಡುವೆ ಕಾರ್ಯಾಚರಣೆ ಮುಂದುವರಿಸಿವೆ. ಕಾಣೆಯಾದವರಲ್ಲಿ 583 ಜನರು ವಿದೇಶಿಯರಾಗಿದ್ದಾರೆ. ನೇಪಾಳ ಸೇನೆ ಸೇರಿದಂತೆ ಭದ್ರತಾ ಸಿಬ್ಬಂದಿಯ ಜಂಟಿ ಪಡೆಗಳು ಇಲ್ಲಿಯವರೆಗೆ ಹೆಲಿಕಾಪ್ಟರ್ಗಳು ಮತ್ತು ಭೂ ಮಾರ್ಗಗಳನ್ನು ಬಳಸಿಕೊಂಡು 11,993 ಜನರನ್ನು ರಕ್ಷಿಸಿವೆ. ಶೋಧ ಮತ್ತು ರಕ್ಷಣಾ ಕಾರ್ಯಾಚರಣೆಗಾಗಿ ಸುಮಾರು 21,314 ಭದ್ರತಾ ಸಿಬ್ಬಂದಿಯನ್ನು ನಿಯೋಜನೆ ಮಾಡಲಾಗಿದೆ. ಚೀನಾದ ಕಡೆಯಿಂದ ನೇಪಾಳ ಗಡಿಯ ಬಳಿ ಟಿಬೆಟ್ನ ಗೈರಾಂಗ್ ಕೌಂಟಿಯಲ್ಲಿ ಸಂಭವಿಸಿದ ಹಠಾತ್ ಪ್ರವಾಹದಲ್ಲಿ ಸಾವನ್ನಪ್ಪಿದವರ ಸಂಖ್ಯೆ 21ಕ್ಕೆ ಏರಿಕೆಯಾಗಿದ್ದು ಇನ್ನು 541 ಜನರು ಕಾಣೆಯಾಗಿದ್ದಾರೆ. ಈ ವಾರ್ತೆಯನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ. ಉಕ್ರೇನ್ನಲ್ಲಿ ನಡೆಯುತ್ತಿರುವಂತಹ ಯುದ್ಧವನ್ನು ಕೊನೆಗೊಳಿಸಲು ರಷ್ಯಾ ಶಾಂತಿ ಒಪ್ಪಂದಕ್ಕೆ ಕೆಲಸ ಮಾಡಲು ಸಿದ್ಧವಾದಾಗ ಮಾತ್ರ ರಷ್ಯಾ ಅಧ್ಯಕ್ಷ ವ್ಲಾಡಿಮಿರ್ ಪುಟಿನ್ ಅವರೊಂದಿಗೆ ಮತ್ತೊಂದು ಸುತ್ತಿನ ಶೃಂಗಸಭೆ ನಡೆಸಲು ಸಿದ್ಧ ಎಂದು ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ತಿಳಿಸಿದ್ದಾರೆ. ರಷ್ಯಾ ಮತ್ತು ಉಕ್ರೇನ್ ಎರಡರೊಂದಿಗೂ ಅಮೆರಿಕ ಉತ್ತಮ ಸಂಬಂಧವನ್ನು ಕಾಯ್ದುಕೊಳ್ಳುವುದು ತಮ್ಮ ಬಯಕೆಯಾಗಿದ್ದು ಸಂಬಂಧಗಳನ್ನು ಸುಧಾರಿಸುವುದು ವ್ಯವಹಾರಕ್ಕೂ ಪ್ರಯೋಜನಕಾರಿ ಎಂದು ಅವರು ಹೇಳಿದ್ದಾರೆ. ರಷ್ಯಾ ಉಕ್ರೇನ್ ಯುದ್ಧದ ಅಂತ್ಯಗೊಳಿಸುವ ನಿಟ್ಟಿನಲ್ಲಿ ಚರ್ಚಿಸಲು ಟ್ರಂಪ್ ಮತ್ತು ಪುಟಿನ್ 2025ರ ಆಗಸ್ಟ್ನಲ್ಲಿ ಅಲಾಸ್ಕಾದಲ್ಲಿ ಕೊನೆಯ ಬಾರಿ ಭೇಟಿಯಾಗಿದ್ದರು. ದೇಶದ ಪ್ರತಿಯೊಂದು ಜಿಲ್ಲೆಯ ರಫ್ತು ಸಾಮರ್ಥ್ಯವನ್ನು ಬಳಸಿಕೊಳ್ಳಲು ಕೇಂದ್ರ ಸರ್ಕಾರ ರಫ್ತು ಕೇಂದ್ರಗಳಾಗಿ ಜಿಲ್ಲೆಗಳು ಉಪಕ್ರಮ ಜಾರಿಗೊಳಿಸಿದೆ. ಈ ಯೋಜನೆಯಡಿ ಸ್ಥಳೀಯ ಉತ್ಪನ್ನಗಳು ಮತ್ತು ಸೇವೆಗಳನ್ನು ಜಾಗತಿಕ ಮಾರುಕಟ್ಟೆಗೆ ಪರಿಚಯಿಸಲು ಕ್ರಮ ಕೈಗೊಳ್ಳಲಾಗುತ್ತಿದೆ. ಭೌಗೋಳಿಕ ಮಾನ್ಯತೆ ಪಡೆದ ಉತ್ಪನ್ನ, ಕೃಷಿ ಉತ್ಪನ್ನ, ಆಟಿಕೆ ಮತ್ತು ಎಂಜಿನಿಯರಿಂಗ್ ಉತ್ಪನ್ನಗಳಿಗೆ ಆದ್ಯತೆಯನ್ನು ನೀಡಲಾಗಿದೆ. ಈ ವರ್ಷದ ಜನವರಿಯವರೆಗೆ ದೇಶದ 770ಕ್ಕೂ ಹೆಚ್ಚು ಜಿಲ್ಲೆಗಳು ಯೋಜನೆಯ ವ್ಯಾಪ್ತಿಗೆ ಬಂದಿವೆ. ಆತ್ಮನಿರ್ಭರ ಭಾರತ ಮತ್ತು ವೋಕಲ್ ಫಾರ್ ಲೋಕಲ್ ಪರಿಕಲ್ಪನೆಗಳಿಗೆ ಪೂರಕವಾಗಿರುವಂತಹ ಈ ಯೋಜನೆ ದೇಶದ $1 ಟ್ರಿಲಿಯನ್ ರಫ್ತು ಗುರಿ ಸಾಧನೆಗೆ ಸಹಕಾರಿಯಾಗಲಿದೆ ಎಂದು ಕೇಂದ್ರ ಸರ್ಕಾರ ತಿಳಿಸಿದೆ. ದುಬೈ ಅಂತಾರಾಷ್ಟೀಯ ಕ್ರೀಡಾಂಗಣದಲ್ಲಿ ಟಿ20 ಮಹಿಳಾ ಏಷ್ಯಾಕಪ್ ಕ್ರಿಕೆಟ್ ಪಂದ್ಯಾವಳಿಯ ತನ್ನ 2ನೇ ಗುಂಪು ಎ ಪಂದ್ಯದಲ್ಲಿ ಭಾರತ ತಂಡ ಇಂದು ಹಾಂಕಾಂಗ್ ತಂಡದ ವಿರುದ್ದ ಸೆಣಸಾಟ ನಡೆಸಲಿದೆ. ಪಂದ್ಯ ಭಾರತೀಯ ಕಾಲಮಾನ ರಾತ್ರಿ 8 ಗಂಟೆಗೆ ಆರಂಭವಾಗಲಿದೆ. ಭಾನುವಾರ ದುಬೈನಲ್ಲಿ ನಡೆದ ಪಂದ್ಯದಲ್ಲಿ ಥೈಲ್ಯಾಂಡ್ ವಿರುದ್ದ 94 ರನ್ಗಳ ಭರ್ಜರಿ ಜಯ ದಾಖಲಿಸುವ ಮೂಲಕ ಭಾರತದ ಮಹಿಳಾ ತಂಡ ತನ್ನ ಅಭಿಯಾನ ಆರಂಭಿಸಿತು. ಇದೇ 5ರಿಂದ 9ರವರೆಗೆ ಅಹಮದಾಬಾದ್ನ ಸಬರಮತಿ ನದಿ ತೀರದಲ್ಲಿ ಇದೆ.

0: पाकिस्तान, मेक्सिको, स्लोवाकिया, अमेरिका, उज्बेकिस्तान, बांग्लादेश, भूटान, साइप्रस, जेकिया, इराक, रशिया मत्तु श्रीलंका क्रीडाकूटदल्लि भागियागलिवे। सेप्टेंबर 4 रंदु औपचारिकवागि क्रीडाकूट उद्घाटनेयागलिदे। ಭಾರತದ ಶಟ್ಲರ್ಗಳಾದಂತಹ ಕಿಡಂಬಿ ಶ್ರೀಕಾಂತ್ ಮತ್ತು ತನ್ವಿ ಶರ್ಮಾ ಇಂದು ಚೀನಾ ಓಪನ್ ಬ್ಯಾಡ್ಮಿಂಟನ್ ಪಂದ್ಯಾವಳಿಯ ಎರಡನೇ ಸುತ್ತಿಗೆ ಮುನ್ನಡೆ ಪಡೆದಿದ್ದಾರೆ. ಶೆಜನ್ನಲ್ಲಿ ನಡೆದಂತಹ ಪುರುಷರ ಸಿಂಗಲ್ಸ್ನ ಆರಂಭಿಕ ಪಂದ್ಯದಲ್ಲಿ ಶ್ರೀಕಾಂತ್ ಚೈನೀಸ್ ತೈಪಿಯ ಚಿ ಯು ಜೆನ್ ಅವರನ್ನ 21-16, 21-15 ಅಂತರದಿಂದ ಸೋಲಿಸಿದರು. ಮತ್ತೊಂದು ಪುರುಷರ ಸಿಂಗಲ್ಸ್ ಪಂದ್ಯದಲ್ಲಿ ಲಕ್ಷ್ಯ ಸೇನ್ ಕೆನಡಾದ ವಿಕ್ಟರ್ ಲೈ ವಿರುದ್ಧ 14-21, 7-21 ಅಂತರದಿಂದ ಸೋತ ನಂತರ ಪಂದ್ಯಾವಳಿಯಿಂದ ಹೊರಬಿದ್ದರು. ಮಹಿಳಾ ಸಿಂಗಲ್ಸ್ನ ಮೊದಲ ಸುತ್ತಿನ ಪಂದ್ಯದಲ್ಲಿ ಭಾರತದ ತನ್ವಿ ಶರ್ಮಾ ಡೆನ್ಮಾರ್ಕ್ನ ಅಮಾಲಿ ಶುಜಲ್ ಅವರನ್ನು 21-16, 21-17 ನೇರ ಸೆಟ್ಗಳಿಂದ ಪರಾಭವಗೊಳಿಸಿದರು. ಇದೇ ವೇಳೆ ಭಾರತದ ದೇವಿಕಾ ಸಹಾಲ್ ಬಲ್ಗೇರಿಯಾದ ಕಯೋ ಯನ ನಳಂಬ ಬೋಟವಾ ವಿರುದ್ಧ 18-21, 15-21 ಅಂತರದಿಂದ ಸೋತರು. ಮಿಶ್ರ ಡಬಲ್ಸ್ ವಿಭಾಗದಲ್ಲಿ ಭಾರತದ ಧ್ರುವ್ ಕಪಿಲಾ ಮತ್ತು ತನಿಷಾ ಕ್ರಾಸ್ಟೋ ಜೋಡಿಯು ಥೈಲ್ಯಾಂಡ್ನ ಟೊನಾ ಕಾನ್ ಸಾಹಿಂಗ್ ಮತ್ತು ಟೊನ್ನಿಚಾ ಸಾಹೆಂಗ್ ಅವರನ್ನ 21-8, 21-9 ಅಂತರದಿಂದ ಸೋಲಿಸಿ ಮುಂದಿನ ಸುತ್ತಿಗೆ ಮನ್ನಣೆ ಪಡೆದಿದ್ದಾರೆ. ಕೇಂದ್ರ ಸರ್ಕಾರ 2024 ಟೆಂಜಿಂಗ್ ನಾರ್ಗೆ ರಾಷ್ಟೀಯ ಸಾಹಸ ಪ್ರಶಸ್ತಿಗಳನ್ನು ಘೋಷಣೆ ಮಾಡಿದೆ. ಭೂ ಸಾಹಸ ವಿಭಾಗದಲ್ಲಿ ಬಲ್ಜಿತ್ ಕೌರ್ ಮತ್ತು ಸ್ಕಜಲಾಂಗ್ ರೆಜಿಗಿನ್, ಜಲಸಾಹಸ ವಿಭಾಗದಲ್ಲಿ ರಿಮೋಸಹ ಮತ್ತು ಜೀವಮಾನ ಸಾಧನೆ ವಿಭಾಗದಲ್ಲಿ ಶಿವಪ್ರಸಾದ್ ಚಮೋಲಿ ಪ್ರಶಸ್ತಿ ಪುರಸ್ಕೃತರಾಗಿದ್ದಾರೆ. ಪ್ರಶಸ್ತಿ ಪುರಸ್ಕೃತರಿಗೆ ತಲಾ 15 ಲಕ್ಷ ರೂಪಾಯಿಗಳ ನಗದು ಮತ್ತು ಪ್ರಮಾಣ ಪತ್ರ ಪ್ರದಾನ ಮಾಡಲಾಗುತ್ತದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ನವದೆಹಲಿಯಲ್ಲಿ ಇಂದು ಬೆಲ್ಜಿಯಂ ಪ್ರಧಾನಿ ಅವರೊಂದಿಗೆ ಪ್ರಧಾನಿ ನರೇಂದ್ರ ಮೋದಿ ದ್ವಿಪಕ್ಷೀಯ ಮಾತುಕತೆ. ನಗರ ಸ್ಥಳೀಯ ಸಂಸ್ಥೆಗಳಿಗೆ ಅರಿವು ಮೂಡಿಸಲು ಚಿಂತನ ಶಿಬಿರಗಳ ಆಯೋಜನೆಗೆ ಪ್ರಧಾನಿ ಕರೆ. ನೇಪಾಳ ಪ್ರವಾಹ, ಮೃತಪಟ್ಟವರ ಸಂಖ್ಯೆ 1,250 ಏರಿಕೆ, ಇದುವರೆಗೆ 11,993 ಜನರ ರಕ್ಷಣೆ. ಟಿ20 ಮಹಿಳಾ ಏಷ್ಯಾ ಕಪ್ ಕ್ರಿಕೆಟ್, ಇಂದಿನ ಪಂದ್ಯದಲ್ಲಿ ಭಾರತ ಹಾಂಕಾಂಗ್ ಮುಖಾಮುಖಿ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಮಧ್ಯಾಹ್ನ 12 ಗಂಟೆಗೆ.
1: ಆಕಾಶವಾಣಿ ಮೈಸೂರು ಎಫ್ಎಂ 100.6, ಸಮಯ 7:45:30. ಚಿತ್ರಗೀತೆಗಳ ಕಾರ್ಯಕ್ರಮ.
2: ಆಕರ್ಷಕ ಸೀರೆ ಮತ್ತು ಉಪಸಾಧನಗಳು, ಮಗ್ಗದ ಮನೆ ಮೈಸೂರು ರಾಮಕೃಷ್ಣನಗರ.
3: ಕಂಗ್ರಾಟ್ಸ್ ಕಣೆ, MBBS ಸಿಕ್ತಂತೆ.
4: ಥ್ಯಾಂಕ್ ಯು.
3: ಯಾಕೆ ಖುಷಿಯಾಗಿರೋ ಬದಲು ಬೇಜಾರಾಗಿದ್ಯಲ್ಲ?
4: ಅಪ್ಪ ಮನೆ ಮಾಡ್ಕೊಡ್ತಾರಂತೆ, ನಾನೇ ಅಡ್ಗೆ ಮಾಡ್ಬೇಕಂತೆ. ಗ್ಯಾಸ್ ಗೆ ಏನ್ ಮಾಡೋದು ಈ ಟೈಮ್ ನಲ್ಲಿ?
3: ಅಯ್ಯೋ ಅಷ್ಟೇನಾ, ಲಿಟಲ್ ಗ್ಯಾಸ್ ಇದೆಯಲ್ಲ, ಲಿಟಲ್ ಗ್ಯಾಸ್ ನಲ್ಲಿ ಈಗ 10 kg ಸಿಲಿಂಡರ್ ಕನೆಕ್ಷನ್ ಸಿಗುತ್ತೆ.
5: ಲಿಟಲ್ ಗ್ಯಾಸ್ ಕಂಪನಿ, ಗವರ್ಮೆಂಟ್ ಗೆಸ್ಟ್ ಹೌಸ್ ರೋಡ್, ನಜರ್ಬಾದ್, ಮೈಸೂರು.
1: ಕಾರ್ಯಕ್ರಮದ ಆರಂಭದಲ್ಲಿ ಯಾವ ಜನ್ಮದ ಮೈತ್ರಿ ಚಿತ್ರದ ಗೀತೆ, ಗಾಯಕಿ ಪಿ ಸುಶೀಲಾ, ಗೀತರಚನೆ ಗೀತಪ್ರಿಯ ಅವರದು, ಸಂಗೀತ ನಿರ್ದೇಶನ ವಿಜಯ ಭಾಸ್ಕರ್.

0: ಪಕ್ಕದಲ್ಲಿ ಮೊಡವೆಯಾ ಸಾಯಿ ಬಾಲ್, ಕಜ್ಜಿ ಹುಳುಕಡ್ಡಿ ಸಾಯಿ ಬಾಲ್, ಗುಳ್ಳೆ ಗಜಕರ್ಣ ಸಾಯಿ ಬಾಲ್, ಕೆಸರು ಹುಣ್ಣ
1: ಸಾಯಿ ಬಾಲ್.
2: 80 ವರ್ಷಗಳಿಂದ ನಿಮ್ಮ ಆರೋಗ್ಯದ ಶ್ರೇಯೋಭಿಲಾಷಿ ಸಾಯಿ ಬಾಲ್.
3: ಈಗ ಕೇಳಿ ಅಮರ ಮಧುರ ಪ್ರೇಮ ಚಿತ್ರದ ಗೀತೆ. ಹಾಡಿದ್ದಾರೆ ವಾಣಿ ಜಯರಾಮ್ ಮತ್ತು ಪೂರ್ಣಚಂದ್ರ. ಸಾಹಿತಿ ದೊಡ್ಡರಂಗೇಗೌಡ. ಸಂಗೀತ ಎಲ್ ವೈದ್ಯನಾಥನ್ ಅವರದು.

0: ಆಕರ್ಷಕ ಸೀರೆ ಮತ್ತು ಉಪಸಾಧನಗಳು. ಮಗ್ಗದ ಮನೆ, ಮೈಸೂರು, ರಾಮಕೃಷ್ಣ ನಗರ. ಮಗ್ಗದ
1: ಮನೆ. ಕಂಗ್ರೆಟ್ಸ್ ಕಣೆ, MBBS ಸಿಕ್ತಂತೆ.
2: ಥ್ಯಾಂಕ್ ಯು.
1: ಯಾಕೆ ಖುಷಿಯಾಗಿರೋ ಬದಲು ಬೇಜಾರಾಗಿದ್ಯಲ್ಲ?
2: ಅಪ್ಪ ಮನೆ ಮಾಡ್ಕೊಡ್ತಾರಂತೆ, ನಾನೇ ಅಡ್ಗೆ ಮಾಡ್ಬೇಕಂತೆ. ಗ್ಯಾಸ್ ಗೆ ಏನ್ ಮಾಡೋದು ಈ ಟೈಮ್ ನಲ್ಲಿ?
1: ಅಯ್ಯೋ ಅಷ್ಟೇನಾ, ಲಿಟಲ್ ಗ್ಯಾಸ್ ಇದೆಯಲ್ಲ, ಲಿಟಲ್ ಗ್ಯಾಸ್ ನಲ್ಲಿ ಈಗ 10 kg ಸಿಲಿಂಡರ್ ಕನೆಕ್ಷನ್ ಸಿಗುತ್ತೆ.
3: ಲಿಟಲ್ ಗ್ಯಾಸ್ ಕಂಪನಿ, ಗವರ್ಮೆಂಟ್ ಗೆಸ್ಟ್ ಹೌಸ್ ರೋಡ್, ನಜರ್ಬಾದ್, ಮೈಸೂರು.

ಕಾರ್ಯಕ್ರಮದ ಕಡೆಯ ಗೀತೆ ಅಪರಂಜಿ ಚಿತ್ರದ್ದು. ಹಾಡಿದ್ದಾರೆ ವಾಣಿ ಜಯರಾಮ್. ವಿಜಯ ನಾರಸಿಂಹ ಅವರ ಗೀತೆಗೆ ಸಂಗೀತ ಎಂ ರಂಗರಾವ್ ಅವರದು.

ಇದುವರೆಗೆ ಚಿತ್ರಗೀತೆಗಳನ್ನು ಕೇಳಿದಿರಿ. ಇನ್ನಷ್ಟು ಚಿತ್ರಗೀತೆಗಳು ಈ ಬೆಳಿಗ್ಗೆ 8:30 ಆಕಾಶವಾಣಿ ಮೈಸೂರು ಎಫ್ಎಂ 100.6. ಸಮಯ 8:00. ಇನ್ನು ಮುಂದೆ ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ ಮೊದಲಿಗೆ ಹಿಂದಿಯಲ್ಲಿ, ನಂತರ 8:15 ಇಂಗ್ಲಿಷ್ನಲ್ಲಿ ವಾರ್ತಾ ಸಂಚಿಕೆ.

0: ಏನು ಇಬ್ರು ಬೇಜಾರಲ್ಲಿ ಕೂತಿದ್ದೀರಲ್ಲ?
1: ನಮ್ಮಿಬ್ಬರಿಗೆ ಮೈಸೂರಿಗೆ ಟ್ರಾನ್ಸ್ಫರ್ ಆಗಿದೆ.
0: ಅಯ್ಯೋ, ಇದು ಖುಷಿ ಪಡೋ ವಿಷಯ ತಾನೇ?
1: ಖುಷಿನೇ, ಆದ್ರೆ ಮನೆ ಏನೋ ಇದೆ, ಗ್ಯಾಸ್ ಕನೆಕ್ಷನ್ಗೆ ಏನ್ ಮಾಡೋದು?
0: ಅಷ್ಟೇನಾ, ಲಿಟಿಲ್ ಗ್ಯಾಸ್ ಅಂತ ಇದೆ, ಅಲ್ಲಿ ಇಮಿಡಿಯೇಟ್ ಆಗಿ 10 kg ಸಿಲಿಂಡರ್ ಹೊಸ ಕನೆಕ್ಷನ್ ಸಿಗುತ್ತೆ.
1: ಸದ್ಯ ಈಗ ಸಮಾಧಾನ ಆಯ್ತು.
2: ಲಿಟಿಲ್ ಗ್ಯಾಸ್ ಕಂಪನಿ, ಗವರ್ಮೆಂಟ್ ಗೆಸ್ಟ್ ಹೌಸ್ ರೋಡ್, ನಜರ್ಬಾದ್, ಮೈಸೂರು.
3: ಈಗ ಕೇಳಿ ಮರೆಯಲಾಗದ ಕಥೆ ಚಿತ್ರದ ಗೀತೆಯನ್ನು ಗಾಯಕಿ ವಾಣಿ ಜಯರಾಮ್. ಗೀತೆಯನ್ನ ಬರೆದಿದ್ದಾರೆ ಜಿ ಉದಯಶಂಕರ್. ಸಂಗೀತ ಸಂಯೋಜನೆ ಉಪೇಂದ್ರ ಕುಮಾರ್ ಅವರದು.

0: ಪ್ರತಿ ಗುರುವಾರ ಸಂಜೆ 6:50 ಕೃಷಿ ರಂಗ ಕಿಸಾನ್ ವಾಣಿಯಲ್ಲಿ
1: ತೋಟಗಾರಿಕೆ ಬೆಳೆಗಳಲ್ಲಿ ಅತ್ಯಾಧುನಿಕ ತಾಂತ್ರಿಕತೆಗಳ ಅಳವಡಿಕೆ,
0: ಇಲಾಖೆ ಯೋಜನೆಗಳ ಸದ್ಬಳಕೆ,
1: ಕೊಯ್ಲೋತ್ತರ ತಂತ್ರಜ್ಞಾನಗಳು ಹಾಗೂ ಮೌಲ್ಯವರ್ಧನೆಯ ಮಾಹಿತಿ,
0: ತಂತ್ರಜ್ಞರು ಹಾಗೂ ಅಧಿಕಾರಿಗಳೊಂದಿಗೆ ನೇರ ಫೋನ್ ಇನ್ ಕಾರ್ಯಕ್ರಮ,
1: ಉತ್ತಮ ಕೇಳುಗರ ಆಯ್ಕೆಗೆ ಮುಕ್ತ ಪರೀಕ್ಷೆ ಸರಣಿಯ ವಿಶೇಷ.

0: ಮರೆಯದೆ ಕೇಳಿ.
1: ಪ್ರತಿ ಗುರುವಾರ ಸಂಜೆ 6:50 ಕೃಷಿರಂಗ ಕಿಸಾನ್ ವಾಣಿಯಲ್ಲಿ
0: ತೋಟಗಾರಿಕೆ ಬೆಳೆಗಳಲ್ಲಿ ಸಮಗ್ರ ಬೇಸಾಯ ಕ್ರಮಗಳು ಹಾಗೂ ಸುಸ್ಥಿರ ಕೃಷಿಯ ಬಾನುಲಿ ಸರಣಿ
1: ಹಣ್ಣು ಹೊನ್ನು
2: ಹಣ್ಣು ಕೊಂಬುವ ಬನ್ನಿರಿ.
0: ಈ ಸಂಜೆ 6:50 ಕೃಷಿರಂಗ ಭಾರತ ಸರ್ಕಾರದ ಕೃಷಿ ಹಾಗೂ ರೈತ ಕಲ್ಯಾಣ ಮಂತ್ರಾಲಯ ಪ್ರಾಯೋಜಿತ ಕಾರ್ಯಕ್ರಮ ಕಿಸಾನ್ ವಾಣಿಯಲ್ಲಿ ಹಣ್ಣು ಹೊನ್ನು ತೋಟಗಾರಿಕಾ ಬೆಳೆಗಳ ಸಮಗ್ರ ಬೇಸಾಯ ವಿಧಾನ ಕುರಿತ ಬಾನುಲಿ ಸರಣಿಯಲ್ಲಿ ತೋಟಗಾರಿಕಾ ಇಲಾಖೆಯಿಂದ ರೈತರಿಗೆ ದೊರೆಯುವ ಸೌಲಭ್ಯಗಳನ್ನು ಕುರಿತು ಮೈಸೂರು ಜಿಲ್ಲಾ ತೋಟಗಾರಿಕಾ ಇಲಾಖೆಯ ಜಂಟಿ ನಿರ್ದೇಶಕರಾದ ಕೆಎನ್ ರೂಪಶ್ರೀ ಅವರೊಂದಿಗೆ ಸಂದರ್ಶನವಿದೆ. ಸಂದರ್ಶಕರು ಎನ್ ಕೇಶವಮೂರ್ತಿ. ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಈಗ ಕೇಳಿ ನ್ಯಾಯದ ಕಣ್ಣು ಚಿತ್ರದ ಗೀತೆಯನ್ನು. ಕೆ ರಾಮಕೃಷ್ಣ ಅವರ ಗೀತೆಗೆ ಆಟೋ ಬಾಲು ಸಂಗೀತ ನೀಡಿದ್ದಾರೆ ಗಾಯಕಿ ಎಸ್ ಪಿ ಶೈಲಜಾ.

0: ದೇವನೂರು ಮಹಾದೇವ ಅವರ ದ್ಯಾವನೂರು ಕತೆಗಳ ಬಾನುಲಿ ನಾಟಕ ಸರಣಿ.
1: ಊರ ಮುಂದಲ ಗುಡಿ ಅದು ಮಾರಿಯ ಗುಡಿ.
2: ಇದೇ ಶನಿವಾರ 5ನೇ ತಾರೀಖು ರಾತ್ರಿ 8 ಗಂಟೆಗೆ ಕೇಳಿ ಕಥಾನಾಟಕ ಒಂದು ದಹನದ ಕಥೆ. ಬಾನುಲಿಗೆ ಅಳವಡಿಸಿದ್ದಾರೆ ರಾಜಪ್ಪ ದಳವಾಯಿ.
3: ಊರಂಗೆಯ ಮಗ, ನಿನಗಾರ ಬರೀ ಮಾತಾಡಿಸಿಲ್ಲ, ನಮಗೆ ಊರ್ ಪಂಚಾಯತಿ ಮಾಡಿ ಬಹಿಷ್ಕಾರನೇ ಹಾಕ್ಬಿಟ್ಟವ್ರೆ.
4: ಅಜ್ಜಿ, ಅಳೋದ್ರಿಂದ ಪ್ರಯೋಜನವಿಲ್ಲ, ಊರ್ ಸಂಬಂಧ ಹರಿತು ಅಂತ ತಿಳ್ಕೊ.
0: ದೇವನೂರು ಮಹಾದೇವ ಅವರ ದ್ಯಾವನೂರು ಕಥಾನಾಟಕ ಸರಣಿ.
1: ದ್ಯಾವನೂರಿಗೆ ಡಂಬರು ಬಂದದು, ಹಳ್ಳಿಗೆ ದಿಲ್ಲಿಯ ಬಣ್ಣ ಬಂದದು.
0: ಪ್ರತಿ ಶನಿವಾರ ರಾತ್ರಿ 8 ಗಂಟೆಗೆ
1: ಹಳ್ಳಿಯ ಪಳ್ಳಿಯ ಹೈಕಳಿಗೆಲ್ಲ ಕುಣಿದು ಕುಪ್ಪಳಿಸೋ ಹನುಮಾನ್ದಾಸ.
0: ಈ ನಾಟಕ ಸರಣಿಯನ್ನು ಜಗತ್ತಿನಾದ್ಯಂತ ನ್ಯೂಸ್ ಆನ್ ಏರ್ ಆಪ್ನಲ್ಲೂ ಕೇಳಬಹುದು.
5: ಆಕರ್ಷಕ ಸೀರೆ ಮತ್ತು ಉಪಸಾಧನಗಳು, ಮಗ್ಗದ ಮನೆ ಮೈಸೂರು ರಾಮಕೃಷ್ಣ ನಗರ.
6: ಮಗ್ಗದ ಮನೆ.
7: ಶ್ರೋತೃಗಳೇ ಗಮನಿಸಿ, ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಮೈಸೂರು ವಿಭಾಗ ಇವರ ವತಿಯಿಂದ ಇದೇ ತಿಂಗಳ 5ನೇ ತಾರೀಖು ಶನಿವಾರ ಬೆಳಗ್ಗೆ 11 ಗಂಟೆಗೆ ಚಾಮರಾಜೇಂದ್ರ ಸರ್ಕಾರಿ ದೃಶ್ಯ ಕಲಾ ಕಾಲೇಜು ಆವರಣದಲ್ಲಿ ಸಾಧಕರೊಂದಿಗೆ ಸಂವಾದ ಕಾರ್ಯಕ್ರಮವನ್ನು ಆಯೋಜಿಸಲಾಗಿದೆ. ಸಾರ್ವಜನಿಕರು ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಳ್ಳಬೇಕೆಂದು ಜಂಟಿ ನಿರ್ದೇಶಕರು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಮೈಸೂರು ವಿಭಾಗ ಇವರು ತಮ್ಮ ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ. ಪ್ರಕಟಣೆ ಕೇಳಿದಿರಿ. ಈಗ ಕೇಳಿ ಒಂದಾಗಿ ಬಾಳು ಚಿತ್ರದ ಗೀತೆಯನ್ನು ಹಾಡಿದ್ದಾರೆ ಎಸ್ಪಿ ಬಾಲಸುಬ್ರಹ್ಮಣ್ಯಂ ಮತ್ತು ಚಿತ್ರ ವಿಜಯಾನಂದ ಅವರ ಸಂಗೀತ ನಿರ್ದೇಶನವಿರುವ ಈ ಗೀತೆಯ ರಚನೆಕಾರರು ಜಿ ಉದಯಶಂಕರ್.

0: ವಿಡಿಯೋ ಲೈಕ್ ಮಾಡಲು ಹಣ ಸಿಗುತ್ತಾ? ಎಷ್ಟು ಸುಲಭ! ಸಿಕ್ಬಿದ್ರು.
1: ಅಪರಿಚಿತ ಲಿಂಕ್ ಗಳನ್ನು ಕ್ಲಿಕ್ ಮಾಡಬೇಡಿ. RBI ಹೇಳುತ್ತೆ,
2: ಜಾಣರಾಗಿರಿ, ಜಾಗರೂಕರಾಗಿರಿ.
3: ಕೋಗಿಲೇ ಓ ಕೋಗಿಲೇ, ಯಾವೂರ ಸುದ್ದಿಯ ಹೊತ್ತು ತಂದೆ.
4: ಹೌದ್ರಿ, ಯಾವೂರ ಕಾರ್ಯಕ್ರಮಗಳ ಸುದ್ದಿ ತರ್ತೀರಿ?
5: ರೀ, ಮೈಸೂರು ಮಂಡ್ಯ ಚಾಮರಾಜನಗರದ್ದು.
4: ಯಾವ್ಯಾವ ಕಾರ್ಯಕ್ರಮಗಳಿವೆಯೋ ಅಲ್ಲಿ?
5: ಸಾಹಿತ್ಯಿಕ, ಸಾಮಾಜಿಕ, ಸಾಂಸ್ಕೃತಿಕ, ರೈತಪರ ಕಾರ್ಯಕ್ರಮಗಳು ಕಂಡ್ರಿ.
4: ಯಾವತ್ರಿ ಬರುತ್ತೆ ಈ ಕಾರ್ಯಕ್ರಮ?
5: ಪ್ರತಿ ಗುರುವಾರ ಬೆಳಗ್ಗೆ 11 ಗಂಟೆಯಿಂದ 12 ಗಂಟೆವರೆಗೆ ನಿಮ್ಮೊಂದಿಗೆ ಮೈಸೂರು ಆಕಾಶವಾಣಿಯ ಸುತ್ತಮುತ್ತ ಕಾರ್ಯಕ್ರಮದಲ್ಲಿ.
4: ನಾವು ಕೂಡ ಕಾರ್ಯಕ್ರಮಗಳ ವಿವರ ಕಳಿಸ್ಬೋದಾ?
5: ಖಂಡಿತವಾ ಕಳಿಸಿಪ್ಪ. ಪತ್ರ ಬರೀರಿ, ವಿಳಾಸ ಹೀಗಿದೆ: ನಿಲಯ ನಿರ್ದೇಶಕರು, ಸುತ್ತಮುತ್ತ ವಿಭಾಗ, ಆಕಾಶವಾಣಿ, ಯಾದವಗಿರಿ, 570020.
4: ಮೇಲ್ ಕೂಡ ಮಾಡಬಹುದೇನೋ?
5: ಓ ಖಂಡಿತ, replyair@mysore.gmail.com.
4: ಹಾಗಿದ್ರೆ ಕೇಳ್ತಿರಲ್ವಾ ಕಾರ್ಯಕ್ರಮ ಸುತ್ತಮುತ್ತ?

ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ ದುಬೈನ ಅಂತಾರಾಷ್ಟ್ರೀಯ ಕ್ರಿಕೆಟ್ ಕ್ರೀಡಾಂಗಣದಲ್ಲಿ ನಡೆಯಲಿರುವ ಭಾರತ ಮತ್ತು ಹಾಂಕಾಂಗ್ ತಂಡಗಳ ನಡುವಿನ ಮಹಿಳಾ ಏಷ್ಯಾ ಕಪ್ ಟಿ20 ಕ್ರಿಕೆಟ್ ಪಂದ್ಯದ ನೇರ ವೀಕ್ಷಕ ವಿವರಣೆ ಈ ಸಂಜೆ 7:45 8:45 ನಂತರ ರಾತ್ರಿ 9:15 11:05 11:10 ಪಂದ್ಯದ ಅಂತ್ಯದವರೆಗೆ ಆಲಿಸಬಹುದು. ಸಂಜೆ 7:45 ಎಂದಿನಂತೆ ನಮ್ಮ ಕಾರ್ಯಕ್ರಮಗಳು ನ್ಯೂಸ್ ಆನ್ ಏರ್ ಆಪ್ನಲ್ಲಿ ಮುಂದುವರೆಯಲಿವೆ. ಈಗ ಕೇಳಿ ಮುಂಜಾನೆಯ ಮಂಜು ಚಿತ್ರದ ಗೀತೆಯನ್ನು. ಸಾಹಿತ್ಯ ಹಾಗೂ ಸಂಗೀತ ಹಂಸಲೇಖ, ಗಾಯಕರು SP ಬಾಲಸುಬ್ರಹ್ಮಣ್ಯಂ.

0: ಆತ್ಮೀಯ ಕೇಳುಗರೆ, ಇದೇ ಶುಕ್ರವಾರ ಸಂಜೆ 4 ಗಂಟೆಗೆ ಮಹಿಳಾರಂಗದಲ್ಲಿ ಮೈಸೂರಿನ ರಾಮಕೃಷ್ಣ ನಗರದ ಸುರಭಿ ಗಾಯನ ಸಮಾಜದವರಿಂದ ಶ್ರೀಕೃಷ್ಣ ಜನ್ಮಾಷ್ಟಮಿ ಹಬ್ಬದ ಕುರಿತು ಕಾರ್ಯಕ್ರಮ ವೈವಿಧ್ಯ ಕೇಳಬಹುದು.
1: ಹೃದಯ ಕಳ್ಳನೆಂಬ ಪಟ್ಟ ನಿನಗೆ ಕೊಟ್ಟರು.

0: ಮರೆಯದೇ ಕೇಳಿ. ಇದೇ ಶುಕ್ರವಾರ ಸಂಜೆ 4 ಗಂಟೆಗೆ ಮಹಿಳಾ ರಂಗದಲ್ಲಿ ಶ್ರೀಕೃಷ್ಣ ಜನ್ಮಾಷ್ಟಮಿ ಹಬ್ಬದ ಕುರಿತು ಕಾರ್ಯಕ್ರಮ ವೈವಿಧ್ಯ.
1: ಮುಂದಿನ ಗೀತೆಯನ್ನು ಕೇಳುವ ಮುನ್ನ ಒಂದು ಪ್ರಕಟಣೆ. ರಾಜ್ಯದ ಎಲ್ಲಾ ಜಿಲ್ಲೆಗಳಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆಯ ಮೆಟ್ರಿಕ್ ನಂತರದ ಬಾಲಕ ಮತ್ತು ಬಾಲಕಿಯರ ವಿದ್ಯಾರ್ಥಿ ನಿಲಯಗಳಲ್ಲಿ ಪ್ರವೇಶಕ್ಕಾಗಿ ಹೊಸದಾಗಿ ಪ್ರವೇಶ ಬಯಸುವ ಪ್ರವರ್ಗ 1, 2A, 2B, 3A, 3B ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ವರ್ಗದ ವೃತ್ತಿಪರ ಪದವಿ ಮತ್ತು ಸ್ನಾತಕೋತ್ತರ ಪದವಿ ಕೋರ್ಸ್ನಲ್ಲಿ ವ್ಯಾಸಂಗ ಮಾಡುತ್ತಿರುವ ವಿದ್ಯಾರ್ಥಿಗಳಿಂದ 2026-27 ಸಾಲಿಗೆ ಆನ್ಲೈನ್ ಮೂಲಕ ಅರ್ಜಿಗಳನ್ನು ಆಹ್ವಾನಿಸಲಾಗಿದೆ. ವಿದ್ಯಾರ್ಥಿಯ ಪೋಷಕರ ವಾರ್ಷಿಕ ಆದಾಯ ಮಿತಿ ಪ್ರವರ್ಗ 1 ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ವರ್ಗ 2.5 ಲಕ್ಷ ರೂಪಾಯಿ, ಪ್ರವರ್ಗ 2A, 2B, 3A, 3B 1 ಲಕ್ಷ ರೂಪಾಯಿ. ವಿದ್ಯಾರ್ಥಿಗಳು https://shp.karnataka.gov.in/bcwd ಇದನ್ನು ಸಂಪರ್ಕಿಸಿ ಆನ್ಲೈನ್ನಲ್ಲಿ ಅರ್ಜಿಯನ್ನು ಸಲ್ಲಿಸಬೇಕು. ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಸಲು ಕಡೆಯ ದಿನಾಂಕ ಇದೇ ತಿಂಗಳ 30ನೇ ತಾರೀಖು. ತಾಲೂಕುವಾರು ವಿದ್ಯಾರ್ಥಿ ನಿಲಯಗಳ ವಿವರ ಹಾಗೂ ವಿದ್ಯಾರ್ಥಿ ನಿಲಯದ ಪ್ರವೇಶಕ್ಕೆ ಇರಬೇಕಾದ ಅರ್ಹತೆ, ಸಲ್ಲಿಸಬೇಕಾದ ದಾಖಲೆಗಳ ವಿವರ ಮತ್ತು ಸರ್ಕಾರದ ಆದೇಶಕ್ಕಾಗಿ ಇಲಾಖೆಯ ವೆಬ್ಸೈಟ್ https://bcwd.karnataka.gov.in ಅನ್ನು ನೋಡಬಹುದು. ಅರ್ಜಿ ಸಲ್ಲಿಸಲು ತಾಂತ್ರಿಕ ತೊಂದರೆಗಳಾದಲ್ಲಿ bcwdhelpline@gmail.com ಇಮೇಲ್ ಮುಖಾಂತರ ಅಥವಾ ಜಿಲ್ಲಾ ಅಥವಾ ತಾಲೂಕು ಅಧಿಕಾರಿಗಳು, ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ ಇವರನ್ನು ಅಗತ್ಯ ದಾಖಲಾತಿಗಳೊಂದಿಗೆ ಸಂಪರ್ಕಿಸಬಹುದು. ಹೆಚ್ಚಿನ ಮಾಹಿತಿಗಾಗಿ ಸಹಾಯವಾಣಿ ಸಂಖ್ಯೆ 8050070004 ಸಂಪರ್ಕಿಸಬೇಕೆಂದು ಆಯುಕ್ತರು, ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ ಬೆಂಗಳೂರು ಇವರು ತಮ್ಮ ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ. ಪ್ರಕಟಣೆ ಕೇಳಿದಿರಿ. ಶ್ರೋತೃಗಳೇ, ನೀವು ಕೇಳ್ತಾ ಇದ್ದೀರಾ ಆಕಾಶವಾಣಿ ಮೈಸೂರು FM 100.6 ಕನ್ನಡ ಚಿತ್ರಗೀತೆಗಳನ್ನು. ಸಮಯವಾಗಿದೆ 9:02:20. ಈಗ ಕೇಳಿ ಒಗ್ಗರಣೆ ಚಿತ್ರದ ಗೀತೆಯನ್ನು. ಕವಿ ಜಯಂತ್ ಕಾಯ್ಕಿಣಿ, ಸಂಗೀತ ಸಂಯೋಜಕರು ಇಳಯರಾಜ, ಗಾಯಕರು ಕಾರ್ತಿಕ್ ಮತ್ತು ರಮ್ಯಾ.

0: ಗಾದೆ ಜನಪದರ ಅನುಭವದ ಹೂರಣ,
1: ಗಾದೆ ಕವಿಪುಂಗವರ ಕಾವ್ಯರಸದ ತೋರಣ,
0: ಗಾದೆ ಕನ್ನಡ ಭಾಷೆಯ ಸೌಂದರ್ಯದ ಆಭರಣ.
2: ಮಲೆ ಮಲೆ ಮಾತಾಡಿ ಹುಳಿ ಕರಡಿ ಜೂಜಾಡಿ ಅಲ್ಲರದು ಕಾಳಿಂಗ ಮರೆಯಾಯಿತು.
1: ಮಾತಿನ ಒಡಲು ಮುತ್ತಿನ ಕಡಲು,
0: ಗಾದೆಗಳ ವಿಶೇಷತೆಯನ್ನು ಬಿಂಬಿಸುವ ಬಾನುಲಿ ಸರಣಿ.
3: ಕಬ್ಬಿನ ಗಣಿ ಡೊಂಕು ಅದರ ಹಾಲದು ಡೊಂಕಿ ರಸಿಕ ಪೇಳು.
1: ಪ್ರತಿ ಶನಿವಾರ ಬೆಳಿಗ್ಗೆ 6:35 ಹಾಗೂ ಸಂಜೆ 6:10
0: ನಿಮ್ಮ ಮೆಚ್ಚಿನ ಮೈಸೂರು ಆಕಾಶವಾಣಿಯಲ್ಲಿ ಕೇಳಿ ಮಾತಿನ ಒಡಲು ಮುತ್ತಿನ ಕಡಲು.
4: ಪಡಗಿದ ಪ್ರಾಣಕ್ಕೆ 100 ಹೆಸರು ತಿಳ್ಕೊಂಡೆ.

0: ಕಸ್ತೂರಿ ಮಾತ್ರೆ
1: ವಾರಕ್ಕೊಂದು.
0: ನಾ ಕಸ್ತೂರಿಯವರ ಹಾಸ್ಯ ಬರಹಗಳ ಬಾನುಲಿ ಲಾಸ್ಯ.
1: ಕಸ್ತೂರಿ ಮಾತ್ರೆ
0: ನಗೆ ಜಾತ್ರೆ.
2: ಪ್ರತಿ ಭಾನುವಾರ ಬೆಳಿಗ್ಗೆ 6:35 ಹಾಗೂ ಸಂಜೆ 6:10
1: ನಿಮ್ಮ ಮೆಚ್ಚಿನ ಮೈಸೂರು ಆಕಾಶವಾಣಿ FM 100.6
3: ನಗುವೆನ್ನು ನಗಿಸುತ್ತ ನಿನ್ನನು
0: ನಗೆ ಜಾತ್ರೆಗೆ ಬನ್ನಿ,
1: ಕಸ್ತೂರಿ ಮಾತ್ರೆ ತಿನ್ನಿ,
2: ನಾಕರಿಗೆ ಜೈ ಎನ್ನಿ.

ಶ್ರೋತೃಗಳ ಗಮನಿಸಿ, ಕರ್ನಾಟಕ ಸರ್ಕಾರದ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯ ವತಿಯಿಂದ 2026-27 ಸಾಲಿಗೆ ನಾವೀನ್ಯತೆ, ತಾರ್ಕಿಕ ಸಾಧನೆ, ಕ್ರೀಡೆ, ಕಲೆ, ಸಾಂಸ್ಕೃತಿಕ ಮತ್ತು ಸಂಗೀತ ಕ್ಷೇತ್ರಗಳಲ್ಲಿ ಅಸಾಧಾರಣ ಸಾಧನೆ ಮಾಡಿದ 5-18 ವರ್ಷದೊಳಗಿನ ಬಾಲಕರಿಗೆ ಹೊಯ್ಸಳ ಮತ್ತು ಬಾಲಕಿಯರಿಗೆ ಕೆಳದಿ ಚೆನ್ನಮ್ಮ ಪ್ರಶಸ್ತಿಯನ್ನು ನೀಡಲಾಗುತ್ತಿದ್ದು, 4 ಕ್ಷೇತ್ರಗಳಿಂದ ಪ್ರಶಸ್ತಿಗೆ ಆಯ್ಕೆಯಾದ ಒಟ್ಟು 8 ಮಕ್ಕಳಿಗೆ ತಲಾ 10,000 ರೂಪಾಯಿಗಳ ನಗದು ಬಹುಮಾನ ಮತ್ತು ಪ್ರಶಸ್ತಿ ಪತ್ರವನ್ನು ನೀಡಲಾಗುವುದು. 2026-27 ಸಾಲಿನ ಹೊಯ್ಸಳ ಮತ್ತು ಕೆಳದಿ ಚೆನ್ನಮ್ಮ ಪ್ರಶಸ್ತಿಗಾಗಿ ನಿಗದಿಪಡಿಸಿರುವ ಅರ್ಜಿ ನಮೂನೆಯನ್ನು ಉಪನಿರ್ದೇಶಕರ ಕಚೇರಿ, ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ, ಸ್ತ್ರೀಶಕ್ತಿ ಭವನ, ಕೃಷ್ಣದೇವರಾಯ ವೃತ್ತ, ವಿಜಯನಗರ 2ನೇ ಹಂತ, ಮೈಸೂರು, ಇಲ್ಲಿಂದ ಪಡೆದು ಪ್ರಸ್ತಾವನೆಯನ್ನು ಕನ್ನಡ ಭಾಷೆಯಲ್ಲಿ ಭರ್ತಿ ಮಾಡಿ ಇದೇ ತಿಂಗಳ 10ನೇ ತಾರೀಖಿನ ಸಂಜೆ 5:30 ಒಳಗಾಗಿ ಕಚೇರಿಗೆ ಸಲ್ಲಿಸಬಹುದಾಗಿದೆ. ಹೆಚ್ಚಿನ ಮಾಹಿತಿಗಾಗಿ 0821-2495-432 ಈ ದೂರವಾಣಿಯನ್ನು ಸಂಪರ್ಕಿಸಬಹುದು ಎಂದು ಉಪನಿರ್ದೇಶಕರು, ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಮೈಸೂರು ಇವರಿಂದ ಬಂದ ಪ್ರಕಟಣೆಯಲ್ಲಿ ತಿಳಿಸಲಾಗಿದೆ. ಪ್ರಕಟಣೆ ಕೇಳಿದಿರಿ. ಈಗ ಕೇಳಿ ರಥಸಪ್ತಮಿ ಚಿತ್ರದ ಗೀತೆಯನ್ನು. ಎಸ್ಪಿ ಬಾಲಸುಬ್ರಹ್ಮಣ್ಯಂ, ಎಸ್ ಜಾನಕಿ ಮತ್ತು ಸಂಗಡಿಗರು ಹಾಡಿರುವ ಈ ಗೀತೆಯ ರಚನೆಕಾರರು ಜಿ ಉದಯಶಂಕರ್, ಸಂಗೀತ ಸಂಯೋಜಕರು ಉಪೇಂದ್ರ ಕುಮಾರ್.

0: ಹಾಯ್ ಪುಟಾಣಿಗಳೇ, ಇದೇ ಶನಿವಾರ ಮಧ್ಯಾಹ್ನ 3:30 ಮಕ್ಕಳ ಮಂಟಪದಲ್ಲಿ ಮೈಸೂರಿನ ಕುವೆಂಪು ನಗರದ ಶ್ರೀ ಆದಿಚುಂಚನಗಿರಿ ಶಾಲೆಯ ಮಕ್ಕಳಿಂದ ಶ್ರೀಕೃಷ್ಣ ಜನ್ಮಾಷ್ಟಮಿ ಹಬ್ಬದ ಕುರಿತು ಕಾರ್ಯಕ್ರಮ ವೈವಿಧ್ಯ ಕೇಳಬಹುದು.
1: ಈ ದಿನ ಮನೆ ಮನೆಗಳಲ್ಲಿ ಬಾಲಕೃಷ್ಣನ ಚಿಕ್ಕ ಚಿಕ್ಕ ಹೆಜ್ಜೆಗಳನ್ನು ಬಿಡಿಸಿ ಮನೆಗೆ ಸಾಕ್ಷಾತ್ ಕೃಷ್ಣನೇ ನಡೆದು ಬರುತ್ತಿದ್ದಾನೆ ಎಂಬ ಭಾವನೆಯಿಂದ ಸ್ವಾಗತಿಸಲಾಗುತ್ತದೆ.
0: ಮರಿದೆ ಕೇಳ್ತೀರಾ ಅಲ್ವಾ ಪುಟಾಣಿಗಳೇ, ಇದೇ ಶನಿವಾರ ಮಧ್ಯಾಹ್ನ 3:30 ಮೈಸೂರಿನ ಕುವೆಂಪು ನಗರದ ಶ್ರೀ ಆದಿ ಚುಂಚನಗಿರಿ ಶಾಲೆಯ ಮಕ್ಕಳಿಂದ ಶ್ರೀಕೃಷ್ಣ ಜನ್ಮಾಷ್ಟಮಿ ಹಬ್ಬದ ಕುರಿತು ಕಾರ್ಯಕ್ರಮ ವೈವಿಧ್ಯ.
2: ಶ್ರೋತೃಗಳೇ, ಇಂದು ಬೆಳಿಗ್ಗೆ 10:00 ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ತುಮಕೂರು ಬಿ ರವಿಶಂಕರ್ ನಿರ್ದೇಶನದ ವಾದ್ಯವೃಂದವನ್ನು ಆಲಿಸುವಿರಿ. 11:00 ನಿಮ್ಮೊಂದಿಗೆ ಮೈಸೂರು ಆಕಾಶವಾಣಿಯಲ್ಲಿ ಸುತ್ತಮುತ್ತ ಮೈಸೂರು, ಮಂಡ್ಯ, ಚಾಮರಾಜನಗರ ಜಿಲ್ಲೆಗಳ ಪ್ರಮುಖ ಸಭೆ ಸಮಾರಂಭಗಳ ಪರಿಚಯಾತ್ಮಕ ಕಾರ್ಯಕ್ರಮ. ಪ್ರಸ್ತುತಿ ಚಂದನಾ ಸಿ ಮತ್ತು ಅರ್ಚನಾ ಆರ್ಯ. 11:20 ಸ್ಟ್ಯಾನ್ಲಿ ಪಾರ್ಕರ್ ಅವರು ಹಾಡಿರುವ ಭಾವಗೀತೆಗಳು. ವಾದ್ಯ ಸಹಕಾರ ಮ್ಯಾಂಡೋಲಿನ್ ಸಿ ವಿಶ್ವನಾಥ್, ಕೀಬೋರ್ಡ್ ಗಣೇಶ್ ಭಟ್, ತಬಲಾ ಇಂದು ಶೇಖರ್, ರಿದಮ್ ಪ್ಯಾಡ್ ಆಂಡ್ರ್ಯೂ. ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಈಗ ಕೇಳೋಣ ವಾಣಿ ಜಯರಾಮ್ ಅವರ ಧ್ವನಿಯಲ್ಲಿರುವ ಬಾಡದ ಹೂ ಚಿತ್ರದ ಗೀತೆಯನ್ನು. ಅಶ್ವಥ್ ವೈದಿ ಅವರ ಸಂಗೀತ ಸಂಯೋಜನೆಯಿರುವ ಈ ಗೀತೆಯನ್ನು ಬರೆದಿದ್ದಾರೆ ದೊಡ್ಡರಂಗೇಗೌಡ.

0: ಆತ್ಮೀಯ ಕೇಳುಗರೇ, ಇದೇ ಶುಕ್ರವಾರ ಬೆಳಗ್ಗೆ 9 ಗಂಟೆಗೆ ಯೋಗವಾಣಿ ನಿತ್ಯ ಯೋಗ ಕುರಿತ ಬಾನುಲಿ ಸರಣಿಯಲ್ಲಿ ಯೋಗ ಮತ್ತು ಅನುಸಂಧಾನ ಈ ಕುರಿತು ನವದೆಹಲಿಯ ಕೇಂದ್ರೀಯ ಯೋಗ ಮತ್ತು ಪ್ರಕೃತಿ ಚಿಕಿತ್ಸಾ ಅನುಸಂಧಾನ ಸಂಸ್ಥಾನದ ಪೂರ್ವ ನಿರ್ದೇಶಕರಾದ ಡಾಕ್ಟರ್ ರಾಘವೇಂದ್ರ ರಾವ್ ಅವರೊಂದಿಗೆ ಸಂದರ್ಶನ ಕೇಳುವಿರಿ.
1: ಅಂದರೆ ಈಗ ಕೀಮೋಥೆರಪಿ

ಕೊಟ್ಟಾಗ ಕೆಲವು ಕೀಮೋಥೆರಪಿ ಡ್ರಗ್ಸ್ ಯಾವ ಥರ ಇರುತ್ತೆ ಅಂದರೆ ಮರೋ ಆಗುತ್ತೆ ಎಲ್ಲರಿಗೂ, ಹಂಗೆ ಜಾಸ್ತಿ ಜಾಸ್ತಿ ಆಗ್ತಾ ಕ್ರಮೇಣ ಕ್ರಮೇಣ ಆಗ್ತಾ ಆಗ್ತಾ ಆಗ್ತಾ ಅವ್ರಿಗೆ ಡಿಮೆನ್ಷಿಯಾ ಅಂತ ಹೇಳ್ತೀವಿ, ಅದು ಶುರು ಆಗುತ್ತೆ. ಸೊ ಅದನ್ನು ಕಮ್ಮಿ ಮಾಡೋಕ್ಕೆ ನಾವು ಯೋಗ ಮಾಡ್ಯೂಲ್ ಅಂತ ತಯಾರು ಮಾಡಿದ್ವಿ. ಅದರಲ್ಲಿ ಏನು ಕಂಡು ಬಂತು ಅಂದರೆ ಆ ಯೋಗ ಯೂಸ್ ಮಾಡೋದ್ರಿಂದ ನಿಮ್ಮ ಜ್ಞಾಪಕ ಶಕ್ತಿ ಹಂಗೆ ರಿಟರ್ನ್ ಆಯಿತು.

0: ಕೇಳಿ, ಇದೇ ಶುಕ್ರವಾರ ಬೆಳಗ್ಗೆ 9 ಗಂಟೆಗೆ ಯೋಗವಾಣಿ ನಿತ್ಯ ಯೋಗ ಕುರಿತ ಬಾನುಲಿ ಸರಣಿ ನಿಮ್ಮ ಮೆಚ್ಚಿನ ಆಕಾಶವಾಣಿ ಮೈಸೂರು ಕೇಂದ್ರದಿಂದ.
1: ಶ್ರೋತೃಗಳೇ, ಈ ಸಂಜೆ 4:30 ಸಂಧ್ಯಾರಾಗ. ರಾಷ್ಟ್ರಕವಿ ಕುವೆಂಪು ಅವರು ಕುಲಪತಿಗಳಾಗಿದ್ದಾಗ ಅವರ ಮಾರ್ಗದರ್ಶನದಲ್ಲಿ ಮೈಸೂರು ವಿಶ್ವವಿದ್ಯಾನಿಲಯದ ಆವರಣದಲ್ಲಿ ಸಸಿಗಳನ್ನು ಬೆಳೆಸಿದ ಪರಿಸರ ಪ್ರೇಮಿ ಮೇಸ್ತ್ರಿ ಮಾದಯ್ಯ ಅವರೊಂದಿಗೆ ಮಾತುಕತೆ. ಇವರೊಂದಿಗೆ ಭಾಗವಹಿಸುತ್ತಾರೆ ಜಿಎನ್ ಮಂಜುನಾಥ್. ಈ ಸಂಜೆ 5 ಗಂಟೆಗೆ ನಾರಾಯಣ ಹೃದಯಾಲಯ ಪ್ರಾಯೋಜಿತ ಆರೋಗ್ಯ ನೇರ ಫೋನಿನ್ ಕಾರ್ಯಕ್ರಮ ಮೂಡಿಬರಲಿದೆ. ವಿಷಯ, ಸ್ತ್ರೀಯರಲ್ಲಿ ಕ್ಯಾನ್ಸರ್ ರೋಗ ಕುರಿತು ಜಾಗೃತಿ. ಭಾಗವಹಿಸುತ್ತಾರೆ ಕನ್ಸಲ್ಟೆಂಟ್ ಸರ್ಜಿಕಲ್ ಆಂಕಾಲಜಿಸ್ಟ್ ಡಾ ಸುಹಾಸ್ ಕೆಆರ್. ಪ್ರಸ್ತುತಿ ಡಾ ಕುಲ್ದೀಪ್ ಎನ್. ಈ ಕಾರ್ಯಕ್ರಮದ ಪ್ರಾಯೋಜಕರು ನಾರಾಯಣ ಹೃದಯಾಲಯ ಮೈಸೂರು. ಚಿತ್ರಗೀತೆಗಳ ಕಾರ್ಯಕ್ರಮದ ಮುಂದಿನ ಗೀತೆ ಎಸ್ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಎಸ್ ಜಾನಕಿ ಅವರ ಯುಗಳ ಧ್ವನಿಯಲ್ಲಿರುವ ಗುಣ ನೋಡಿ ಹೆಣ್ಣು ಕೊಡು ಚಿತ್ರದ್ದು. ಆರ್ ಎನ್ ಜೈಗೋಪಾಲ್ ಅವರ ಸಾಹಿತ್ಯಕ್ಕೆ ಸ್ವರ ಸಂಯೋಜನೆ ಎಂ ರಂಗರಾವ್ ಅವರದು.

0: ಆತ್ಮೀಯರೇ,
1: ಕೃಷಿ ಸಂಶೋಧನಾ ಸಂಸ್ಥೆಯೊಂದಿಗೆ ಬೇಸಾಯ ಕಲಿಯುವ ಆಸಕ್ತಿ ನಿಮಗಿದೆಯೇ?
0: ನವೀನ ತಾಂತ್ರಿಕತೆಗಳನ್ನು ಜಮೀನಿನಲ್ಲಿ ಅಳವಡಿಸುವ ಆಸೆಯೂ ಇದೆಯೇ?
1: ಹಾಗಿದ್ದರೆ ತಪ್ಪದೇ ಆಲಿಸಿ
0: ಕೃಷಿ ದೀವಿಗೆ.
2: ಕೃಷಿ ದೀವಿಗೆ ಹೊಸ ಬೆಳಕಿಗೆ ಬೇಕು ಕೃಷಿ ದೀವಿಗೆ.
1: ಮೈಸೂರು ಬಾನುಲಿಯಲ್ಲಿ ಪ್ರತಿ ಸೋಮವಾರ ಸಂಜೆ 6:50 ಕೃಷಿ ರಂಗದಲ್ಲಿ
0: ಸಂಶೋಧನಾ ಸಂಸ್ಥೆಯೊಂದಿಗೆ ಕೃಷಿ ಕಲಿಕೆ ಕುರಿತ ಬಾನುಲಿ ಸರಣಿ
1: ಕೃಷಿ ದೀವಿಗೆ.
2: ಕೃಷಿ ದೀವಿಗೆ ಹೊಸ ಬೆಳಕಿಗೆ ಬೇಕು ಕೃಷಿ ದೀವಿಗೆ.
0: ಮುಂದಿನ ಗೀತೆಯನ್ನು ಕೇಳುವ ಮುನ್ನ ಒಂದು ಪ್ರಕಟಣೆ. ರಾಜ್ಯ ಸರ್ಕಾರವು 1 ಅಕ್ಟೋಬರ್ 2026 ಆಚರಿಸುವ ವಿಶ್ವ ಹಿರಿಯ ನಾಗರಿಕರ ದಿನಾಚರಣೆ ಸಂಬಂಧ ವಿವಿಧ ಕ್ಷೇತ್ರಗಳಾದ ಶಿಕ್ಷಣ, ಸಾಹಿತ್ಯ, ಕಲೆ, ಕಾನೂನು, ಪ್ರತಿಭೆ ಮತ್ತು ಕ್ರೀಡೆ ಮತ್ತು ಹಿರಿಯ ನಾಗರಿಕರ ಕ್ಷೇತ್ರದಲ್ಲಿ ಗಣನೀಯ ಸಮಾಜ ಸೇವೆ ಸಲ್ಲಿಸಿದ 6 ವೈಯಕ್ತಿಕ ಪ್ರಶಸ್ತಿ ಹಾಗೂ ಹಿರಿಯ ನಾಗರಿಕರ ಕ್ಷೇತ್ರದಲ್ಲಿ ಉತ್ತಮವಾಗಿ ಕಾರ್ಯನಿರ್ವಹಿಸುತ್ತಿರುವ 1 ಸಂಸ್ಥೆಗೆ ಪ್ರಶಸ್ತಿ ಸೇರಿ ಒಟ್ಟು 7 ಪ್ರಶಸ್ತಿಗಳನ್ನು ನೀಡಲು ರಾಜ್ಯ ಪ್ರಶಸ್ತಿಗೆ ಅರ್ಹರಿರುವವರಿಗೆ ಅರ್ಜಿಗಳನ್ನು ಆಹ್ವಾನಿಸಲಾಗಿದೆ. ಅರ್ಜಿಗಳನ್ನು ನಿಗದಿತ ನಮೂನೆಯಲ್ಲಿ ಜಿಲ್ಲಾ ಅಂಗವಿಕಲರ ಕಲ್ಯಾಣಾಧಿಕಾರಿಗಳಿಗೆ ಇದೇ ತಿಂಗಳ 11ನೇ ತಾರೀಖಿನ ಒಳಗಾಗಿ ಸಲ್ಲಿಸಬೇಕು. ಅರ್ಜಿ ನಮೂನೆಗಳನ್ನು ಜಿಲ್ಲಾ ಅಂಗವಿಕಲರ ಕಲ್ಯಾಣಾಧಿಕಾರಿಗಳ ಕಚೇರಿಯಲ್ಲಿ ಅಗತ್ಯ ಮಾಹಿತಿ ನೀಡಿ ಪಡೆದುಕೊಳ್ಳಬಹುದು. ಕನ್ನಡದಲ್ಲಿ ಭರ್ತಿ ಮಾಡಿದ ಅರ್ಜಿಗಳನ್ನು ದ್ವಿಪ್ರತಿಯಲ್ಲಿ ಅಗತ್ಯ ದಾಖಲಾತಿಗಳೊಂದಿಗೆ ಸಲ್ಲಿಸಬೇಕೆಂದು ಕೋರಲಾಗಿದೆ. ಹೆಚ್ಚಿನ ಮಾಹಿತಿಗಾಗಿ ಜಿಲ್ಲಾ ಅಂಗವಿಕಲರ ಕಲ್ಯಾಣಾಧಿಕಾರಿ ಜಿಲ್ಲಾ ಕಚೇರಿ ಪುಲಿಕೇಶಿ ರಸ್ತೆ ತಿಲಕ್ ನಗರ ಮೈಸೂರು 570001 ಸಂಪರ್ಕಿಸಬಹುದು ಅಥವಾ ದೂರವಾಣಿ ಸಂಖ್ಯೆ 08212490111 ಸಂಪರ್ಕಿಸಿ ಹೆಚ್ಚಿನ ಮಾಹಿತಿಯನ್ನು ಪಡೆಯಬಹುದಾಗಿದೆ ಎಂದು ಜಿಲ್ಲಾ ಅಂಗವಿಕಲರ ಕಲ್ಯಾಣಾಧಿಕಾರಿ ವಿಕಲಚೇತನರ ಮತ್ತು ಹಿರಿಯ ನಾಗರಿಕರ ಸಬಲೀಕರಣ ಇಲಾಖೆ ಜಿಲ್ಲಾ ಕಚೇರಿ ಮೈಸೂರು ಇವರು ತಮ್ಮ ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ. ಪ್ರಕಟಣೆ ಕೇಳಿದಿರಿ. ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಈಗ ಕೇಳೋಣ ಮೈನಾ ಚಿತ್ರದ ಗೀತೆಯನ್ನು. ನಿತ್ಯಾ ಮೆನನ್ ಮತ್ತು ಸಂಗಡಿಗರು ಹಾಡಿರುವ ಈ ಗೀತೆಗೆ ಸಂಗೀತ ಸಂಯೋಜನೆ ಜಾಸಿ ಗಿಫ್ಟ್ ಅವರದು. ರಚನೆಕಾರರು ಕವಿರಾಜ್.

0: ಹಾಯ್ ಪುಟಾಣಿಗಳೇ, ನೀವು ಚೆನ್ನಾಗಿ ಕತೆ ಬರೀತೀರಾ, ಕವನ ಕೂಡ ಬರೀತೀರಾ, ಚುಟುಕು, ಹಾಸ್ಯ ಬರಹ, ಲೇಖನ ಇವೆಲ್ಲಕ್ಕೂ ಒಂದು ವೇದಿಕೆ ಸಿದ್ಧವಾಗ್ತಾ ಇದೆ ನಿಮಗಾಗಿ. ಮೈಸೂರು ಆಕಾಶವಾಣಿಯ ಮಕ್ಕಳ ಮಂಟಪದಲ್ಲಿ ಮಕ್ಕಳ ಸಾಹಿತ್ಯ ರಂಗ ಪ್ರಸಾರಕ್ಕೆ ಯೋಗ್ಯವಾದ ನಿಮ್ಮ ಬರಹಗಳಿಗೆ ಆದ್ಯತೆ.
1: ವಿಳಾಸ: ನಿಲಯ ನಿರ್ದೇಶಕರು, ಮಕ್ಕಳ ಸಾಹಿತ್ಯ ರಂಗ, ಆಕಾಶವಾಣಿ, ಯಾದವಗಿರಿ, ಮೈಸೂರು. ಪಿನ್ಕೋಡ್ 570020. 1-10 ತರಗತಿಯವರೆಗಿನ ಮಕ್ಕಳ ಬರೆಯುವ ಹವ್ಯಾಸಕ್ಕೆ ಇದೊಂದು ಸದಾವಕಾಶ. ಮಕ್ಕಳ ಸಾಹಿತ್ಯ ರಂಗ.

0: ಮರ್ಯಾದೆ ಮಹಲು ಚಿತ್ರದ ಗೀತೆಯನ್ನು ಕೇಳಿದಿರಿ. ಗೀತೆಯ ರಚನೆಕಾರರು ವಿಜಯ ನಾರಸಿಂಹ, ಸಂಗೀತ ನೀಡಿದವರು ರಾಜನ್ ನಾಗೇಂದ್ರ, ಗಾಯಕರು ಎಸ್ಪಿ ಬಾಲಸುಬ್ರಹ್ಮಣ್ಯಂ ಮತ್ತು ಎಸ್ ಜಾನಕಿ.
1: ಹಣ್ಣು ಹೊನ್ನು
2: ತೋಟಗಾರಿಕೆ ಬೆಳೆಗಳಲ್ಲಿ ಸಮಗ್ರ ಬೇಸಾಯ ಕ್ರಮಗಳು ಮತ್ತು ಸುಸ್ಥಿರ ಕೃಷಿಯ ಬಾನುಲಿ ಸರಣಿ.

0: ಮೇರಿ.
1: ಪ್ರತಿ ಗುರುವಾರ ಸಂಜೆ 6:50 ಕೃಷಿರಂಗ ಕಿಸಾನ್ ವಾಣಿಯಲ್ಲಿ
2: ತೋಟಗಾರಿಕೆ ಬೆಳೆಗಳಲ್ಲಿ ಅತ್ಯಾಧುನಿಕ ತಾಂತ್ರಿಕತೆಗಳ ಅಳವಡಿಕೆ,
1: ಇಲಾಖೆ ಯೋಜನೆಗಳ ಸದ್ಬಳಕೆ,
2: ಕೊಯ್ಲೋತ್ತರ ತಂತ್ರಜ್ಞಾನಗಳು ಹಾಗೂ ಮೌಲ್ಯವರ್ಧನೆಯ ಮಾಹಿತಿ,
1: ತಂತ್ರಜ್ಞರು ಹಾಗೂ ಅಧಿಕಾರಿಗಳೊಂದಿಗೆ ನೇರ ಫೋನ್ ಇನ್ ಕಾರ್ಯಕ್ರಮ,
2: ಉತ್ತಮ ಕೇಳುಗರ ಆಯ್ಕೆಗೆ ಮುಕ್ತ ಪರೀಕ್ಷೆ ಸರಣಿಯ ವಿಶೇಷ.

0: ಬೆಳೆಗಳಲ್ಲಿ ಸಮಗ್ರ ಬೇಸಾಯ ಕ್ರಮಗಳು ಹಾಗೂ ಸುಸ್ಥಿರ ಕೃಷಿಯ ಬಾನುಲಿ ಸರಣಿ
1: ಹಣ್ಣು ಹೊನ್ನು
2: ಹಣ್ಣು ಕೊಂಬುವ ಬನ್ನಿರಿ.
0: ಈ ಸಂಜೆ 6:50 ಹಣ್ಣು ಹೊನ್ನು ಬಾನುಲಿ ಸರಣಿಯಲ್ಲಿ ತೋಟಗಾರಿಕಾ ಇಲಾಖೆಯಿಂದ ರೈತರಿಗೆ ದೊರೆಯುವ ಸೌಲಭ್ಯಗಳನ್ನು ಕುರಿತು ಮೈಸೂರು ಜಿಲ್ಲಾ ತೋಟಗಾರಿಕಾ ಇಲಾಖೆಯ ಜಂಟಿ ನಿರ್ದೇಶಕರಾದ ಕೆಎನ್ ರೂಪಶ್ರೀ ಅವರೊಂದಿಗೆ ಸಂದರ್ಶನವಿದೆ. ಸಂದರ್ಶಕರು ಎನ್ ಕೇಶವಮೂರ್ತಿ. ಈ ರಾತ್ರಿ 7:45 ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ ದುಬೈನ ಅಂತಾರಾಷ್ಟೀಯ ಕ್ರಿಕೆಟ್ ಕ್ರೀಡಾಂಗಣದಲ್ಲಿ ನಡೆಯಲಿರುವ ಭಾರತ ಮತ್ತು ಹಾಂಕಾಂಗ್ ತಂಡಗಳ ನಡುವಿನ ಮಹಿಳಾ ಏಷ್ಯಾಕಪ್ ಟಿ20 ಕ್ರಿಕೆಟ್ ಪಂದ್ಯದ ನೇರ ವೀಕ್ಷಕ ವಿವರಣೆ 8:45 ನಂತರ ರಾತ್ರಿ 9:15-11:05 ತದನಂತರ 11:10 ಪಂದ್ಯದ ಅಂತ್ಯದವರೆಗೆ ಆಲಿಸಬಹುದು. ಸಂಜೆ 7:45 ಎಂದಿನಂತೆ ನಮ್ಮ ಕಾರ್ಯಕ್ರಮಗಳು ನ್ಯೂಸ್ ಆನ್ ಏರ್ ಆಪ್ನಲ್ಲಿ ಮುಂದುವರಿಯಲಿವೆ. ಈಗ ಕೇಳಿ ಮತ್ತೆ ಹಾಡಿತು ಕೋಗಿಲೆ ಚಿತ್ರದ ಗೀತೆಯನ್ನು. ಎಸ್ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಚಿತ್ರ ಅವರು ಹಾಡಿರುವ ಈ ಗೀತೆಯನ್ನ ಬರೆದಿದ್ದಾರೆ ಚಿ ಉದಯಶಂಕರ್. ಸ್ವರಕಲ್ಪನೆ ರಾಜನ್ ನಾಗೇಂದ್ರ ಅವರದು.

ಚಿತ್ರಗೀತೆಗಳ ಕಾರ್ಯಕ್ರಮದ ಕಡೆಯ ಗೀತೆಯನ್ನು ಕೇಳುವ ಸಮಯ. ಚಿತ್ರ ರಾಜ ನನ್ನ ರಾಜ, ಹಾಡಿದ್ದಾರೆ ಡಾಕ್ಟರ್ ರಾಜ್ಕುಮಾರ್ ಮತ್ತು ಎಸ್ ಜಾನಕಿ. ಜಿ ಉದಯಶಂಕರ್ ಅವರ ಗೀತೆಗೆ ಜಿ ಕೆ ವೆಂಕಟೇಶ್ ಅವರ ಸಂಗೀತ ಸಂಯೋಜನೆ ಇದೆ.

ಇದುವರೆಗೆ ಚಿತ್ರಗೀತೆಗಳನ್ನು ಕೇಳಿದಿರಿ. ಇಂದು ಮಧ್ಯಾಹ್ನ 12:05 ರಾಜ್ಯವ್ಯಾಪಿ ಪ್ರಸಾರದಲ್ಲಿ ವನಿತಾ ವಿಹಾರ ವಿಜಯಪುರದ ಶಿಕ್ಷಕಿ ಶ್ರೀಮತಿ ದ್ರಾಕ್ಷಾಯಿಣಿ ಬಿರಾದಾರ ಅವರೊಂದಿಗೆ ಸಂದರ್ಶನವಿದೆ. ಸಂದರ್ಶಕರು ಕಿರಣ್ ಕುಮಾರ್ ಶೇಖ್ದಾರ್. ಇದು ಆಕಾಶವಾಣಿ ವಿಜಯಪುರ ಕೇಂದ್ರದ ಕೊಡುಗೆ. ಆಕಾಶವಾಣಿ ಮೈಸೂರು ಎಫ್ಎಂ 100.6. ಸಮಯ 10:00. ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮ. ಇಂದಿನ ಕಾರ್ಯಕ್ರಮದಲ್ಲಿ ತುಮಕೂರು ಬಿ ರವಿಶಂಕರ್ ಅವರ ನಿರ್ದೇಶನದ ವಾದ್ಯವೃಂದವನ್ನು ಪ್ರಸಾರ ಮಾಡುತ್ತಿದ್ದೇವೆ. ಕೇಳಿ ನಾದಲಯಲಹರಿ, ರಾಗ ಸುಮನಸರಂಜನಿ, ಸಂಕೀರ್ಣ ಚಾಪುತಾಳ.

ಇದುವರೆಗೆ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ತುಮಕೂರು ಬಿ ರವಿಶಂಕರ್ ನಿರ್ದೇಶನದ ವಾದ್ಯವೃಂದವನ್ನು ಆಲಿಸಿದಿರಿ. ಕಾರ್ಯಕ್ರಮ ಆಕಾಶವಾಣಿ ಮೈಸೂರು ಕೇಂದ್ರದಿಂದ ಮೂಡಿಬಂತು. ಈಗ ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ. ಕಾರ್ಯಕ್ರಮದ ಆರಂಭದಲ್ಲಿ ಕಿಶೋರ್ ಕುಮಾರ್ ಅವರು ಹಾಡಿರುವ ಗೋಲ್ಮಾಲ್ ಚಿತ್ರದ ಗೀತೆ.

0: ಹೌದ್ರಿ, ಯಾವ ಕಾರ್ಯಕ್ರಮಗಳ ಸುದ್ದಿ ತರ್ತೀರಿ?
1: ರೀ, ಮೈಸೂರ್ ಮಂಡ್ಯ ಚಾಮರಾಜನಗರದ್ದು.
0: ಯಾವ್ಯಾವ ಕಾರ್ಯಕ್ರಮಗಳಿವೆಯೋ ಅಲ್ಲಿ?
1: ಸಾಹಿತ್ಯಿಕ, ಸಾಮಾಜಿಕ, ಸಾಂಸ್ಕೃತಿಕ, ರೈತಪರ ಕಾರ್ಯಕ್ರಮಗಳು ಕಣ್ರಿ.
0: ಯಾವತ್ರಿ ಬರುತ್ತೆ ಈ ಕಾರ್ಯಕ್ರಮ?
1: ಪ್ರತಿ ಗುರುವಾರ ಬೆಳಗ್ಗೆ 11 ಗಂಟೆಯಿಂದ 12 ಗಂಟೆವರೆಗೆ ನಿಮ್ಮೊಂದಿಗೆ ಮೈಸೂರು ಆಕಾಶವಾಣಿಯ ಸುತ್ತಮುತ್ತ ಕಾರ್ಯಕ್ರಮದಲ್ಲಿ.
0: ನಾವು ಕೂಡ ಕಾರ್ಯಕ್ರಮಗಳ ವಿವರ ಕಳಿಸ್ಬೋದಾ?
1: ಖಂಡಿತವಾಗಿ ಕಳಿಸಿಪ್ಪ. ಪತ್ರ ಬರೀರಿ, ವಿಳಾಸ ಹೀಗಿದೆ: ನಿಲಯ ನಿರ್ದೇಶಕರು, ಸುತ್ತಮುತ್ತ ವಿಭಾಗ, ಆಕಾಶವಾಣಿ, ಯಾದವಗಿರಿ, 5700020.
0: ಮೇಲ್ ಕೂಡ ಮಾಡಬಹುದೇನೋ?
1: ಓ ಖಂಡಿತ, replyair@mysore.gmail.com.
0: ಹಾಗಿದ್ರೆ ಕೇಳ್ತಿರಲ್ವಾ ಕಾರ್ಯಕ್ರಮ ಸುತ್ತಮುತ್ತ?

0: ಇದುವರೆಗೂ ಹಿಂದಿ ಚಿತ್ರಗೀತೆಗಳನ್ನು ಕೇಳಿದಿರಿ. ಎಫ್ಎಂ 100.6 ಇದು ಆಕಾಶವಾಣಿ ಮೈಸೂರು. ಹಾಯ್ ಪುಟಾಣಿಗಳೇ, ಇದೇ ಶನಿವಾರ ಮಧ್ಯಾಹ್ನ 3:30 ಮಕ್ಕಳ ಮಂಟಪದಲ್ಲಿ ಮೈಸೂರಿನ ಕುವೆಂಪು ನಗರದ ಶ್ರೀ ಆದಿಚುಂಚನಗಿರಿ ಶಾಲೆಯ ಮಕ್ಕಳಿಂದ ಶ್ರೀಕೃಷ್ಣ ಜನ್ಮಾಷ್ಟಮಿ ಹಬ್ಬದ ಕುರಿತು ಕಾರ್ಯಕ್ರಮ ವೈವಿಧ್ಯ ಕೇಳಬಹುದು.
1: ಈ ದಿನ ಮನೆ ಮನೆಗಳಲ್ಲಿ ಬಾಲಕೃಷ್ಣನ ಚಿಕ್ಕ ಚಿಕ್ಕ ಹೆಜ್ಜೆಗಳನ್ನು ಬಿಡಿಸಿ ಮನೆಗೆ ಸಾಕ್ಷಾತ್ ಕೃಷ್ಣನೇ ನಡೆದು ಬರುತ್ತಿದ್ದಾನೆ ಎಂಬ ಭಾವನೆಯಿಂದ ಸ್ವಾಗತಿಸಲಾಗುತ್ತದೆ.
0: ಮರಿದೆ ಕೇಳ್ತೀರಾ ಅಲ್ವಾ ಪುಟಾಣಿಗಳೇ, ಇದೇ ಶನಿವಾರ ಮಧ್ಯಾಹ್ನ 3:30 ಮೈಸೂರಿನ ಕುವೆಂಪು ನಗರದ ಶ್ರೀ ಆದಿ ಚುಂಚನಗಿರಿ ಶಾಲೆಯ ಮಕ್ಕಳಿಂದ ಶ್ರೀಕೃಷ್ಣ ಜನ್ಮಾಷ್ಟಮಿ ಹಬ್ಬದ ಕುರಿತು ಕಾರ್ಯಕ್ರಮ ವೈವಿಧ್ಯ.
2: ಆತ್ಮೀಯ ಕೇಳುಗರೆ, ಇದೇ ಶುಕ್ರವಾರ ಬೆಳಗ್ಗೆ 9:00 ಯೋಗವಾಣಿ ನಿತ್ಯ ಯೋಗ ಕುರಿತ ಬಾನುಲಿ ಸರಣಿಯಲ್ಲಿ ಯೋಗ ಮತ್ತು ಅನುಸಂಧಾನ ಈ ಕುರಿತು ನವದೆಹಲಿಯ ಕೇಂದ್ರೀಯ ಯೋಗ ಮತ್ತು ಪ್ರಕೃತಿ ಚಿಕಿತ್ಸಾ ಅನುಸಂಧಾನ ಸಂಸ್ಥಾನದ ಪೂರ್ವ ನಿರ್ದೇಶಕರಾದ ಡಾ ರಾಘವೇಂದ್ರ ರಾವ್ ಅವರೊಂದಿಗೆ ಸಂದರ್ಶನ ಕೇಳುವಿರಿ.
3: ಅಂದ್ರೆ ಈಗ ಕೀಮೋಥೆರಪಿ ಕೊಟ್ಟಾಗ ಕೆಲವು ಕೀಮೋಥೆರಪಿ ಡ್ರಗ್ಸ್ ಯಾವ ಥರ ಇರುತ್ತೆ ಅಂದರೆ ಮರು ಆಗುತ್ತೆ ಎಲ್ಲರಿಗೂ, ಹಂಗೆ ಜಾಸ್ತಿ ಜಾಸ್ತಿ ಆಗ್ತಾ ಕ್ರಮೇಣ ಆಗ್ತಾ ಅವ್ರಿಗೆ ಡಿಮೆನ್ಷಿಯಾ ಅಂತ ಹೇಳ್ತೀವಿ, ಅದು ಶುರು ಆಗುತ್ತೆ. ಸೊ ಅದನ್ನು ಕಮ್ಮಿ ಮಾಡೋಕ್ಕೆ ನಾವು ಯೋಗ ಮಾಡ್ಯೂಲ್ ಅಂತ ತಯಾರು ಮಾಡಿದ್ವಿ. ಅದರಲ್ಲಿ ಏನು ಕಂಡು ಬಂತು ಅಂದರೆ ಆ ಯೋಗ ಯೂಸ್ ಮಾಡೋದ್ರಿಂದ ನಿಮ್ಮ ಜ್ಞಾಪಕ ಶಕ್ತಿ ಹಂಗೆ ರಿಟರ್ನ್ ಆಯಿತು.

0: ಕೇಳಿ ಇದೇ ಶುಕ್ರವಾರ ಬೆಳಗ್ಗೆ 9 ಗಂಟೆಗೆ ಯೋಗವಾಣಿ ನಿತ್ಯ ಯೋಗ ಕುರಿತ ಬಾನುಲಿ ಸರಣಿ ನಿಮ್ಮ ಮೆಚ್ಚಿನ ಆಕಾಶವಾಣಿ ಮೈಸೂರು ಕೇಂದ್ರದಿಂದ.
1: ಆತ್ಮೀಯ ಕೇಳುಗರೆ, ಇದೇ ಶುಕ್ರವಾರ ಸಂಜೆ 4 ಗಂಟೆಗೆ ಮಹಿಳಾರಂಗದಲ್ಲಿ ಮೈಸೂರಿನ ರಾಮಕೃಷ್ಣ ನಗರದ ಸುರಭಿ ಗಾಯನ ಸಮಾಜದವರಿಂದ ಶ್ರೀಕೃಷ್ಣ ಜನ್ಮಾಷ್ಟಮಿ ಹಬ್ಬದ ಕುರಿತು ಕಾರ್ಯಕ್ರಮ ವೈವಿಧ್ಯ ಕೇಳಬಹುದು.
2: ಹೃದಯ ಕಳ್ಳನೆಂಬ ಪಟ್ಟ ನಿನಗೆ ಕೊಟ್ಟರು,

0: ಹೌದ್ರಿ, ಯಾವ ಕಾರ್ಯಕ್ರಮಗಳ ಸುದ್ದಿ ತರ್ತೀರಿ?
1: ರೀ, ಮೈಸೂರು ಮಂಡ್ಯ ಚಾಮರಾಜನಗರದ್ದು.
0: ಯಾವ್ಯಾವ ಕಾರ್ಯಕ್ರಮಗಳಿವೆಯೋ ಅಲ್ಲಿ?
1: ಸಾಹಿತ್ಯಿಕ, ಸಾಮಾಜಿಕ, ಸಾಂಸ್ಕೃತಿಕ, ರೈತಪರ ಕಾರ್ಯಕ್ರಮಗಳು ಕಂಡ್ರಿ.
0: ಯಾವತ್ರಿ ಬರುತ್ತೆ ಈ ಕಾರ್ಯಕ್ರಮ?
1: ಪ್ರತಿ ಗುರುವಾರ ಬೆಳಗ್ಗೆ 11 ಗಂಟೆಯಿಂದ 12 ಗಂಟೆವರೆಗೆ ನಿಮ್ಮೊಂದಿಗೆ ಮೈಸೂರು ಆಕಾಶವಾಣಿಯ ಸುತ್ತಮುತ್ತ ಕಾರ್ಯಕ್ರಮದಲ್ಲಿ.
0: ನಾವು ಕೂಡ ಕಾರ್ಯಕ್ರಮಗಳ ವಿವರ ಕಳಿಸ್ಬೋದಾ?
1: ಖಂಡಿತವಾ ಕಳಿಸಿಪ್ಪ. ಪತ್ರ ಬರೀರಿ, ವಿಳಾಸ ಹೀಗಿದೆ: ನಿಲಯ ನಿರ್ದೇಶಕರು, ಸುತ್ತಮುತ್ತ ವಿಭಾಗ, ಆಕಾಶವಾಣಿ, ಯಾದವಗಿರಿ, 570020.
0: ಮೇಲ್ ಕೂಡ ಮಾಡಬಹುದೇನೋ?
1: ಓ ಖಂಡಿತ, replyair@mysore.gmail.com.
0: ಹಾಗಿದ್ರೆ ಕೇಳ್ತಿರಲ್ವಾ ಕಾರ್ಯಕ್ರಮ ಸುತ್ತಮುತ್ತ?

ಆಕಾಶವಾಣಿ ಮೈಸೂರು ಎಫ್ಎಂ 100.6, ಸಮಯ 11 ಗಂಟೆ. ಈಗ ನಿಮ್ಮೊಂದಿಗೆ ಮೈಸೂರು ಆಕಾಶವಾಣಿಯಲ್ಲಿ ಸುತ್ತಮುತ್ತ ಮೈಸೂರು, ಮಂಡ್ಯ, ಚಾಮರಾಜನಗರ ಜಿಲ್ಲೆಗಳ ಪ್ರಮುಖ ಸಭೆ ಸಮಾರಂಭಗಳ ಪರಿಚಯಾತ್ಮಕ ಕಾರ್ಯಕ್ರಮ

0: ಮೈಸೂರು ಆಕಾಶವಾಣಿಯ ಅಭಿಮಾನಿ ಕೇಳುಗರಿಗೆಲ್ಲ ಇಂದಿನ ಸುತ್ತಮುತ್ತ ಕಾರ್ಯಕ್ರಮಕ್ಕೆ ಪ್ರೀತಿಯಿಂದ ಸ್ವಾಗತವನ್ನ ಕೋರ್ತಾ ಇದ್ದೇವೆ. ಬಾನುಲಿ ಗೆಳತಿಯರಾದ ಚಂದನಾ ಹಾಗೂ
1: ಅರ್ಚನಾ,
0: ನಮ್ಮ ಕೇಳುಗರೆಲ್ಲ ಕ್ಷೇಮ ಸೌಖ್ಯ ಅಂತ ಇಂದಿನ ಕಾರ್ಯಕ್ರಮವನ್ನ ಶುರು ಮಾಡೋಣ. ಅರ್ಚನಾ,
1: ಖಂಡಿತ ಶುರು ಮಾಡೋಣ, ಯಾಕಂದ್ರೆ ಇವತ್ತು ಕಾರ್ಯಕ್ರಮಗಳ ಪಟ್ಟಿ ತುಂಬಾ
0: ದೊಡ್ಡದಾಗಿದೆ. ಹೌದು,
1: ಮಾತಾಡೋರ ಸಂಖ್ಯೆ ಕೂಡ ತುಂಬಾ ಜಾಸ್ತಿ ಇದೆ, ಹಾಗಾಗಿ ಬೇಗ ಒಂದು ಹಾಡಿನಿಂದ ಕಾರ್ಯಕ್ರಮ ಶುರು ಮಾಡಿದ್ರೆ ಹೇಗೆ ಅಂತ ಅನ್ನಿಸ್ತು.
0: ಖಂಡಿತ, ನಾವು ಕಾರ್ಯಕ್ರಮ ಶುರು ಮಾಡೋದೇ ಹಾಗೆ ಅಲ್ವಾ.
2: ಅರೆ ಯಾರ್ರೀ ಹೆದರ್ಕೊಳ್ಳೋರು, ಬೆದರ್ಕೊಳ್ಳೋರು, ಪೇಚಾಡೋರು, ಪರದಾಡೋರು, ಮರಗಳ ಮರೆನಲ್ಲಿ ಮಾತಾಡೋರು, ಮಾರ್ನಿಂಗ್ ಶೋನಲ್ಲಿ ಪಿಸ್ಗುಟ್ಟೋರು, ಮೈಸೂರಂತ ಜಿಲ್ಲೆಯಲ್ಲಿದ್ದು ಕಣ್ಣಿಗೆ ಬೇಕಾದ ನೋಟ ಇದ್ದು ಹಳೆ ರಾಜರು.

0: ಕೇಳಿದ್ರೆ ನಿಮಗೆಲ್ಲ ತಿಳಿದೇ ಇದೆ, ದಸರಾ ಕಾರ್ಯಕ್ರಮ ಇನ್ನು ಬರುವ ತಿಂಗಳು ಶುರುವಾಗತ್ತೆ. ಅದಕ್ಕೆ ಮುನ್ನೆಲೆಯಲ್ಲಿ ಸಾಕಷ್ಟು ತಯಾರಿಗಳು ಮೈಸೂರಿನಲ್ಲಿ ನಡೀತಾನೇ ಇದೆ. ಈ ಒಂದು ಹಿನ್ನೆಲೆಯಲ್ಲಿ ನಾವು ಇಂದು ಐಶ್ವರ್ಯ ಆರ್, ಅಪರ ಜಿಲ್ಲಾಧಿಕಾರಿಗಳು ಮೈಸೂರು ಜಿಲ್ಲೆ ಹಾಗೂ ಯುವ ಸಂಭ್ರಮ ಉಪಸಮಿತಿಯ ಅಧ್ಯಕ್ಷರು ಆಗಿದ್ದಾರೆ, ಅವರನ್ನು ನಾವು ಕಾರ್ಯಕ್ರಮದಲ್ಲಿ ಮಾತನಾಡಿಸೋಣ. ಹಲೋ
1: ಹಲೋ
0: ಮೇಡಮ್, ನಮಸ್ತೆ.
1: ನಮಸ್ತೆ.
0: ನಮ್ಮ ಸುತ್ತಮುತ್ತ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಾಹಿತಿಯನ್ನು ಕೊಡ್ತಾ ಇದ್ದೀರಾ. ಕಾರ್ಯಕ್ರಮಕ್ಕೆ ಮೊದಲಿಗೆ ತಮಗೆ ಸ್ವಾಗತ ಮೇಡಮ್.
1: ಥ್ಯಾಂಕ್ ಯು.
0: ಹೇಳಿ ಮೇಡಮ್, ನೀವು ಯುವ ಸಂಭ್ರಮ ಈ ಒಂದು ಕಾರ್ಯಕ್ರಮದ ಸಮಿತಿ ಅಧ್ಯಕ್ಷರಾಗಿದ್ದೀರಿ, ಅಪರ ಜಿಲ್ಲಾಧಿಕಾರಿಗಳು ಕೂಡ ಆಗಿದ್ದೀರಿ. ಮೈಸೂರು ದಸರಾ ಅಂದ್ರೇ ನಮ್ಮ ಮೈಸೂರಿನವರಿಗೆ ಎಲ್ಲರಿಗೂ ಒಂದು ರೀತಿಯಲ್ಲಿ ಬಹಳಷ್ಟು ಸಂಭ್ರಮ ಮನೆ ಮಾಡುತ್ತೆ. ಪ್ರತಿ ವರ್ಷ ದಸರಾ ಬರುತ್ತೆ ಹೋಗುತ್ತೆ, ಆದರೂ ಕೂಡ ಪ್ರತಿ ವರ್ಷ ಎಲ್ಲರೂ ಅಷ್ಟೇ ಕಾತರದಿಂದ ಸಂಭ್ರಮದಿಂದ ಕಾಯ್ತಾರೆ. ದಸರಾ ಬರುತ್ತೆ, ದಸರಾದಲ್ಲಿ ಸಾಕಷ್ಟು ಕಾರ್ಯಕ್ರಮಗಳಿರುತ್ತೆ, ಅಲ್ಲಿ ಹೋಗ್ಬೇಕು ಇಲ್ಲಿ ಹೋಗ್ಬೇಕು ಅಂತೆಲ್ಲ ಯೋಜನೆ.

0: ಟೆಂಟ್ಗಳನ್ನ ಹಾಕ್ಕೊಂಡಿರ್ತಾರೆ. ಹೊರಗಿನಿಂದ ಕೂಡ ಸಾಕಷ್ಟು ಸಂಖ್ಯೆಯಲ್ಲಿ ಜನರು ಬರ್ತಾರೆ. ಈ ಒಂದು ಹಿನ್ನೆಲೆಯಲ್ಲಿ ಯುವ ಸಂಭ್ರಮ ಕಾರ್ಯಕ್ರಮ ಕೂಡ ಆಯೋಜನೆ ಮಾಡ್ತಾರೆ. ಸಾಕಷ್ಟು ವರ್ಷಗಳಿಂದ ನಡ್ಕೊಂಬಂದಿದೆ ಕಾರ್ಯಕ್ರಮ, ಎಲ್ಲಿ ನಡೀತಾ ಇದೆ ಈ ವರ್ಷ, ಇದರಲ್ಲಿ ಭಾಗವಹಿಸಬೇಕಂದ್ರೆ ಹೇಗೆ ಭಾಗವಹಿಸಬಹುದು, ಮತ್ತೆ ಆಯೋಜನೆ ಆಗಿದೆ ಅಂತಂದ್ರೆ ಯಾವ ರೀತಿಯ ತಯಾರಿ ನಡೀತಿದೆ, ಇದೆಲ್ಲದರ ಕುರಿತಾಗಿ ಮೈಸೂರು ಆಕಾಶವಾಣಿ ಕೇಳುಗರಿಗೆ ನಿಮ್ಮ ಮಾತಿನ ಮೂಲಕ ಮಾಹಿತಿಯನ್ನು ಹಂಚಿಕೊಳ್ಬಹುದಲ್ಲ?
1: ಖಂಡಿತ. ಎಲ್ಲರಿಗೂ ಕೂಡ ನಮಸ್ಕಾರ. ನಾಡಹಬ್ಬ ದಸರಾ 2026, ನಾಡಹಬ್ಬ ದಸರಾ ಅಂತ ಹೇಳಿದ್ರೆ ಕನ್ನಡ ನಾಡಿನ ಪ್ರತಿಯೊಬ್ಬರ ಮನೆ ಮನದ ದಸರಾ. ಎಲ್ಲರಿಗೂ ಕೂಡ ಅನ್ವಯವಾಗುವಂತಹ ನಮ್ಮ ದಸರಾ ಕಾರ್ಯಕ್ರಮ, ಎಲ್ಲರೂ ಆಚರಿಸುವಂತಹ ಈ ದಸರಾ ಕಾರ್ಯಕ್ರಮದಲ್ಲಿ ಪ್ರಥಮವಾಗಿ ನಾವು ಯುವ ಸಂಭ್ರಮವನ್ನ ಪ್ರಥಮ ಕಾರ್ಯಕ್ರಮವಾಗಿ ಶುರು ಮಾಡ್ತಾ ಇದ್ದೀವಿ. ಯುವ ಸಂಭ್ರಮ 28/9/2026 5/10/2026 ತನಕ ನಡೆಯುತ್ತೆ. ಈ ಕಾರ್ಯಕ್ರಮದಲ್ಲಿ ಸುಮಾರು ಏನು ಕಾಲೇಜ್ ಸ್ಟೂಡೆಂಟ್ಸ್, PU ಮತ್ತೆ ಡಿಗ್ರಿ ಕಾಲೇಜ್ ಸ್ಟೂಡೆಂಟ್ಸ್ ಎಲ್ಲರೂ ಕೂಡ ಈ ಕಾರ್ಯಕ್ರಮದಲ್ಲಿ, ಡ್ಯಾನ್ಸ್ ಪ್ರೋಗ್ರಾಮ್ ಇದು, ಈ ಡ್ಯಾನ್ಸ್ ಪ್ರೋಗ್ರಾಮ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡ್ಬೋದು. ಇದು ರಾಜ್ಯ ಮಟ್ಟದ ನೃತ್ಯ ಕಾರ್ಯಕ್ರಮ. ಸೊ ಈ ಒಂದು ಕಾರ್ಯಕ್ರಮ ನಡೆಯುವಂತಹ ಜಾಗ ಬಯಲು ರಂಗಮಂದಿರ ಮಾನಸ ಗಂಗೋತ್ರಿ. ಸೊ ಈ ಬಯಲು ರಂಗಮಂದಿರದಲ್ಲಿ 28/9/2026 5/10/2026 ತನಕ ಸುಮಾರು 8 ದಿನಗಳ ಕಾಲ ದಿನ ಸಂಜೆ 4:30 ರಾತ್ರಿ 10 ಗಂಟೆ ತನಕ ಈ ಕಾರ್ಯಕ್ರಮ ನಡೆಯುತ್ತೆ. ಈ ಕಾರ್ಯಕ್ರಮದ ವಿಶೇಷತೆ ಏನು ಅಂತ ಹೇಳಿದ್ರೆ, ಈ ಸಲ ಪ್ರಥಮವಾಗಿ ನಾವು ಪೂರ್ಣ ಪ್ರಮಾಣದಲ್ಲಿ ವೆಬ್ಸೈಟ್ ಅನ್ನ ಲಾಂಚ್ ಮಾಡಿದೀವಿ. ಯುವ ಸಂಭ್ರಮ ವೆಬ್ಸೈಟ್ ಅಂತಾನೆ ಲಾಂಚ್ ಮಾಡಿದೀವಿ. ಯಾವುದೇ ಕಾಲೇಜ್ ಅವರು ಕೂಡ ಈ ಒಂದು ನೃತ್ಯ ಕಾರ್ಯಕ್ರಮದಲ್ಲಿ ಭಾಗವಹಿಸಬಹುದಾದ್ರೆ ಅವರು ಒಂದು QR ಕೋಡ್ ಅನ್ನ ನಾವು ಎಲ್ಲಾ ಪ್ಲಾಟ್ಫಾರ್ಮ್ಸ್ ಅಲ್ಲೂ ಶೇರ್ ಮಾಡ್ತಾ ಇದೀವಿ. ನಮ್ಮ ಯುವ ಸಂಭ್ರಮ ವೆಬ್ಸೈಟ್ ಅಲ್ಲಿ ಕೂಡ ಶೇರ್ ಮಾಡ್ತಾ ಇದೀವಿ. ಆ QR ಕೋಡ್ ನ ಸ್ಕ್ಯಾನ್ ಮಾಡೋದ್ರ ಮೂಲಕ ಅದು ಡೈರೆಕ್ಟ್ ಆಗಿ ಅಪ್ಲಿಕೇಶನ್ಗೆ ಹೋಗುತ್ತೆ, ಡೈರೆಕ್ಟ್ ಆಗಿ ನಮ್ಮ ವೆಬ್ಸೈಟ್ ಕೂಡ ಲೀಡ್ ಆಗುತ್ತೆ. ಅಲ್ಲಿ ಆನ್ಲೈನ್ ಅಲ್ಲಿ ಅಪ್ಲಿಕೇಶನ್ ನ ಹಾಕಬಹುದಾಗಿರುತ್ತೆ. ಬಹಳ ಸಿಂಪಲ್ ಆಗಿ ಅಪ್ಲಿಕೇಶನ್ ಡಿಸೈನ್ ಮಾಡಿದೀವಿ. ಬೇಸಿಕ್ ಡೇಟಾನ ಅವರು ಫಿಲ್ ಮಾಡಬೇಕು. ಆ ಡೇಟಾನ ಫಿಲ್ ಮಾಡ್ಬಿಟ್ಟು ಅವರು ಅಪ್ಲಿಕೇಶನ್ ಹಾಕಿದ್ರೆ ಪ್ರಥಮವಾಗಿ ಬರೋಂತಹ 300 ಕಾಲೇಜ್ಗಳನ್ನ ಮಾತ್ರ ನಾವು ಕನ್ಸಿಡರ್ ಮಾಡ್ತಾ ಇದೀವಿ. ಸೊ ಯಾವುದೇ ಒಂದು ಮಾಹಿತಿ ಇರ್ಲಿ, ಅಥವಾ ನಾವು ಈ 300 ಕಾಲೇಜ್ಗಳನ್ನ ಶಾರ್ಟ್ ಲಿಸ್ಟ್ ಮಾಡಿರುವಂತಹ ಫೈನಲ್ ಲಿಸ್ಟ್ ಇರಬಹುದು, ಎಲ್ಲಾನು ಕೂಡ ನಾವು ಈ ಒಂದು ವೆಬ್ಸೈಟ್ ಅಲ್ಲೇ ನಾವು ಎಲ್ಲಾನು ಕೂಡ ಪ್ರಕಟಣೆ ಮಾಡ್ತಾ ಇದೀವಿ. ಮತ್ತೆ ಕಾಲೇಜ್ ಅವರು ಏನ್ ನಮ್ಗೆ ಇಮೇಲ್ ಐಡಿಗಳನ್ನ ಶೇರ್ ಮಾಡಿರ್ತಾರೆ ಅಪ್ಲಿಕೇಶನ್ ಹಾಕ್ಬೇಕಾದ್ರೆ, ಯಾವುದೇ ಮಾಹಿತಿ ಇದ್ರೂ ಕೂಡ ಅವ್ರು ಯಾವ ದಿನಾಂಕ ಯಾವ ಸಮಯದಲ್ಲಿ ಅವ್ರ ಪರ್ಫಾರ್ಮೆನ್ಸ್ ಮಾಡಬಹುದು ಎಲ್ಲಾ ಸ್ಲಾಟ್ಗಳನ್ನು ಕೂಡ ನಾವು ಅವರ ಇಮೇಲ್ ಐಡಿಗೆ ನಾವು ಅದನ್ನ ಕಳಿಸ್ತೀವಿ. ಮತ್ತೆ ಈ ವರ್ಷ ಇನ್ನೊಂದು ವಿಶೇಷ ಏನ್ ಮಾಡ್ತಾ ಇದೀವಿ ಅಂತ ಹೇಳಿದ್ರೆ, ಯುವ ಸಂಭ್ರಮ ಹಸಿರು ಸಂಭ್ರಮ ಅಂತ ಮಾಡ್ತಾ ಇದೀವಿ. ಸೊ ಪೂರ್ತಿಯಾಗಿ ನಾವು ಹಸಿರು ಚಪ್ಪರದ ಬೇಸ್ ಅಲ್ಲಿ ಎಲ್ಲಾ ಕೂಡ ಹಸಿರು ಮಿಶ್ರಿತ ವಸ್ತುಗಳನ್ನ ಉಪಯೋಗಿಸ್ಕೊಂಡೆ ನಾವು ಕಾರ್ಯಕ್ರಮವನ್ನ ಮಾಡ್ತಾ ಇದೀವಿ. ಸಂಪೂರ್ಣವಾಗಿ ಪ್ಲಾಸ್ಟಿಕ್ ಅನ್ನ ನಿಷೇಧ ಮಾಡ್ತಾ ಇದೀವಿ. ಇವನ್ ನಾವು ಮಾಡಂತ ಇನ್ವಿಟೇಷನ್ ಕೂಡ ಸೀಡ್ ಬೇಸ್ಡ್ ಇನ್ವಿಟೇಷನ್ ಅನ್ನೇ ನಾವು ಮಾಡ್ತಾ ಇದೀವಿ. ಆಮೇಲೆ ಇನ್ನೊಂದು ವಿಶೇಷ ಏನು ಅಂತ ಹೇಳಿದ್ರೆ, ಪ್ರತಿ ದಿನ ಒಂದು ಹೊಸ ಹೊಸ ಥೀಮ್ಗಳನ್ನ ನಾವು ಮಾಡ್ತಾ ಇದೀವಿ. ಅಂದ್ರೆ ಮಹಿಳಾ ರಿಲೇಟೆಡ್ ಥೀಮ್ ಇರಬಹುದು, ಅಥವಾ ಚಿತ್ರಕಲೆ ರಿಲೇಟೆಡ್ ಥೀಮ್ ಇರಬಹುದು, ಅಥವಾ ಒಂದೊಂದು ದಿನನೂ ಕೂಡ ವಿಶೇಷವಾದಂತಹ ಕಾರ್ಯಕ್ರಮಗಳನ್ನ ನಾವು ಮಾಡ್ತಾ ಇದೀವಿ. ಎಲ್ಲಾನು ಕೂಡ ನಾವು ಸಬ್ಸಿಕ್ವೆಂಟ್ಲಿ ನಮ್ಮ ವೆಬ್ಸೈಟ್ ಅಲ್ಲಿ ನಾವು ಪ್ರಕಟಣೆ ಮಾಡ್ತೀವಿ. ಮತ್ತೆ ಸ್ಟೂಡೆಂಟ್ಸ್ಗೆ ಅಥವಾ ಕಾಲೇಜಸ್ ನ ಪ್ರಿನ್ಸಿಪಾಲ್ಸ್ಗೆ ಉಪನ್ಯಾಸಕರಿಗೆ ಏನೇ ಸಂಶಯ ಬಂದರೂ ಕೂಡ ನಮ್ಮ ವೆಬ್ಸೈಟ್ ಅಲ್ಲೇ ಒಂದು 3 ನಂಬರ್ಗಳನ್ನ ನಾವು ಶೇರ್ ಮಾಡ್ತಾ ಇದೀವಿ. ಆ ನಂಬರ್ಸ್ಗೆ ಕಾಲ್ ಮಾಡಬಹುದು ಅಥವಾ ನಮ್ಗೆ ಇಮೇಲ್ ಮಾಡಬಹುದು. ಮತ್ತೆ ಒಂದು ಭೌತಿಕವಾದ ಕಚೇರಿಯನ್ನು ಕೂಡ ನಾವು CDC ಭವನ ಅಂತ ಮೌಲ್ಯ ಭವನ ಮೈಸೂರು ಒಳಗೆ ಇದೆ, ಅಲ್ಲಿ ನಾವು ಒಂದು ಫಿಸಿಕಲ್ ಆಫೀಸ್ ನ ಕೂಡ ತೆರೀತಾ ಇದೀವಿ. ಏನೇ ಡೌಟ್ಸ್ ಇದ್ರು ಕೂಡ ಅಲ್ಲಿ ನೀವು ಅವರ ಡೌಟ್ಸ್ಗಳನ್ನ ಪರಿಹಾರ ಮಾಡ್ಕೊಳ್ಬಹುದು.
0: ಯುವ ಸಂಭ್ರಮ ಕಾರ್ಯಕ್ರಮದ ಕುರಿತಾಗಿ ಇರುವಂತಹ ಮಾಹಿತಿ ನೀಡೋದಕ್ಕಾಗಿ ಇರುವಂತಹ ಒಂದು ಸ್ಥಳ ಅಂತ ಹೇಳ್ಬಹುದು.
1: ಹಾಗಾದ್ರೆ ಇಷ್ಟು ಕಾರ್ಯಕ್ರಮಗಳನ್ನ ಮಾಡ್ತಾ ಇದೀವಿ.
0: ಎಂಟು ದಿನಗಳ ಕಾಲ ನಡೆಯುವಂತ ಕಾರ್ಯಕ್ರಮಕ್ಕೆ ಬಹುಶಃ 80 ದಿನಗಳ ಹಿಂದಿನಿಂದನೇ ತಯಾರಿ ನಡೀತಾ ಇದೆ. ಯಾಕಂದ್ರೆ ನೀವು ಹೇಳಿದ ಹಾಗೆ ಎಲ್ಲ ರೀತಿಯಲ್ಲಿ ಬ್ಯಾಕ್ಗ್ರೌಂಡ್ ನಲ್ಲಿ ಕೆಲಸಗಳು ನಡೀತಾ ಇದೆ. ಪ್ರತಿಯೊಂದು ಡಿಪಾರ್ಟ್ಮೆಂಟ್ ನವರು ಇರ್ಬೋದು, ಅಧಿಕಾರಿಗಳಿರ್ಬೋದು, ಎಲ್ಲ ಸ್ತರದಲ್ಲಿ ಅವರು ಜವಾಬ್ದಾರಿಗಳನ್ನ ತೆಗೆದುಕೊಂಡು ಮಾಡ್ತಾ ಇದ್ದಾರೆ ಮೇಡಮ್. ನೃತ್ಯವನ್ನ ಎಲ್ಲ ಶಾಲಾ ಕಾಲೇಜುಗಳ ಮಟ್ಟದಲ್ಲಿ ಕಾಲೇಜು ಮಟ್ಟದಲ್ಲಿ ಅಲ್ವಾ, ಕಾಲೇಜು ಮಾತ್ರ ಭಾಗವಹಿಸಬಹುದು. ಮೊದಲು ಬರುವಂತಹ 300 ಅಪ್ಲಿಕೇಶನ್ಸ್ಗೆ ಆದ್ಯತೆಯನ್ನು ನೀಡ್ತಾ ಇದ್ದೀರಾ. ಹಾಗಾಗಿ ಮೈಸೂರು ಸುತ್ತಮುತ್ತ ಇರುವಂತ ಎಲ್ಲರೂ, ಇದು ಕರ್ನಾಟಕ ರಾಜ್ಯದಾದ್ಯಂತ ಅಂತ ಹೇಳಿದ್ರಿ. ಮಾಡಬಹುದು, ಆದ್ರೆ ಮೊದಲು ಬರುವಂತಹ 300 ಜನರಿಗೆ ಮಾತ್ರ ಅವಕಾಶ ಉಂಟು. ಹಾಗಾಗಿ ಕೇಳ್ತಾ ಇರುವಂತಹ ಎಲ್ಲರೂ ಸಂಬಂಧಪಟ್ಟವರು ಎಚ್ಚೆತ್ತು ಬೇಗ ಬೇಗ ನೀವು ನೀಡಿರುವಂತಹ ಒಂದು QR ಕೋಡ್ ಏನಿದೆ

0: ಅದಕ್ಕೆ
1: ಹೌದು
0: ಕನೆಕ್ಟ್ ಆಗಲಿ, ಬೇಗ ಬೇಗ ಅವರು
1: ಹೌದು
0: ಅಪ್ಲಿಕೇಶನ್ ಅಪ್ಲೈ
1: ಹೌದು
0: ಮಾಡಲಿ, ಅವ್ರಿಗೆ ಅವಕಾಶ ಸಿಗಲಿ ಅಂತ ನಾವು ಕೂಡ ಹಾರೈಸ್ತೀವಿ ಮೇಡಮ್. ಸಾಕಷ್ಟು
1: ಹೌದು
0: ಎಲ್ಲ ರೀತಿಯಲ್ಲಿ ವಿನೂತನವಾಗಿ ಈ ಸಲದ ಯುವ ಸಂಭ್ರಮವನ್ನು ಯೋಚನೆ ಮಾಡ್ತಾ ಇದ್ದೀರಾ, ಯೋಚನೆ ಮಾಡಿದ್ದೀರಾ.
1: ಹೌದು
0: ಒಂದು ಗ್ರೀನ್ ಏನಂತ ಹೇಳ್ತೀವಿ, ಪರಿಸರಕ್ಕೆ ಪೂರಕವಾಗಿರುವಂಥದ್ದು
1: ಹೌದು
0: ಯೋಚನೆ ಇದು. ಇದು ಕೂಡ ಯಶಸ್ವಿಯಾಗಿ ನಡೀಲಿ, ನಿರಂತರವಾಗಿ ನಡೀಲಿ ಮೇಡಮ್. ಇದುವರೆಗೆ ನಮ್ಮ ಕಾರ್ಯಕ್ರಮಕ್ಕೆ ನೀವು ಸಮಯ ಕೊಟ್ಟು ಕೇಳುಗರಿಗಾಗಿ ಎಲ್ಲ ರೀತಿಯಲ್ಲಿ ಯುವ ಸಂಭ್ರಮದ ಕುರಿತು ವಿಸ್ತಾರವಾಗಿ ಮಾಹಿತಿಯನ್ನು ಹಂಚಿಕೊಂಡ್ರಿ, ಅದಕ್ಕಾಗಿ ತುಂಬ ಹೃದಯದ ಧನ್ಯವಾದಗಳು. ನಮಸ್ಕಾರ ಮೇಡಮ್.
1: ಧನ್ಯವಾದಗಳು. ಧನ್ಯವಾದ.

ಕೇಳಿದ್ರೆ ಮೈಸೂರು ದಸರಾಗೆ ಸಜ್ಜಾಗ್ತಾ ಇದೆ. ಯುವ ಸಂಭ್ರಮ ಕೂಡ ಇವತ್ತಿಂದ ಅಂದರೆ ನೋಂದಣಿ ಆರಂಭ ಆಗಿದೆ. ಯಾರಾದರೂ ಭಾಗವಹಿಸೋರಿದ್ರೆ ದಯವಿಟ್ಟು ನೋಂದಾಯಿಸ್ಕೊಂಡು ಎಲ್ಲ ರೀತಿಯಲ್ಲೂ ಭಾಗವಹಿಸಬಹುದು ಅನ್ನೋವಂಥದ್ದು ನಮ್ಮ ಮನವಿ ಕೂಡ. ಆದರೆ

0: ಈ ತರ ಯುವ ಸಂಭ್ರಮದಲ್ಲಿ ಸಂಭ್ರಮ ಪಡಬೇಕು ಅಂತ ಹೇಳಿದ್ರೆ ನಮ್ಮ ದೇಹ ಅದಕ್ಕೆ ಪೂರಕವಾಗಿರಬೇಕು, ಆರೋಗ್ಯವಾಗಿರಬೇಕು. ಆರೋಗ್ಯ ಅನ್ನುವಂಥದ್ದು ಅನಾರೋಗ್ಯ ಆಗೋದಕ್ಕೆ ಕೆಲವೇ ಕ್ಷಣಗಳು ಸಾಕು. ಆದರೆ ಆ ಥರದ ಅನಾರೋಗ್ಯ ಉಂಟಾಯಿತು ಯಾವುದೋ ಅಚಾತುರ್ಯದಿಂದ ಅಂತ ಹೇಳಿದ್ರೆ ಅದನ್ನು ತಪಾಸಣೆ ಮಾಡಿಸ್ಕೊಳ್ಬೇಕು, ಅದಕ್ಕೆ ಚಿಕಿತ್ಸೆಯನ್ನು ಮಾಡಿಸ್ಕೊಳ್ಬೇಕಾದಂಥದ್ದು ತುಂಬ ಮುಖ್ಯ. ಹಾಗೆ ಇಲ್ಲೊಂದು ವಿಶೇಷವಾದಂತಹ ಉಚಿತ ತಪಾಸಣೆ ಮತ್ತು ಚಿಕಿತ್ಸಾ ಶಿಬಿರ ನಡೀತಾ ಇದೆ. ಎಲ್ಲಿ ನಡೆಸ್ತಾ ಇದ್ದಾರೆ, ಯಾರು ನಡೆಸ್ತಾ ಇದ್ದಾರೆ, ಈ ಎಲ್ಲ ಮಾಹಿತಿಯನ್ನ ಹೇಳೋದಕ್ಕೆ ಅಂತ ಇವತ್ತು ನಮ್ಮ ಜೊತೆಗೆ ಸಂಪರ್ಕದಲ್ಲಿದ್ದಾರೆ ಮೈಸೂರಿನ ಸರ್ಕಾರಿ ಆಯುರ್ವೇದ ವೈದ್ಯಕೀಯ ಮಹಾವಿದ್ಯಾಲಯ ಮತ್ತು ಆಸ್ಪತ್ರೆಯ ಪ್ರಾಧ್ಯಾಪಕರು ಹಾಗೂ ಶಲ್ಯತಂತ್ರ ವಿಭಾಗದ ಮುಖ್ಯಸ್ಥರು ಅಂದರೆ ಸರ್ಜರಿ ವಿಭಾಗದ ಮುಖ್ಯಸ್ಥರಾದಂತಹ ಶ್ರೀನಿವಾಸ್ ಮಸಳೇಕರ್ ಅವರು ನಮ್ಮ ಜೊತೆಗಿದ್ದಾರೆ. ಅವರಿಗೆ ಕಾರ್ಯಕ್ರಮಕ್ಕೆ ಸ್ವಾಗತ ಅಂತ ಹೇಳೋಣ. ನಮಸ್ತೆ ಸರ್, ನಮ್ಮ ಕಾರ್ಯಕ್ರಮಕ್ಕೆ ಅತ್ಯಂತ ಆತ್ಮೀಯ ಸ್ವಾಗತ.
1: ನಮಸ್ಕಾರ ಮ್ಯಾಮ್, ಥ್ಯಾಂಕ್ ಯು ಸೋ ಮಚ್.
0: ಹಾ ಸರ್, ಇದೇ ತಿಂಗಳ 15ನೇ ತಾರೀಕಿಂದ 29ನೇ ತಾರೀಕುವರೆಗೆ ಗುದಗತ ವ್ಯಾಧಿಗಳಾದ ಮೂಲವ್ಯಾಧಿ, ಫಿಸ್ಟುಲಾ, ಫಿಶರ್ ಹಾಗೂ ಇನ್ನಿತರ ರೋಗಗಳಿಗೆ ಚಿಕಿತ್ಸಾ ಶಿಬಿರವನ್ನು ಹಮ್ಮಿಕೊಂಡಿದ್ದೀರಾ. ಇದ್ರ ಬಗ್ಗೆ ಪೂರ್ಣ ಮಾಹಿತಿಯನ್ನ ನಮ್ಮೆಲ್ಲರ ಜೊತೆ ಹಂಚಿಕೊಳ್ಬೇಕು ಸರ್.
1: ಎಲ್ಲಾ ಶ್ರೋತೃಗಳಿಗೂ ನಮಸ್ಕಾರ. ನಾನು ಡಾಕ್ಟರ್ ಶ್ರೀನಿವಾಸ್ ಮಸಳೇಕರ್ ಅಂತ, ಗವರ್ಮೆಂಟ್ ಆಯುರ್ವೇದ ಮೆಡಿಕಲ್ ಕಾಲೇಜ್ ಮೈಸೂರು, ಇಲ್ಲಿ ಸರ್ಜರಿ ವಿಭಾಗದ ಮುಖ್ಯಸ್ಥರಾಗಿ ನಾನು ಇಲ್ಲಿ ಕೆಲಸ ಮಾಡ್ತಾ ಇದ್ದೀನಿ. ನಾವು ಆಕ್ಚುಲಿ ಪ್ರತಿ ವರ್ಷ September 23ರ ತಾರೀಕಿಗೆ ಆಯುರ್ವೇದ ದಿವಸ ಅಂತ ಹೇಳಿ, ರಾಷ್ಟ್ರೀಯ ಆಯುರ್ವೇದ ದಿವಸ ಅಂತ ನಾವು ಆಚರಣೆ ಮಾಡ್ತಾ ಇದ್ದೀವಿ. ಅದರ ಪ್ರಯುಕ್ತವಾಗಿ ನಾವು ಈ ಸರ್ತಿ ವಿಶೇಷವಾಗಿ ಆಕ್ಚುಲಿ ನಮ್ಮ ಒಂದು ಶಲ್ಯತಂತ್ರ ಸರ್ಜರಿ ವಿಭಾಗದಿಂದ 15ನೇ ತಾರೀಕು 15 ಸೆಪ್ಟೆಂಬರ್ ಇಂದ 25ನೇ ತಾರೀಕು ಸೆಪ್ಟೆಂಬರ್ವರೆಗೂ ನಾವು ಎಲ್ಲಾ ರೋಗಿಗಳಿಗೂ ವಿವಿಧ ಒಂದು ಉಚಿತವಾದ ತಪಾಸಣೆ ಮತ್ತು ಚಿಕಿತ್ಸಾ ಶಿಬಿರವನ್ನ ನಾವು ಏರ್ಪಡಿಸ್ತಾ ಇದ್ವಿ. ಇದು ಆಕ್ಚುಯಲ್ ಆಗಿ ಗುದಗತ ರೋಗಗಳು ಅಂತಂದ್ರೆ ಏನು, ರೆಕ್ಟಲ್ ಡಿಸೀಸಸ್ ಅಂತ ನಾವು ಕರಿತೀವಿ. ಗುದಗತ ವ್ಯಾಧಿಗಳು ಅಂತಂದ್ರೆ ಮೂಲವ್ಯಾಧಿ ಆಗಿರ್ಬೋದು, ಪರಿಕರ್ತಿಕ ಆಗಿರ್ಬೋದು, ಭಗಂದರ ಆಗಿರ್ಬೋದು, ಇದಕ್ಕೆಲ್ಲವಕ್ಕೂ ನಾವು ಪೈಲ್ಸ್ ಅಥವಾ ಫಿಸ್ಟುಲಾ ಅಥವಾ ನಾವು ಫಿಶರಿಂಗ್ ಏನು ಬೇರೆ ಯಾವುದೇ ಅವರಿಗೆ ಒಂದು ವಿಭಿನ್ನ ಸಮಸ್ಯೆ, ಕಾನ್ಸ್ಟಿಪೇಷನ್ ಸಮಸ್ಯೆ ಅವ್ರಿಗೆ ಬೇರೆ ಏನೇ ಸಮಸ್ಯೆ ಇದ್ರು ಅವ್ರು ನಮ್ಮ ಹತ್ರ ಬಂದು ತಪಾಸಣೆ ಮಾಡಿಸ್ಕೊಂಡು ಅದಕ್ಕೆ ಬೇಕಾಗಿರ್ತಕ್ಕಂತ ಸಲಹೆ ಮತ್ತೆ ಚಿಕಿತ್ಸೆಯನ್ನ ಪಡೆದುಕೊಂಡು ಹೋಗ್ಬೋದು. ನಮ್ಮ ಆಸ್ಪತ್ರೆ ರೂಮ್ ನಂಬರ್ 6 ಅಂತ ಇದೆ, ಶಲ್ಯತಂತ್ರ ಒಪಿಡಿ ರೋಗಿ ವಿಭಾಗ ನಂಬರ್ 6 ಅಲ್ಲಿ ಎಲ್ಲ ರೋಗಿಗಳು ಬಂದು ಈ ಒಂದು ಉಚಿತ ನಮ್ದು ವೈದ್ಯಕೀಯ ಶಿಬಿರ ಏನಿದೆ ಈ ಶಿಬಿರವನ್ನು ಪರಿಗಣನೆ ಕೊಡಬೇಕು ಅಂತ ಹೇಳಿ ನಾ ಈ ಮೂಲಕ ನಮ್ಮ ಮಹಾವಿದ್ಯಾಲಯದ ಪ್ರಾಚಾರ್ಯರು ಮತ್ತು ನಮ್ಮ ಎಲ್ಲಾ ಸಿಬ್ಬಂದಿ ವರ್ಗದ ಪರವಾಗಿ ಜನರ ಸಮಂತರಿಗೆ ನಾನು ಮೂಲಕ ಅರಿವು ಮೂಡಿಸಲಿಕ್ಕೆ ಪ್ರಯತ್ನ ಪಡ್ತಾ ಇದ್ದೀವಿ.
0: ಸರ್, ಸಮಯ ಏನಿರುತ್ತೆ, ಯಾವ ಸಮಯದಲ್ಲಿ ಬರಬಹುದು ಅವರು?
1: ಬೆಳಿಗ್ಗೆ ಹೊತ್ತು ಬಂದ್ರೆ ಒಳ್ಳೇದು. ಆಸ್ಪತ್ರೆ ಮುಂಜಾನೆ 9ರಿಂದ 1 ಗಂಟೆವರೆಗೂ ಇರ್ತದೆ, ಮತ್ತೆ ಮಧ್ಯಾಹ್ನ 2 ಗಂಟೆಯಿಂದ 4 ಗಂಟೆವರೆಗೂ ಇರುತ್ತೆ. ಸೊ ಇದೆಲ್ಲ ಚಿಕಿತ್ಸೆಗಳು ಬೇರೆ ಏನಾದ್ರೂ ಪರೀಕ್ಷೆಗಳು ಬೇಕಾದಲ್ಲಿ, ಬ್ಲಡ್ ಟೆಸ್ಟ್ ಬೇಕಾದಲ್ಲಿ ಅವನ್ನೆಲ್ಲವನ್ನು ಮಾಡಿಸ್ಲಿಕ್ಕೆ ಅನುಕೂಲ ಆಗೋ ತರ ಬೆಳಿಗ್ಗೆ ಆಲ್ಮೋಸ್ಟ್ 9:30-10 ಅಷ್ಟೊತ್ತಿಗೆ ಆಸ್ಪತ್ರೆಗಳಲ್ಲಿ ಇದ್ದು ಅವ್ರು ಬಂದು ಇಲ್ಲೊಂದು ಉಚಿತವಾಗಿ ಒಂದು ರೋಗಿ ಚೀಟಿ ಮಾಡ್ತಾರೆ. ಅದೊಂದು ಚೀಟಿ ಮಾಡಿಸ್ಕೊಂಡು ನಂಬರ್ 6 ಈ ತರ ನಾವು ಶಿಬಿರಕ್ಕೆ ಬಂದಿದೀವಿ ಅಂತ ಹೇಳಿದ್ರೆ ಅವ್ರು ನಮ್ಮ ಇಲ್ಲಿ ಎಲ್ಲರಿಗೂ ವ್ಯವಸ್ಥೆ ಇರುತ್ತೆ ಅವರಿಗೆ. ಸೊ ರೂಮ್ 6 ಬಂದು ಅವರು ನಮ್ಮ ಹತ್ರ ನಮ್ಮನ್ನ ಡಾಕ್ಟರ್ ಸುಮಾರು ಜನ, ನಮ್ಮ ಡಿಪಾರ್ಟ್ಮೆಂಟ್ ಅಲ್ಲಿ 3 ಡಾಕ್ಟರ್ಸ್ ಇದ್ದೀವಿ. 3 ಡಾಕ್ಟರ್ಸ್ ಸರದಿ ಪ್ರಕಾರವಾಗಿ ನಾವು ಎಲ್ಲಾ ವೈದ್ಯರ ಎಲ್ಲಾ ರೋಗಿಗಳಿಗೆ ನಾವು ತಪಾಸಣೆ ಮಾಡಿ ಅವ್ರಿಗೆ ಸಲಹೆ ಮತ್ತು ಚಿಕಿತ್ಸೆ ಕೊಡ್ತೀವಿ.
0: ಅಂದ್ರೆ ಈ ತರ ಚಿಕಿತ್ಸೆ ಅಂದ್ರೆ ತಪಾಸಣೆ ಮಾಡ್ಕೊಳಕ್ ಬರಬೇಕು ಅಂದ್ರೆ ಉಪವಾಸದಲ್ಲಿರ್ಬೇಕಂದ್ರೆ ಹೊಟ್ಟೆ ಖಾಲಿ ಇಟ್ಕೊಂಡ್ ಬರ್ಬೇಕಾ?
1: ಅತ್ರ ಏನು ಅವಶ್ಯಕತೆ ಇಲ್ಲ. ಯೂಶುವಲ್ ಆಗಿ ಒಂದ್ ಸರ್ತಿ ನಮ್ಮನ್ನ ಬಂದ್ ಕಾಂಡು ಈಗ ಒಬ್ಬೊಬ್ಬರಿಗೆ ಕಾನ್ಸ್ಟಿಪೇಷನ್ ಸಮಸ್ಯೆ ಇರುತ್ತೆ, ನಾವು ಇಲ್ಲಿ ಬಂದಾಗ ಒಂದ್ ಸರ್ತಿ ನಾವು ಅವ್ರಿಗೆ ಔಷಧಿ ಕೊಟ್ಬಿಟ್ಟು ಆ ಔಷಧಿಯಿಂದ ಮತ್ತೆ ಇನ್ನೊಂದು ನೆಕ್ಸ್ಟ್ ಡೇ ಅಥವಾ ಬಂದು ಇನ್ನೊಂದ್ಸರಿ ಪರೀಕ್ಷೆ ಮಾಡಿಸ್ಕೊಳಕ್ ಹೇಳ್ತೇವೆ. ಅತ್ರ ಏನು ಖಾಲಿ ಹೊಟ್ಟೆನಲ್ಲಿ ಬರ್ಬೇಕು ಅಂತ ಏನಿಲ್ಲ, ಆರಾಮಾಗಿ ತಿಂಡಿ ತಿನ್ಕೊಂಡು ಬರ್ಬೋದು, ತೊಂದರೆ ಇಲ್ಲ.
0: ಸರಿ ಸರ್, ಸರಿ, ಖಂಡಿತ. 10 ದಿನಗಳ ಕಾಲ ನಡೀತಾ ಇರುವಂತಹ ಚಿಕಿತ್ಸಾ ಶಿಬಿರ ಇದು. ಮೈಸೂರಿನಲ್ಲಿರುವಂತಹ ಎಲ್ಲರೂ ಕೂಡ ಇದರ ಪ್ರಯೋಜನವನ್ನ ಪಡ್ಕೊಳ್ಬಹುದು. ಇತ್ತೀಚೆಗೆ ಈ ವ್ಯಾಧಿಯ ವಿಸ್ತಾರ ಹೆಚ್ಚಾಗ್ತಾ ಇದೆ, ಯಾಕಂದ್ರೆ ನಮ್ಮ ಆಹಾರ ಪದ್ಧತಿ ಹಾಗಾಗೋಗ್ಬಿಟ್ಟಿದೆ. ಆಹಾರ ಪದ್ಧತಿ ಬದಲು ಮಾಡ್ಕೊಳ್ಳೋದ್ರ ಕುರಿತು ಕೂಡ ನೀವು ಈ ಚಿಕಿತ್ಸೆಯ ಭಾಗವಾಗಿ ಹೇಳ್ತೀರೇನೋ ಅಲ್ವಾ ಸರ್?
1: ಸಲಹೆ ಮತ್ತು ಚಿಕಿತ್ಸೆ ಅಂತ ಹೇಳ್ತಿದ್ದೆ. ಈಗಿನ ಒಂದು ಆಹಾರ ಮತ್ತು ನಮ್ಮ ವಿಹಾರ ಶೈಲಿ ಏನಿದೆ, ಈ ಆಹಾರ ವಿಹಾರ ಶೈಲಿ ತುಂಬಾ ಬದಲಾವಣೆ ಆಗುತ್ತಿದೆ. ಈ ಬದಲಾವಣೆ ಆಗಿರ್ತಕ್ಕಂತ ಆಹಾರ ವಿಹಾರಗಳಿಂದ ಈ ಬದಲಾದ ಸಮಸ್ಯೆಗಳು ಸ್ವಲ್ಪ ಉತ್ಪತ್ತಿ ಆಗ್ತಕ್ಕಂಥ ಇರ್ತದೆ ಒಬ್ಬೊಬ್ಬರಿಗೆ.
0: ಹೌದು,
1: ಅದು ಒಂದು ಸಣ್ಣ ಪುಟ್ಟ ಅವರ ಒಂದು ಜೀವನ ಶೈಲಿಯಿಂದ ಬದಲಾವಣೆ ಮಾಡ್ಕೊಳ್ಳೋದ್ರಿಂದ ತುಂಬಾ ವ್ಯತ್ಯಾಸ ಆಗುತ್ತೆ. ಈ ತರ ಇದಕ್ಕೆ ಬೇಕಾಗಿರ್ತಕ್ಕಂಥ ಸಲಹೆ ಅಥವಾ ಇದಕ್ಕೆ ಏನಾದ್ರೂ ಚಿಕಿತ್ಸೆನೆ ಮಾಡಿಸ್ಕೋಬೇಕು ಅಂತಿದ್ರೆ ಆ ವ್ಯವಸ್ಥೆ ನಮ್ಮ ಹಾಸ್ಪಿಟಲ್ನಲ್ಲಿ ಈ ವೈದ್ಯಕೀಯ ಶಿಬಿರದ ಮೂಲಕ ನಾವೆಲ್ಲರಿಗೂ ಕೊಡ್ತಾ ಇದ್ದೀವಿ.
0: ಓಕೆ ಸರ್, ಓಕೆ. ಈ ತರದ ವ್ಯಾಧಿಗಳಿಗೆ ಉಚಿತ ತಪಾಸಣೆಯನ್ನ ಹಮ್ಮಿಕೊಂಡಿರುವಂತದ್ದೇ ತುಂಬಾ ಒಳ್ಳೆಯ ವಿಧಾನ ಅಂತ ಹೇಳ್ಬಹುದು.

0: ಈ ಒಂದು ಚಿಕಿತ್ಸಾ ಶಿಬಿರ ಚೆನ್ನಾಗಿ ನಡೀಲಿ, ಆರೋಗ್ಯ ಎಲ್ಲರಿಗೂ ಸಿಗಲಿ ಅನ್ನುವಂಥದ್ದು ನಮ್ಮ ಆಕಾಶವಾಣಿಯ ಆಶಯ ಕೂಡ. ಕಾರ್ಯಕ್ರಮದಲ್ಲಿ ಇದುವರೆಗೆ ಭಾಗವಹಿಸಿ ಮಾಹಿತಿಯನ್ನ ಹಂಚಿಕೊಂಡ್ರಿ, ನಿಮ್ಗೆ ತುಂಬ ಹೃದಯದ ಧನ್ಯವಾದಗಳು ಸರ್. ನಮಸ್ತೆ.
1: ನಮಸ್ತೆ, ನಮಸ್ತೆ, ಥ್ಯಾಂಕ್ ಯು ಸೊ ಮಚ್ ಎಲ್ಲರಿಗೂ. ಒಂದು ಸರ್ ಇನ್ನೊಂದ್ಸರ್ತಿ ಮತ್ತೊಮ್ಮೆ ನಮ್ಮ ಕಾಲೇಜಿನ ಪರವಾಗಿ ಕೇಳ್ಕೊಳ್ಳೋದು ಏನಂದ್ರೆ, ನಿಮ್ಮ ಒಂದು ಕಾರ್ಯಕ್ರಮದಲ್ಲಿ ಈ ತರ ನಡೀತಾ ಇದೆ ಅಂತ ಅವಾಗ ನೀವು ಒಂದ್ಸರ್ತಿ ಹೇಳಿದ್ರೆ ಎಲ್ಲರಿಗೂ ಅನುಕೂಲ ಆಗುತ್ತೆ.
0: ಖಂಡಿತ ಸರ್, ಖಂಡಿತ ನಮ್ಮ ಆಕಾಶವಾಣಿಯಿಂದ ಖಂಡಿತ ಪ್ರಸಾರ ಮಾಡ್ತೀವಿ.
1: ಥ್ಯಾಂಕ್ ಯು,
0: ಧನ್ಯವಾದಗಳು ಸರ್.
2: ವಿವಾಹ ಭೋಜನವಿದು.

ಭಲೇ ಜಿಲೇಬಿ ಮೊದಲು ಇವೆಲ್ಲ ನನ್ನ ಪಾಲು. ವಿವಾಹ ಭೋಜನವಿದು ವಿಚಿತ್ರ ಭಕ್ಷ್ಯಗಳಿವು ಈಗರಿಗೆ ಔತಣವಿದು ದೊರಕೊಂಡಿ ತನಗೆ ಬಂದು

0: ಅರ್ಚನಾ,
1: ಹ್ಮ್
0: ಶಿಕ್ಷಕರ ದಿನಾಚರಣೆ ಇನ್ನೇನು ಕೆಲವೇ ದಿನಗಳಲ್ಲಿ ಇದ್ದಾರೆ, ದಿನಗಳಲ್ಲಿ ಬರ್ತಾ ಇದೆ. ಅಂದ್ರೆ ಇವತ್ತು
1: ನಾವು
0: ಮೂರನೇ
1: ಕೂಡ
0: ತಾರೀಕು,
1: ಕ್ಷಣಗಣನೆ ಅಂತ ಹೇಳಬೇಕು,
0: ಐದನೇ
1: ದಿನಗಣನೆ
0: ತಾರೀಕು,
1: ಕ್ಷಣಗಣನೆ ಎಲ್ಲ ಹೇಳಬೇಕು.
0: ಐದನೇ ತಾರೀಕು ಎಲ್ರಿಗೂ ತಿಳಿದೇ ಇದೆ, ಸೆಪ್ಟೆಂಬರ್ 5 ಸರ್ವಪಲ್ಲಿ ರಾಧಾಕೃಷ್ಣನ್ ಅವರ ಜನ್ಮದಿನ.
1: ಹೌದು.
0: ಅವತ್ತು ಶಿಕ್ಷಕರ ದಿನವನ್ನಾಗಿ ಆಚರಿಸ್ತಾ ಇದ್ದೀವಿ. ಈ ಒಂದು ಹಿನ್ನೆಲೆಯಲ್ಲಿ ಇವತ್ತು ಒಂದು ಗುರುವಂದನಾ ಸಮಾರಂಭದ ಬಗ್ಗೆ ಮಾಹಿತಿಯನ್ನು ನೀಡ್ತಾ ಇದ್ದೇವೆ. ಯಾರು ಮಾತನಾಡ್ತಾರೆ ಅಂತ ನೋಡೋಣವಾ. ಹಲೋ,
2: ಹಲೋ,
0: ನಮಸ್ಕಾರ ಸರ್.
2: ನಮಸ್ಕಾರ ಮೇಡಮ್.
0: ಶಿವಕುಮಾರ್, ಎಲ್ ಶಿವಕುಮಾರ್, ಸಹ ಶಿಕ್ಷಕರು, ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಹನೂರು, ಕಣ್ಣೂರು, ಹನೂರು ತಾಲೂಕು, ಕಣ್ಣೂರು ಗ್ರಾಮ, ಇಲ್ಲಿನ ಸಹ ಶಿಕ್ಷಕರಾಗಿದ್ದೀರಿ. ನಿಮ್ಮ ಶಾಲೆಯಲ್ಲಿ ಒಂದು ಗುರುವಂದನಾ ಸಮಾರಂಭ ನಡೀತಾ ಇದೆ ಅಂತ ವಿಷಯ ತಿಳಿಯಿತು. ಅದರ ಬಗ್ಗೆ ನಮ್ಮ ಕೇಳುಗರೊಂದಿಗೆ ಹೆಚ್ಚಿನ ಮಾಹಿತಿಯನ್ನು ನೀಡಬಹುದಾ ಸರ್?
2: ಖಂಡಿತವಾಗಿ ನೀಡ್ತೀನಿ ಮೇಡಮ್.
0: ಹೇಳಿ ಸರ್, ಯಾವತ್ತು ನಡೀತಾ ಇದೆ, ಯಾರು ಭಾಗವಹಿಸ್ತಿದ್ದಾರೆ, ಏನು ಕಾರ್ಯಕ್ರಮದ ವಿಶೇಷ?
2: ನಮಸ್ಕಾರ. ದಿನಾಂಕ 4/9/2026 ನಮ್ಮ ಶಾಲೆಯಲ್ಲಿ ಸರ್ಕಾರಿ ಉನ್ನತೀಕರಿಸಿದ ಹಿರಿಯ ಪ್ರಾಥಮಿಕ ಶಾಲೆ ಕಣ್ಣೂರು, ಇಲ್ಲಿ 1929 ಪ್ರಾರಂಭವಾದಂತ ನಮ್ಮ ಶಾಲೆ, ಹಲವಾರು ಮಹನೀಯರು ಇಲ್ಲಿ ಸೇವೆಯನ್ನು ಸಲ್ಲಿಸಿ ನಿವೃತ್ತಿ ಹೊಂದಿದ್ದಾರೆ. ನಮ್ಮ ಶಾಲೆ ಶತಮಾನೋತ್ಸವದ ಅಂಚಿನಲ್ಲಿ 1929 ಶತಮಾನವನ್ನ ಕಂಡಿರುವಂತ ಶಾಲೆ. ಹಾಗಾಗಿ ಈ ದಿನ ನಾವು ಗುರುವಂದನಾ ಕಾರ್ಯಕ್ರಮವನ್ನ ನಮ್ಮ ಶಾಲೆಯಲ್ಲಿ ಹಮ್ಮಿಕೊಳ್ಳಲಾಗಿದೆ. ಇದರಲ್ಲಿ ಸನ್ಮಾನ್ಯ CM ಮಹಾದೇವ ಸ್ವಾಮಿ ಅವರು, ವಿಶ್ರಾಂತ ಶಿಕ್ಷಣ ಸಂಯೋಜನೆ

0: ಶಿಕ್ಷಕರು, ಸನ್ಮಾನ್ಯ ಶ್ರೀ ಡಿ ಚಾಮೇಗೌಡರವರು, ವಿಶ್ರಾಂತ ಮುಖ್ಯ ಶಿಕ್ಷಕರು, ಸನ್ಮಾನ್ಯ ಶ್ರೀ ಪಿ ಬಸವರಾಜುರವರು, ನಿವೃತ್ತ ಮುಖ್ಯೋಪಾಧ್ಯಾಯರಾಗಿರುವ ಶಿಕ್ಷಣ ಸಂಯೋಜಕರು, ಸನ್ಮಾನ್ಯ ಶ್ರೀ ಸಿ ಬಸವರಾಜು, ವಿಶ್ರಾಂತ ಮುಖ್ಯ ಶಿಕ್ಷಕರು, ಇವರಿಗೆ ನಾವು ಗೌರವಪೂರ್ವಕ ಗುರುವಂದನಾ ಸಮಾರಂಭವನ್ನು ಇಟ್ಕೊಂಡಿದ್ದೀವಿ ಮೇಡಮ್.
1: ಎಲ್ಲರೂ ಅಲ್ಲಿ ಕೆಲಸ ಮಾಡಿದಂತವರು ಆ ಪ್ರದೇಶ.
0: ಹೌದು ಮೇಡಮ್, ಈ ಶಾಲೆಯಲ್ಲಿ ವಿಶೇಷವಾಗಿ ವಿಶಿಷ್ಟವಾದಂತಹ ಸೇವೆಯನ್ನು ಸಲ್ಲಿಸಿ ನಿವೃತ್ತಿಯನ್ನು ಹೊಂದಿದ್ದಾರೆ. ಹಾಗಾಗಿ ಇವರಿಗೆ ನಾವು ಒಂದು ಗುರುವಂದನಾ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ.
1: ಸರಿ ಸರಿ.
0: ಈ ಕಾರ್ಯಕ್ರಮದ ಮುಖ್ಯ ಅವರು ಹಳೆಯ ವಿದ್ಯಾರ್ಥಿಗಳು ನಮ್ಮ ಶಾಲೆಯಲ್ಲಿ ಅತ್ಯುತ್ತಮವಾದಂತಹ ಉನ್ನತ ಹುದ್ದೆಯನ್ನು ಹೊಂದಿ ನಿವೃತ್ತಿಯನ್ನ ಹೊಂದಿರುವಂತಹ ಹಳೆಯ ವಿದ್ಯಾರ್ಥಿಗಳಾದಂತಹ ಶ್ರೀಯುತ ಎಚ್ ಪಿ ಗ್ಯಾಸ್ ಮಹಾದೇವ ಸ್ವಾಮಿ ಅವರು, ಕಣ್ಣೂರಿನ ವಿ ಗೋವಿಂದಾಚಾರಿ ಅವರು, ಶಿವಮಲ್ಲು ನಿವೃತ್ತ ಉಪನ್ಯಾಸಕರು ಕೆಂಪರಾಜ ಅರಸರವರು, ಕೆ ಎಂ ಉಪೇಂದ್ರ ಕುಮಾರ್ ವಕೀಲರು, ಹಾಗೂ ಪ್ರಭುಸ್ವಾಮಿ ಅವರು, ಗುರುಸ್ವಾಮಿ ನಿವೃತ್ತ ಶಿಕ್ಷಕರು, ಹಾಗೂ ಎಲ್ಲ ಕಣ್ಣೂರಿನ ಹಳೆಯ ವಿದ್ಯಾರ್ಥಿಗಳು ಸೇರಿ ಈ ಕಾರ್ಯಕ್ರಮವನ್ನು ನಮ್ಮಲ್ಲಿ ಹಮ್ಮಿಕೊಂಡಿದ್ದಾರೆ ಮೇಡಮ್.
1: ಒಂದು ರೀತಿಯಲ್ಲಿ ಅವತ್ತು ಬರೀ ಶಾಲೆಯ ಒಂದು ಕಾರ್ಯಕ್ರಮ ಅಷ್ಟೇ ಅಲ್ಲದೆ ಒಂದು ಊರ ಹಬ್ಬವಾಗಿ ನಡೆಸ್ತಾ ಇದ್ದೀರಾ. ಬಹುಶಃ ಎಲ್ಲರೂ ಇದರಲ್ಲಿ ಬಹಳ ಉತ್ಸಾಹದಿಂದ ಭಾಗವಹಿಸ್ತಾ ಇದ್ದಾರೆ ಅಂತ ಕಾಣುತ್ತೆ. ನಿಮ್ಮ ಮಾತುಗಳಲ್ಲಿ ಅದು ಇಣುಕ್ತಾ ಇದೆ.
0: ಹಾಗಾಗಿ ನಮ್ಮ ಶಾಲೆ ಇನ್ನೊಂದು ವಿಶೇಷ ಮೇಡಮ್. ಕಳೆದ ಒಂದು 30 ವರ್ಷದಿಂದ ನಮ್ಮ ಶಾಲೆ ಕ್ರೀಡಾ ಕ್ಷೇತ್ರದಲ್ಲಿ ಸಾಧನೆಯನ್ನ ಮಾಡಿ ರಾಜ್ಯ ಮತ್ತು ರಾಷ್ಟ್ರ ಮಟ್ಟದಲ್ಲಿ ಕೂಡ ಹೆಸರನ್ನು ಮೂಡಿಸಿದೆ. ಖೋಖೋ ಖೋಖೋ ಕ್ರೀಡಾ ಕ್ಷೇತ್ರದಲ್ಲಿ ಖೋಖೋ ರಾಜ್ಯ ಮಟ್ಟದಲ್ಲಿ ರಾಷ್ಟ್ರ ಮಟ್ಟದಲ್ಲಿ ತೃತೀಯ ಸ್ಥಾನವನ್ನ ನಮ್ಮ ಕರ್ನಾಟಕಕ್ಕೆ ತಂದುಕೊಟ್ಟಿದ್ದೆ. ಅಂತ ಸೇವೆಯನ್ನ ಸಲ್ಲಿಸಿರುವಂತ ನಮ್ಮೆಲ್ಲರೂ ಕೂಡ ಒಂದು ಸೌಭಾಗ್ಯ ಈ ದಿನ ಒಂದು ಕಾರ್ಯಕ್ರಮವನ್ನು ಮಾಡಲಿಕ್ಕೆ.
1: ಸರಿ ಸರ್. ಹೀಗೆ ನಿಮ್ಮ ಶಾಲೆಯಲ್ಲಿ ಅತ್ಯುನ್ನತ ಸಾಧನೆಯನ್ನ ಮಾಡುವಂತಹ ಮಕ್ಕಳು ಬರಲಿ. ಹೀಗೆ ಶಾಲೆಯಲ್ಲಿ ಮಕ್ಕಳಿಗೆ ಪ್ರೋತ್ಸಾಹವನ್ನ ನೀಡಿ ಒಳ್ಳೆ ರೀತಿಯಲ್ಲಿ ಅವರಿಗೆ ಶೈಕ್ಷಣಿಕ ವಾತಾವರಣವನ್ನ ಕೂಡ ನಿರ್ಮಿಸಿಕೊಡ್ತಾ ಇದ್ದೀರಾ. ಹಾಗಾಗಿ ನಾಳೆ ಆಯೋಜನೆ ಮಾಡ್ತಾ ಇರುವಂತ ಕಾರ್ಯಕ್ರಮ ಯಶಸ್ವಿಯಾಗಿ ನಡೀಲಿ. ಎಲ್ಲರೂ ಹಳೆಯ ವಿದ್ಯಾರ್ಥಿಗಳು, ಈಗಿನ ವಿದ್ಯಾರ್ಥಿಗಳು, ಪೋಷಕರು ಎಲ್ಲರೂ ಬಂದು ಭಾಗವಹಿಸಿ ಕಾರ್ಯಕ್ರಮವನ್ನ ಯಶಸ್ವಿಗೊಳಿಸಲಿ ಸರ್. ಇದು ನಮ್ಮ ಆಶಯ.
0: ಧನ್ಯವಾದ.
1: ಧನ್ಯವಾದಗಳು ಸರ್. ಶುಭ ದಿನ.

0: ಹೌದು, ಬಳಪ ಹಿಡಿದಂತಹ ಭಗವಂತ ನಮ್ಮ ಸುತ್ತ ಇರ್ತಾನೆ. ನನ್ನ ಚಂದನ, ಇದೇ ರೀತಿಯದೊಂದು ವಿಶೇಷವಾದಂತಹ ಕಾರ್ಯಕ್ರಮ ಏರ್ಪಾಟಾಗಿದೆ ಗೊತ್ತಾ?
1: ಎಲ್ಲಿ?
0: ಶ್ರೀ ಸತ್ಯಸಾಯಿಬಾಬಾ ಎಜುಕೇಷನಲ್ ಇನ್ಸ್ಟಿಟ್ಯೂಷನ್ಸ್ ವತಿಯಿಂದ ಈ ಕಾರ್ಯಕ್ರಮ ಏರ್ಪಾಟಾಗಿದೆ. ಅದು ಉಚಿತವಾಗಿರುವಂತಹ ಕಾರ್ಯಕ್ರಮ.
1: ಮಾಹಿತಿಯನ್ನು ಹಾಗಾದರೆ ನೀಡಬೇಕಲ್ಲ.
0: ಹೌದು, ಮಾಹಿತಿಯನ್ನು ನೀಡೋದಕ್ಕೆ ಈಗ ಕರೆಯ ಸಂಪರ್ಕದಲ್ಲಿ ನಮ್ಮ ಜೊತೆಗಿದ್ದಾರೆ ಸತ್ಯಸಾಯಿ ಪಿ ಯು ಕಾಲೇಜಿನ ಗಣಕಯಂತ್ರ ವಿಷಯದ ಉಪನ್ಯಾಸಕಿ, ಕಂಪ್ಯೂಟರ್ ಸೈನ್ಸ್ ಲೆಕ್ಚರರ್ ಆದಂತಹ ಸುರಕ್ಷಾ ಅವರು. ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತ ಅಂತ ಹೇಳ್ತಾ ಅವರ ಬಾಯಿಂದಲೇ ನಾವು ಯಾವ ವಿಚಾರದ ಕುರಿತು ಅವರು ಉಚಿತವಾದ ಒಂದು ದಿನದ ಕಾರ್ಯಾಗಾರವನ್ನು ಏರ್ಪಡಿಸಿದ್ದಾರೆ ಅಂತ ಕೇಳೋಣ. ನಮಸ್ತೆ.
2: ನಮಸ್ತೆ ಮೇಡಮ್.
0: ನಮ್ಮ ಕಾರ್ಯಕ್ರಮ

0: ಇದಕ್ಕೆ ನಿಮ್ಗೆ ಅತ್ಯಂತ ಆತ್ಮೀಯವಾದ ಸ್ವಾಗತ ಸುರಕ್ಷಾ ಅವರೇ.
1: ಥ್ಯಾಂಕ್ ಯು.
0: ಒಂದು ದಿನದ ಉಚಿತ ಕಾರ್ಯಾಗಾರವನ್ನ ಏರ್ಪಡಿಸಿದಿರಾ, ಯಾವ ವಿಚಾರವಾಗಿ ಏರ್ಪಡಿಸಿದಿರಾ?
1: ಮೇಡಮ್, UGC ನೆಟ್ ಮತ್ತು KCET ವಿಚಾರವಾಗಿ ಪರೀಕ್ಷೆ ಬರ್ತಾ ಇದೆಯಲ್ಲ, 2026 ಪರೀಕ್ಷೆ ಅಂಗವಾಗಿ UGC ನೆಟ್ ಮತ್ತು KCET ಇದಕ್ಕೆ ಕಾರ್ಯಾಗಾರವನ್ನು ಏರ್ಪಡಿಸಲಾಗಿದೆ ನಮ್ಮ ಕಾಲೇಜ್ ನ ವತಿಯಿಂದ. ಇದು ಬಂದು ಇದೇ ಭಾನುವಾರ September 6 ಬೆಳಿಗ್ಗೆ 9:00 ಸ್ಟಾರ್ಟ್ ಆಗುತ್ತೆ ಮ್ಯಾಮ್. ಇದಕ್ಕೆ ಎಲ್ಲಾರು ಉಚಿತವಾಗಿ ರಿಜಿಸ್ಟ್ರೇಷನ್ ಮಾಡ್ಕೊಬಹುದು. ಅಲ್ಲೇ ಅಂದ್ರೆ ಅವ್ರಿಗೆ ಮುಂಚಿತವಾಗಿ ರಿಜಿಸ್ಟ್ರೇಷನ್ ಮಾಡ್ಕೊಳಕ್ ಆಗ್ಲಿಲ್ಲ ಅಂತ ಹೇಳಿದ್ರೆ ಆನ್ ಸ್ಪಾಟ್ ಅಲ್ಲೂ ರಿಜಿಸ್ಟ್ರೇಷನ್ ಮಾಡ್ಬೋದು. ಈಗ ರಿಜಿಸ್ಟ್ರೇಷನ್ ಮಾಡ್ಕೊಬೇಕು ಅಂತಂದ್ರೆ ಈ ನಂಬರ್ಗೆ 9901891707
0: ಇನ್ನೊಂದ್ಸತಿ ಹೇಳಿ,
1: 9901891707 ಈ ನಂಬರ್ಗೆ ಅವರು ಒಂದು ಮೆಸೇಜ್ ಕಳಿಸಿ, ಅವರ ಹೆಸರು, ವಿಳಾಸ ಮತ್ತೆ ಫೋನ್ ನಂಬರ್ನ ಕಳಿಸೋ ಮೂಲಕ ರಿಜಿಸ್ಟ್ರೇಷನ್ ಮಾಡ್ಕೊಬಹುದು ಮ್ಯಾಮ್. ಮತ್ತೆ ಈ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡ್ತಿರೋರು ಮೈಸೂರು ವಿಶ್ವವಿದ್ಯಾನಿಲಯದ ಮಾನ್ಯ ಉಪಕುಲಪತಿಗಳಾದ ಪ್ರೊಫೆಸರ್ ಲೋಕನಾಥ್ ಎಸ್ ಕೇಸರ್ ಅವರು. ಮತ್ತೆ ನಾವು ವಿಶೇಷವಾಗಿ ಆಂಧ್ರ ಪ್ರದೇಶದ ನೆಲ್ಲೂರಿನ NCERT ಪ್ರಾದೇಶಿಕ ಶಿಕ್ಷಣ ಸಂಸ್ಥೆಯಲ್ಲಿ ಕಾರ್ಯನಿರ್ವಹಿಸ್ತಾ ಇರುವ ಅಸೋಸಿಯೇಟ್ ಪ್ರೊಫೆಸರ್ ಆಗಿ ಕಾರ್ಯನಿರ್ವಹಿಸ್ತಾ ಇರುವ ಡಾಕ್ಟರ್ ಪ್ರಕಾಶ್ ಕೆ ಬಡಿಗಾರ್ ಅವರನ್ನು ಕರೆಸ್ತಾ ಇದ್ದೀವಿ. ಮತ್ತೆ ಇವ್ರ ಮೂಲಕ ಇವ್ರಿಗೆ ಒಂದು ದಿನದ ವರ್ಕ್ಶಾಪ್ ನಲ್ಲಿ ನಾವು ಯಾವ ತರ ಎಕ್ಸಾಮ್ಸ್ ನ ಅಟೆಂಡ್ ಮಾಡಬಹುದು, ಯಾವ ತರ ನಾವು ಸುಲಭ ರೀತಿಯಲ್ಲಿ UGC ನೆಟ್ ಮತ್ತು KCET ನ ಪರೀಕ್ಷೆನ ತಗೋಬಹುದು, ಅಂದ್ರೆ ಅದನ್ನ ಯಾವ ತರವಾಗಿ ನಾವು ಸಾಲ್ವ್ ಮಾಡಬಹುದು ಅನ್ನೋದನ್ನ ಇವರು ತಿಳಿಸ್ಕೊಡ್ತಾರೆ ಮ್ಯಾಮ್.
0: ಎಷ್ಟು ಜನರಿಗೆ ಅವಕಾಶ ಕೊಡ್ತಾ ಇದ್ದೀರಾ?
1: ಇದು ಫ್ರೀ ಮ್ಯಾಮ್, ಎಷ್ಟ್ ಜನ ಬಂದ್ರು ವಿ ಹ್ಯಾವ್ ಅರೌಂಡ್ 50-70 ಮೆಂಬರ್ಸ್ ಬರ್ಬೋದು ಮ್ಯಾಮ್. ಅದೇನು ಅದಕ್ಕೇನು ಲಿಮಿಟ್ ಅಂತ ಏನು ಇಟ್ಟಿಲ್ಲ ನಾವು ಮ್ಯಾಮ್.
0: ಸರಿ ಸರಿ. ಈಗ ರಿಸೋರ್ಸ್ ಪರ್ಸನ್ ಆಗಿ ಬರ್ತಾ ಇರುವಂತಹ ಪ್ರಕಾಶ್ ಕೆ ಬಡಿಗೇರ್ ಅವರೇನೆ 9:30 ಸೆಷನ್ ಅನ್ನ ತಗೊಂಡು ನೆಟ್ KCET ಎಕ್ಸಾಮ್ ಅನ್ನ ಹೇಗೆ ಬರೀಬಹುದು, ಅದನ್ನ ಹೇಗೆ ಸಫಲವಾಗಿ ಮುಗಿಸಬಹುದು ಅಂತ ಹೇಳ್ಕೊಡ್ತಾರೆ. ಖಂಡಿತ. ನಿಮ್ಮ ಸಂಪರ್ಕ ಸಂಖ್ಯೆಯನ್ನ ಮತ್ತೊಮ್ಮೆ ಹೇಳ್ಬಿಡಿ.
1: 9901891707 ಮ್ಯಾಮ್. ಮತ್ತೆ ಸ್ಥಳ ಬಂದು ಜಯಲಕ್ಷ್ಮೀಪುರಂ ಮೈಸೂರಿನ ಸತ್ಯಸಾಯಿಬಾಬಾ ಎಜುಕೇಶನಲ್ ಇನ್ಸ್ಟಿಟ್ಯೂಷನ್, ನಮ್ಮ ಕಾಲೇಜ್ನಲ್ಲೇ ನಡೆಯುತ್ತೆ ಮ್ಯಾಮ್.
0: ಸರಿ ಸರಿ ಮೇಡಮ್, ಖಂಡಿತ. ಈ UGC ನೆಟ್ KCET ಎಕ್ಸಾಮ್ ಅನ್ನ ಬರೆದು ಪಾಸ್ ಮಾಡಿಕೊಂಡ್ರೆ ಅದೊಂದು ಒಳ್ಳೆಯ ಪ್ರಶಸ್ತಿ ಇದ್ದಂಗೆ, ಪ್ರಶಸ್ತಿ ಪತ್ರ ತರ ಕೆಲಸ ಮಾಡುತ್ತೆ ಮುಂದೆ ಉದ್ಯೋಗಕ್ಕೆ. ಆ ನಿಟ್ಟಿನಲ್ಲಿ ನೀವು ಈ ಉಚಿತ ಕಾರ್ಯಾಗಾರವನ್ನ ಹಮ್ಮಿಕೊಂಡಿರುವಂಥದ್ದು ನಿಜಕ್ಕೂ ಖುಷಿಯ ವಿಚಾರ. ಪದವಿ ಮುಗಿಸಿದಂತಹ ಎಲ್ಲರೂ ಕೂಡ ಇದರಲ್ಲಿ ಭಾಗವಹಿಸಿ ಇದರ ಪ್ರಯೋಜನವನ್ನು ಪಡ್ಕೊಳ್ಳಿ ಅನ್ನುವಂಥದ್ದು ನಮ್ಮ ಆಶಯ ಕೂಡ. ಕಾರ್ಯಕ್ರಮದಲ್ಲಿ ಇದುವರೆಗೆ ಭಾಗವಹಿಸಿದಕ್ಕೆ ನಿಮಗೂ ಕೂಡ ತುಂಬ ಹೃದಯದ ಧನ್ಯವಾದಗಳು ಮೇಡಮ್. ನಮಸ್ತೆ.
1: ನಮಸ್ತೆ. ನಮಸ್ತೆ.

0: ಬಾರೋ ನಮ್ಮ ಗೋಪಿ ಕೃಷ್ಣಲೇ ಅಂತ, ಇನ್ನೇನು ಕೃಷ್ಣ ಜನ್ಮಾಷ್ಟಮಿ ಬಂದಿದೆ, ಹಾಗಾಗಿ ಬೇರೆ ಬೇರೆ ರೀತಿಯ ಕಾರ್ಯಕ್ರಮಗಳೆಲ್ಲ ಏರ್ಪಾಟಾಗಿವೆ. ಆ ಕೃಷ್ಣ ಜನ್ಮಾಷ್ಟಮಿಯ ಕಾರ್ಯಕ್ರಮವನ್ನು ನೋಡೋದಕ್ಕಿಂತ ಮುಂಚೆ ಒಂಚೂರು ನಮ್ಮ ವಿವೇಕಕ್ಕೂ ಕೂಡ ಕೆಲಸ ಕೊಡಬೇಕು ಅಂತ ಹೇಳಿ ಅನ್ನಿಸ್ತು. ಹಾಗಾಗಿ ಇಲ್ಲೊಂದು ಕಾರ್ಯಕ್ರಮದ ಬಗ್ಗೆ ಮಾಹಿತಿಯನ್ನು ನಿಮ್ಮೆಲ್ಲರ ಜೊತೆ ಹಂಚಿಕೊಳ್ತಾ ಇದ್ದೀವಿ. ಇವತ್ತು ಏನು ಅಂತ ಹೇಳಿದ್ರೆ, 2 ದಿನಗಳ ಅಂತಾರಾಷ್ಟ್ರೀಯ ವಿಚಾರ ಸಂಕಿರಣ ಏರ್ಪಾಟಾಗಿದೆ. ಎಲ್ಲಿ ಏರ್ಪಾಟಾಗಿದೆ, ಯಾವ ವಿಚಾರದ ಕುರಿತು ಆ ವಿಚಾರ ಸಂಕಿರಣದಲ್ಲಿ ಮಾತುಕತೆ ಚರ್ಚೆ ನಡೆಯಲಿದೆ ಅಂತ ಹೇಳಿ ಎಲ್ಲ ವಿವರಗಳನ್ನು ತಿಳಿಸ್ಕೊಡೋದಕ್ಕೆ ನಮ್ಮ ಜೊತೆ ಕರೆಯ ಸಂಪರ್ಕದಲ್ಲಿದ್ದಾರೆ ಪ್ರೊಫೆಸರ್ HR ತಿಮ್ಮೇಗೌಡ ಅವರು. ಅವರನ್ನೇ ಮಾತಾಡ್ಸೋಣ, ಬನ್ನಿ ಸರ್. ನಮಸ್ತೆ, ನಮ್ಮ ಕಾರ್ಯಕ್ರಮಕ್ಕೆ ಅತ್ಯಂತ ಆತ್ಮೀಯವಾದ ಸ್ವಾಗತ.
1: ನಮಸ್ಕಾರ ಮೇಡಮ್.
0: ಸರ್, 2 ದಿನಗಳ ಅಂತಾರಾಷ್ಟ್ರೀಯ ವಿಚಾರ ಸಂಕಿರಣವನ್ನು ಹಮ್ಮಿಕೊಂಡಿದ್ದೀರಾ, ಯಾವ ವಿಚಾರವಾಗಿ, ಯಾವ ವಿಷಯವಾಗಿ ಆ ವಿಚಾರ ಸಂಕಿರಣ ನಡೀತಾ ಇದೆ?
1: ಮೇಡಮ್, ಮಹಾಜನ ವಿದ್ಯಾಸಂಸ್ಥೆ, HPR ಮಹಾಜನ ಪ್ರಥಮ ದರ್ಜೆ ಕಾಲೇಜಿನ ಕನ್ನಡ ವಿಭಾಗ, ಅಭಿನವ ಬೆಂಗಳೂರು, ವಿಸ್ಮಯ ಪ್ರಕಾಶನ ಮೈಸೂರು, STC ಸಮೂಹ ಶಿಕ್ಷಣ ಸಂಸ್ಥೆ ಚಿನಕುಳ್ಳಿ, ಈ ಸಂಸ್ಥೆಗಳ ಜೊತೆಗೂಡಿ ಹೊಸ ಆಲೋಚನೆ ಮತ್ತು ಪ್ರಜ್ಞೆಯ ಮೂಲಕ ಒಂದು ಜನಾಂಗದ ಕಣ್ಣು ತೆರೆಸಿದಂತ ರಸ ಋಷಿ ಮಹಾಕವಿ ಕುವೆಂಪು ಕುರಿತು ಕನ್ನಡ ವಿವೇಕ ಪರಂಪರೆ ಮತ್ತು ಕುವೆಂಪು ಎನ್ನುವ ವಿಷಯ ಕುರಿತು September 10 and 11 2 ದಿನಗಳ ಅಂತಾರಾಷ್ಟ್ರೀಯ ವಿಚಾರ ಸಂಕಿರಣವನ್ನ ಮಹಾಜನ ವಿದ್ಯಾಸಂಸ್ಥೆ ವಿವೇಕಾನಂದ ಸಭಾಂಗಣದಲ್ಲಿ ಹಮ್ಮಿಕೊಂಡಿದೆ ಮೇಡಮ್. ಬೆಳಿಗ್ಗೆ 9:00 ಶ್ರೀ ರಾಮಾಯಣ ದರ್ಶನ ಮಹಾಕಾವ್ಯವನ್ನ ಬೆಳ್ಳಿ ರಥದಲ್ಲಿಟ್ಟು

0: ಮೆರವಣಿಗೆ ಮೂಲಕ ಈ ಕಾರ್ಯಕ್ರಮಕ್ಕೆ ಚಾಲನೆಯನ್ನ ನೀಡುತ್ತದೆ ಮೇಡಮ್. ಮೆರವಣಿಗೆ ಚಾಲನೆ ನೀಡುವಂತವರು ಹುಣಸೂರು ವಿಧಾನಸಭಾ ಕ್ಷೇತ್ರದ ಜನಪ್ರಿಯ ಶಾಸಕರಾದ ಜಿ ಡಿ ಹರೀಶ್ಕೌಡ್ರು, ಜ್ಞಾನಪೀಠ ಪ್ರಶಸ್ತಿ ಪುರಸ್ಕೃತರಾದ ಡಾಕ್ಟರ್ ಚಂದ್ರಶೇಖರ್ ಕಂಬಾರ ಅವರು ಉದ್ಘಾಟಿಸ್ತಾರೆ, ಬಹುಮುಖಿ ಚಿಂತಕರಾದ ಡಾಕ್ಟರ್ ನರಳಿ ಬಾಲಸುಬ್ರಹ್ಮಣ್ಯ ಅವರು ತೋರಣ ನಾಂದಿಯಾಡಲಿದ್ದಾರೆ, ಮಹಾಜನ ವಿದ್ಯಾ ಸಂಸ್ಥೆಯ ಗೌರವ ಕಾರ್ಯದರ್ಶಿಗಳಾದಂತಹ ಡಾಕ್ಟರ್ ಟಿ ವಿಜಯಲಕ್ಷ್ಮಿ ಮುರಳೀಧರ್ ಅವರು ಅಧ್ಯಕ್ಷತೆಯನ್ನು ವಹಿಸ್ತಾರೆ. ಈ ವಿಚಾರ ಸಂಕಿರಣದಲ್ಲಿ ನಾಡಿನ ಬಹಳಷ್ಟು ವಿದ್ವಾಂಸರು ಭಾಗವಹಿಸ್ತಾ ಇದ್ದಾರೆ. ಈ ವಿಚಾರ ಸಂಕಿರಣದ ಪ್ರಬಂಧ ಮಂಡಿಸುವಂತವರು ಕನ್ನಡ ಸಾಹಿತ್ಯ ಪರಂಪರೆ ಮತ್ತು ಕುವೆಂಪು ಡಾಕ್ಟರ್ ಗುರುಪಾದ ಮರಿಗುದ್ದಿ ಸಂಕೇಶ್ವರ, ಕುವೆಂಪು ಅವರ ಕಾಲಘಟ್ಟದ ಸಂಶೋಧನೆಯ ವೈಧಾನಿಕತೆಗಳು ಡಾಕ್ಟರ್ ಕೆ.ವೈ. ನಾರಾಯಣ ಸ್ವಾಮಿ ಬೆಂಗಳೂರು, ಕುವೆಂಪು ಅವರ ಭಾಷಿಕ ನಿಲುವುಗಳು ಡಾಕ್ಟರ್ ಮೇಟಿ ಮಲ್ಲಿಕಾರ್ಜುನ ಶಿವಮೊಗ್ಗ, ಸಾಂಸ್ಕೃತಿಕ ನಾಯಕರಾಗಿ ಕುವೆಂಪು ಡಾಕ್ಟರ್ ಕೆ.ಸಿ. ಶಿವಾರೆಡ್ಡಿ ಬೆಂಗಳೂರು, ಭಾಷೆಯಿಂದ ಭಾಷೆಗೆ ಕುವೆಂಪು ಡಾಕ್ಟರ್ ಜ್ಯೋತಿ ತುಮಕೂರು, ಕುವೆಂಪು ಕಾವ್ಯದಲ್ಲಿ ಸಂಗೀತಾತ್ಮಕ ಪರಿಕಲ್ಪನೆಗಳು ಶ್ರೀಮತಿ ಅಂಜನಾ ಹೆಗಡೆ ಬೆಂಗಳೂರು, ಜನಚರಿತ್ರೆ ಮತ್ತು ಕುವೆಂಪು ಡಾಕ್ಟರ್ ಪಿ ಚಂದ್ರಿಕಾ ಬೆಂಗಳೂರು, ಕುವೆಂಪು ವೈಚಾರಿಕತೆ ಮತ್ತು ಆಧ್ಯಾತ್ಮಿಕ ಅನ್ವೇಷಣೆಗಳ ಕಥನ ಡಾಕ್ಟರ್ ಪೃಥ್ವಿದತ್ತ ಚಂದ್ರ ಶೋಭಿ ಆಂಧ್ರಪ್ರದೇಶ, ಕುವೆಂಪು ಕಂಡ ಕನಸು ಮತ್ತು ಕಟ್ಟಿದ ನನಸು ಶ್ರೀ ಕಡಿದಾಳ್ ಪ್ರಕಾಶ್ ಕುಪ್ಪಳಿ, ಸಾಮಾಜಿಕ ಪಲ್ಲಟಗಳು ಮತ್ತು ಕುವೆಂಪು ಡಾಕ್ಟರ್ ಎಚ್.ಟಿ. ಪೋತೆ ಗುಲ್ಬರ್ಗ, ಕುವೆಂಪು ಕಂಡ ಕುಮಾರವ್ಯಾಸ ಡಾಕ್ಟರ್ ಎಸ್.ಎನ್. ಶ್ರೀಧರ್ ಅಮೆರಿಕ, ಪ್ರಭುತ್ವ ಸ್ವಾಯತ್ತ ಪ್ರಜ್ಞೆ ಮತ್ತು ಕುವೆಂಪು ನುಡಿ ನೋಟಗಳು ಡಾಕ್ಟರ್ ರಾಜೇಂದ್ರ ಚೆನ್ನೈ ಶಿವಮೊಗ್ಗ, ಕುವೆಂಪು ಪ್ರಭೆ ಮತ್ತು ಪ್ರಭಾವಳಿ ಜಗದೀಶ್ ಕೊಪ್ಪ ಮೈಸೂರು ಇವರುಗಳು ಪ್ರಬಂಧವನ್ನ ಮಂಡಿಸ್ತಾರೆ ಮೇಡಮ್. ಇವರು
1: ಯಾರೆಲ್ಲ ಭಾಗವಹಿಸಬಹುದು ಸರ್ ಆ ವಿಚಾರ ಸಂಕಿರಣದಲ್ಲಿ?
0: ಹೇಳ್ತೀನಿ, ಇದಕ್ ಜೊತೆಗೆ ಸಂವಾದದಲ್ಲಿ ಮೇಡಮ್ ಡಾಕ್ಟರ್ ವೆಂಕಟಗಿರಿ ದಳವಾಯಿ ಅವರು ಹಂಪಿ ಅವರು ಇದು ಸಂವಾದದಲ್ಲಿ ಭಾಗವಹಿಸ್ತಾರೆ. ಡಾಕ್ಟರ್ ವೈ.ಎನ್. ಗುಮ್ಮದು ಬೆಂಗಳೂರು, ಸುಜಾತ ಚಲವಾದಿ ತಾಳಿಕೋಟೆ ಮೈಸೂರು, ಕೃಷ್ಣಮೂರ್ತಿ ಟಿ.ಕೆ. ಕೆಂಪೇಗೌಡ ಮೈಸೂರು, ಡಾಕ್ಟರ್ ಡೊಮಿನಿಕ್ ಬೆಂಗಳೂರು, ಡಾಕ್ಟರ್ ಮಾಧವ ಎಂ.ಕೆ. ಮಂಗಳೂರು, ಡಾಕ್ಟರ್ ಟಿ.ಎಸ್. ಗೊರವರ್ ಗದಗ, ಡಾಕ್ಟರ್ ಬಿ ವಸಂತ್ ಕುಮಾರ್ ಮೈಸೂರು, ಓನ ನೀಲಕಂಠೇಗೌಡ ಬೆಂಗಳೂರು, ಇವರೆಲ್ಲರೂ ಸಂವಾದದಲ್ಲಿ ಭಾಗವಹಿಸ್ತಾರೆ ಮೇಡಮ್.
1: ಸರಿ ಸರ್ ಸರಿ.
0: ಈ ಸಮಾರೋಪ ಭಾಷಣವನ್ನ ಕನ್ನಡ ನಾಡು ಕಂಡ ಅಪರೂಪದ ಸಜ್ಜನ ರಾಜಕಾರಣಿ ಸಂಸ್ಕೃತಿ ಚಿಂತಕ ಸನ್ಮಾನ್ಯ ಶ್ರೀ ಬಿ.ಎಲ್. ಶಂಕರ್ ಅವರು ಮಾಡ್ತಾರೆ ಮೇಡಮ್. ಮತ್ತೆ ಒಂದು ಕನ್ನಡವೆಂದರೆ ಬರಿ ನುಡಿಗಳ ವಿಜ್ಞಾನ ಸ್ಪರ್ಶ ಅಂತ ಒಂದು ಕೃತಿಯನ್ನ ಬಿಡುಗಡೆ ಮಾಡುವಂತ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಅದನ್ನ ಎಸ್.ಟಿ.ಜಿ. ಸಮೂಹ ಶಿಕ್ಷಣ ಸಂಸ್ಥೆ ಕಾರ್ಯನಿರ್ವಹಣಾ ಅಧಿಕಾರಿಗಳಾದಂತಹ ಶ್ರೀ ಶಿವರಾಜು ಸಿ.ಪಿ. ಅವರು ಲೋಕಾರ್ಪಣೆಗೊಳಿಸ್ತಾರೆ. ಮಹಾಜನ ಕಾಲೇಜಿನ ಪ್ರಾಂಶುಪಾಲರಾದ ಡಾಕ್ಟರ್ ಬಿ.ಆರ್. ಜಯಕುಮಾರಿ ಅವರು ಅಧ್ಯಕ್ಷತೆ ವಹಿಸ್ತಾರೆ. ಈ ವಿಚಾರ ಸಂಕಿರಣದಲ್ಲಿ ಬಹಳಷ್ಟು ಜನ ಈಗಾಗಲೇ ನೋಂದಣಿ ಆಗಿದ್ದಾರೆ ಮೇಡಮ್. ಈಗ ನಮಗೆ ಒಟ್ಟು 16 ಜಿಲ್ಲೆಯಿಂದ ನೋಂದಣಿ ಆಗಿದೆ ಮೇಡಮ್. ಈಗಾಗಲೇ ನೋಂದಣಿ ಆಗಿದೆ. ಮತ್ತೆ ನೋಂದಣಿ ಆಗದೆ ಇರುವಂತವ್ರಿಗೂ ಆಗದೆ ಇರುವಂತವ್ರು ಕುವೆಂಪು ಬಗ್ಗೆ ಅಥವಾ ಕನ್ನಡ ಸಾಹಿತ್ಯದ ಬಗ್ಗೆ ಅಪಾರವಾದಂತಹ ಪ್ರೀತಿ ಇರುವಂತವ್ರು ಆಸಕ್ತಿ ಇರುವಂತವ್ರು ಸೌಹೃದ ಬಂಧುಗಳು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಬಹುದು ಮೇಡಮ್.
1: ಮತ್ತೊಮ್ಮೆ ಸ್ಥಳ ಹೇಳ್ಬಿಡಿ ಸರ್.
0: ಮೇಡಮ್, ವಿವೇಕಾನಂದ ಸಭಾ, ಇದು ಮಹಾಜನ ವಿದ್ಯಾ ಸಂಸ್ಥೆ ವಿವೇಕಾನಂದ ಸಭಾಂಗಣ, ಅಲ್ಲಿ ಕಾರ್ಯಕ್ರಮ ನಡೀತದೆ ಮೇಡಮ್, ಮಹಾಜನ ಡಿಗ್ರಿ ಕಾಲೇಜು.
1: ಮುಂದಿನ ವಾರ ಗುರುವಾರ ಮತ್ತು ಶುಕ್ರವಾರ ಈ ವಿಚಾರ ಸಂಕಿರಣ ಏರ್ಪಾಟಾಗಿದೆ.
0: ಹೌದೌದು ಮೇಡಮ್, ಹೌದು.
1: ಗುರುವಾರ ಬೆಳಿಗ್ಗೆಯಿಂದ ಸಂಜೆವರೆಗೆ ಇರುತ್ತೆ.
0: ಎರಡು ದಿವಸ ಇರ್ತದೆ ಮೇಡಮ್, ಬೆಳಿಗ್ಗೆಯಿಂದ ಸಂಜೆವರೆಗೆ.
1: ಸರಿ ಸರ್, ಸರಿ.
0: ಕಾರ್ಯಕ್ರಮಕ್ಕೆ ಬರುವಂತವ್ರಿಗೆ ಎಲ್ಲ ರೀತಿಯ ವ್ಯವಸ್ಥೆ ಮಾಡಿದ್ದೀವಿ ಮೇಡಮ್.
1: ಓಕೆ ಸರ್, ಓಕೆ. ನಿಜವಾಗ್ಲೂ ಕುವೆಂಪು ಅವರು ಎಷ್ಟು ಪ್ರಸ್ತುತ ಅನ್ನುವಂಥದ್ದರ ವಿಚಾರವಾಗಿ ಎಲ್ಲರಿಗೂ ಕೂಡ ಮಾಹಿತಿಯನ್ನ ತಲುಪಿಸುವಂತಹ ದೊಡ್ಡ ವಿಚಾರ ಸಂಕಿರಣವನ್ನ ಹಮ್ಮಿಕೊಂಡಿದ್ದೀರಾ. ಕನ್ನಡ ವಿವೇಕ ಪರಂಪರೆ ಮತ್ತು ಕುವೆಂಪು ಎಲ್ಲರಿಗೂ ತಲುಪಲಿ ಅನ್ನುವಂಥದ್ದು ನಮ್ಮ ಆಶಯ ಕೂಡ. ಕಾರ್ಯಕ್ರಮದಲ್ಲಿ ಇದುವರೆಗೆ ಭಾಗವಹಿಸಿ ಮಾತಾಡಿದ್ದಕ್ಕೆ ನಿಮಗೆ ತುಂಬ ಹೃದಯದ ಧನ್ಯವಾದಗಳು ಸರ್. ನಮಸ್ತೆ
0: ಮೇಡಮ್. ನಿಮಗೂ ಧನ್ಯವಾದಗಳು ಮೇಡಮ್.

0: ಕೆಳಗರೆ, ನಮ್ಮೊಂದಿಗೆ ಒಂದು ಸಾಧಕರೊಂದಿಗೆ ಸಂವಾದ ಕಾರ್ಯಕ್ರಮದ ಬಗ್ಗೆ ಮಾಹಿತಿನ ಹಂಚಿಕೊಳ್ಳೋದಕ್ಕೆ ಅಂತ ನಿರ್ಮಲಾ ಮಠಪತಿ, ಜಂಟಿ ನಿರ್ದೇಶಕರು, ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ, ಮೈಸೂರು ವಿಭಾಗ, ಮೈಸೂರು, ಇವರು ದೂರವಾಣಿ ಸಂಪರ್ಕದಲ್ಲಿ ಇದ್ದಾರೆ. ಕಾರ್ಯಕ್ರಮಕ್ಕೆ ಬರಮಾಡಿಕೊಳ್ಳೋಣ. ಹಲೋ, ನಮಸ್ತೆ ಮೇಡಮ್.
1: ಹಲೋ,
0: ನಮಸ್ಕಾರ.
1: ನಮ್ಮ
0: ಸುತ್ತಮುತ್ತ ಕಾರ್ಯಕ್ರಮದಲ್ಲಿ ಬಂದು ಮಾತಾಡ್ತಾ ಇದ್ದೀರಾ, ಅದಕ್ಕಾಗಿ ತಮಗೆ ಧನ್ಯವಾದ ಮೇಡಮ್. ಮೊದಲಿಗೆ
1: ನಿಮಗೂ ನಾನು ಧನ್ಯವಾದ ತಿಳಿಸ್ತೇನೆ, ಯಾಕಂದ್ರೆ ನಮ್ಮ ಕಾರ್ಯಕ್ರಮಕ್ಕೆ ನೀವು ಈ ಮೂಲಕ ಪ್ರಚಾರ ಕೊಡ್ತಾ ಇದ್ದೀರಾ.
0: ಹಾ ಮೇಡಮ್, ನಮಸ್ತೆ. ಹೇಳಿ ಮೇಡಮ್, ಎಲ್ಲಿ ಸಾಧಕರ ಸಂವಾದ ನಡೀತಾ ಇದೆ, ಯಾವ ಸಾಧಕರನ್ನ ನೀವು ಕಾರ್ಯಕ್ರಮದಲ್ಲಿ ಬರಮಾಡಿಕೊಂಡು ಮಾತನಾಡಿಸ್ತಿದ್ದೀರಾ, ಎಲ್ಲಿ ನಡೀತಾ ಇದೆ, ಯಾವತ್ತು, ಇದರ ಬಗ್ಗೆ ಒಂದಿಷ್ಟು ವಿವರಗಳನ್ನ ಕೊಡಿ.
1: ಇದು ನಾವು ಪ್ರತಿ ತಿಂಗಳು ನಮ್ಮ ಮೈಸೂರು ವಿಭಾಗದ ಒಂದೊಂದು ಜಿಲ್ಲೆಯಲ್ಲಿ ಸಾಧಕರೊಂದಿಗೆ ಸಂವಾದ ಅಂತ ಹೇಳಿ ಒಂದು ಕಾರ್ಯಕ್ರಮವನ್ನ ಹೊಸದಾಗಿ ಇವಾಗ ಇಲಾಖೆ ಶುರು ಮಾಡಿದೆ. ಸೊ ಈ ತಿಂಗಳು ಅಂದ್ರೆ ಸೆಪ್ಟೆಂಬರ್ ತಿಂಗಳ ಮೊದಲನೇ ಶನಿವಾರ 5ನೇ ತಾರೀಕು ಬೆಳಗ್ಗೆ 11 ಗಂಟೆಗೆ ಚಾಮರಾಜೇಂದ್ರ ಸರ್ಕಾರಿ ದೃಶ್ಯಕಲಾ ಕಾಲೇಜಿನಲ್ಲಿ ನಾವು ಬಹುಮುಖಿ ಶಿಲ್ಪ ಕಲಾವಿದರಾಗಿರುವಂತಹ ಎ ಕಿರಣ್ ಸುಬ್ಬಯ್ಯ ಅವರನ್ನ ನಾವು ತಿಂಗಳ ಅತಿಥಿಯಾಗಿ ಆಹ್ವಾನಿಸಿದ್ದೇವೆ. ತಮ್ಗೆಲ್ಲ ಗೊತ್ತಿದೆ, ಇವರು ಈಗಾಗ್ಲೇ ಅಂದ್ರೆ ಬಹುಮುಖಿ ಶಿಲ್ಪ ಕಲಾವಿದರಾಗಿ ಸಾಕಷ್ಟು ಕಲಾಕೃತಿಗಳನ್ನ, 500ಕ್ಕೂ ಹೆಚ್ಚು ಕಲಾಕೃತಿಗಳನ್ನ ಅವರು ಸಿದ್ಧ ಮಾಡಿದ್ದಾರೆ. ಮತ್ತೆ ಅವ್ರ ಮನೆಯನ್ನೇ ಒಂದು ಮ್ಯೂಸಿಯಂ ತರ ಅದನ್ನ ಶಿಲ್ಪ ಕಲಾಕೃತಿಗಳನ್ನ ಪ್ರದರ್ಶನ ಮಾಡ್ತಾ ಇದ್ದಾರೆ. ಮತ್ತೆ ಯುವ ಕಲಾವಿದರಿಗೆ ಬಂದಂತ ಯುವ ಕಲಾವಿದರಿಗೆ ಆ ಕಲೆಯ ಬಗ್ಗೆ ಅವರು ಮಾಹಿತಿಯನ್ನ ಕೊಡ್ತಾ ಇದ್ದಾರೆ. ಸಾಕಷ್ಟು ಕೆಲಸವನ್ನ ಮಾಡಿರುವಂತ ಅವರನ್ನ ನಾವು ಗುರುತಿಸಿ ಈ ತಿಂಗಳು ಸಂವಾದಕ್ಕೆ ಅವರನ್ನ ಆಹ್ವಾನಿಸಿದೀವಿ. ದಯಮಾಡಿ ಎಲ್ಲ ಕಲಾಸಕ್ತರು, ಕಲಾಪ್ರೇಮಿಗಳು ಈ ಕಾರ್ಯಕ್ರಮಕ್ಕೆ ಬಂದು ಕಿರಣ್ ಸುಬ್ಬಯ್ಯ ಅವರನ್ನ ಪರಿಚಯ ಮಾಡ್ಕೊಳ್ಳೋಣ ಅಂತ, ಸಂವಾದದ ಮೂಲಕ ಪರಿಚಯ ಮಾಡ್ಕೊಳ್ಳೋಣ.
0: ಮೇಡಮ್, ಎಲ್ಲರೂ ಅಂದ್ರೆ ಎಲ್ಲರೂ ಭಾಗವಹಿಸಬಹುದಾ?
1: ಖಂಡಿತ, ಇದು ಸಾರ್ವಜನಿಕರಿಗಾಗಿ ಮಾಡಿರುವಂತ ಕಾರ್ಯಕ್ರಮ. ನಾವು ಅದು ವಿಜುವಲ್ ಆರ್ಟ್ಸ್ ಕಾಲೇಜ್ ಆಗಿರೋದ್ರಿಂದ ಅಲ್ಲಿ ಕೂಡ ವಿದ್ಯಾರ್ಥಿಗಳಿದ್ದಾರೆ, ಅವ್ರಿಗೂ ಇದು ಅನುಕೂಲ ಆಗುತ್ತೆ. ಆಮೇಲೆ ಕಾವಾ ಹಿರಿಯ ವಿದ್ಯಾರ್ಥಿಗಳು ಅಲ್ಲಿ ನಿರಂತರವಾಗಿ ಬರ್ತಾ ಇರ್ತಾರೆ, ಅವ್ರಿಗೂ ಕೂಡ ಅನುಕೂಲ ಆಗುತ್ತೆ. ವೃತ್ತಿಯಲ್ಲಿ ನಿರತರಾಗಿರುವಂತಹ ಕಲಾವಿದರಿಗೂ ಅನುಕೂಲ ಆಗುತ್ತೆ, ಮತ್ತೆ ಕಲಾ ಪ್ರೇಮಿಗಳಿಗೂ ಅನುಕೂಲ ಆಗುತ್ತೆ. ಹಾಗಾಗಿ ನಾವು ಆ ಸ್ಥಳವನ್ನ ಆಯ್ಕೆ ಮಾಡ್ಕೊಂಡಿದೀವಿ. ಆದ್ರೆ ಇಲ್ಲಿ ಯಾರು ಬೇಕಾದ್ರೂ ಬರಬಹುದು, ಎಲ್ರಿಗೂ ಸ್ವಾಗತ ಇದೆ.
0: ಆಸಕ್ತಿ ಇರುವಂತವರು ಭಾಗವಹಿಸಬಹುದು, ಆದ್ರೆ ವಿದ್ಯಾರ್ಥಿಗಳನ್ನ ಕಾರಣವಾಗಿ ಇಟ್ಕೊಂಡು ಆ ಒಂದು ಜಾಗದಲ್ಲಿ ಮಾಡ್ತಾ ಇದ್ದೀರಾ ಅಷ್ಟೇ?
1: ಹೌದು ಹೌದು ಹೌದು
0: ಹೌದು.
1: ಎಲ್ರು ಬಂದು ಕಿರಣ್ ಸುಬ್ಬಯ್ಯ ಅವರ ಜೊತೆಗೆ ಸಂವಾದವನ್ನ ಮಾಡಿ ಅವರ ಒಂದು ಕೃತಿಗಳ ಬಗ್ಗೆ, ಅವರ ಸಾಧನೆಯ ಬಗ್ಗೆ,
0: ಕೆಲಸದ ಬಗ್ಗೆ
1: ಇದೊಂದು. ಎಸ್ ಮೇಡಮ್,
0: ಮೇಡಮ್
1: ವೇದಿಕೆ ಆಗಿದೆ.
0: ಶನಿವಾರ ಅಂದ್ರೆ 5ನೇ ತಾರೀಕು ನಡೀತಾ ಇದೆ, ಎಷ್ಟು ಹೊತ್ತು ನಡೆಯುವಂತ ಕಾರ್ಯಕ್ರಮ ಮೇಡಮ್ ಇದು?
1: ಇದು ಬೆಳಗ್ಗೆ 11 ಗಂಟೆಗೆ ಶುರು ಆಗುತ್ತೆ, ಸುಮಾರು ಒಂದು 2-2.5 ಗಂಟೆ ಕಾರ್ಯಕ್ರಮ ಇದಾಗಿರುತ್ತೆ ಮೇಡಮ್.
0: ಓಕೆ ಓಕೆ.
1: ರಿಜಿಸ್ಟ್ರೇಷನ್ ಮತ್ತೆ
0: ರಿಜಿಸ್ಟ್ರೇಷನ್ ಏನಾದ್ರು ಮಾಡಿಸ್ಬೇಕಾಗತ್ತಾ?
1: ಏನು ಇಲ್ಲ, ನಾವು ಬರಬಹುದು, ಯಾರಾದ್ರೂ ಬರಬಹುದು. ಅಲ್ಲಿ

0: ಅವ್ರ ಕಲಾಕೃತಿಗಳದ್ದು ನಾವು
1: ಎಕ್ಸಿಬಿಷನ್
0: ಒಂದು
1: ಇರುತ್ತಾ?
0: ಎಕ್ಸಿಬಿಷನ್ ಅಂತಂದ್ರೆ ಒಂದು ನಾವು PPT ತರ ಮಾಡ್ತೀವಿ. ಅಲ್ಲಿ ಒಂದೊಂದು ಕಲಾಕೃತಿಯನ್ನ ತೋರಿಸಿ ಅದು ಅವ್ರಿಗೆ ಯಾವ ರೀತಿ ಪ್ರೇರಣೆ ಕೊಟ್ಟಿತು, ಅದ್ರ ಉದ್ದೇಶ ಏನು, ಹೇಗೆಲ್ಲ ಅದು ರಚನೆ ಆಯ್ತು ಅನ್ನೋದ್ರ ಬಗ್ಗೆ ಅವರು ವಿವರವನ್ನ ಕೊಡ್ತಾ ಹೋಗ್ತಾರೆ.
1: ಸರಿ.
0: ಮತ್ತೆ ಹಾಗೆ ಅವರು ಬಹುಮುಖಿ ಶಿಲ್ಪಗಳನ್ನ ತಯಾರು ಮಾಡುವಾಗ ಅವ್ರಿಗೆ ಬಂದಂತಹ ಸವಾಲುಗಳು ಏನು, ಅವ್ರು ಹೇಗೆ ಅದನ್ನ ಪರಿಹರಿಸಿಕೊಂಡು ಮುಂದುವರೆದ್ರು ಆ ಕ್ಷೇತ್ರದಲ್ಲಿ, ಆ ತರದ್ದೆಲ್ಲ ಮಾಹಿತಿ ನಮ್ಮ ಈಗಿನ ಯುವ ಸಮುದಾಯಕ್ಕೆ ಸಿಗುವಂತದ್ದು ಮೇಡಮ್.
1: ಅಂದ್ರೆ ಕಿರಣ್ ಸುಬ್ಬಯ್ಯ ಅವರ ಕಲಾ ಸಾಧನೆಯನ್ನ ಅವತ್ತು ಅನಾವರಣ ಮಾಡ್ತಾರೆ ಅವರ ಒಂದು
0: ಹೌದು ಮೇಡಮ್,
1: ಕೃತಿಗಳ
0: ಹೌದು
1: ಮೂಲಕ, ಮಾತುಕತೆ
0: ಹೌದು
1: ಮೂಲಕ,
0: ಹೌದು ಮೇಡಮ್,
1: ಅವರ
0: ಮಾತುಕತೆ
1: ಒಂದು
0: ಮೂಲಕ.
1: ಸ್ಕಲ್ಪ್ಚರ್ ಮೂಲಕ. ಹಾಂ ಹಾಂ
0: ಹೌದು ಮೇಡಮ್,
1: ಸರಿ
0: ಹೌದು.
1: ಮೇಡಮ್, ಸಾಕಷ್ಟು ರೀತಿಯಲ್ಲಿ ಅಂದ್ರೆ ಪ್ರತಿ ತಿಂಗಳು ನಡೆಯುವಂತ ಕಾರ್ಯಕ್ರಮನ ಮೇಡಮ್
0: ಇದು
1: ಇದು?
0: ಪ್ರತಿ ತಿಂಗಳು ನಮ್ಗೆ ಮೈಸೂರು ವಿಭಾಗಕ್ಕೆ 8 ಜಿಲ್ಲೆಗಳು ಬರುತ್ತೆ.
1: ಆಹಾ,
0: ಪ್ರತಿ ತಿಂಗಳು ಒಂದೊಂದು ಜಿಲ್ಲೆಯಲ್ಲಿ ಈ ತರ ಕಾರ್ಯಕ್ರಮಗಳಾಗುತ್ತೆ.
1: ಒಂದೊಂದು
0: ಈ ಬಾರಿ
1: ಜಿಲ್ಲೆಯಿಂದ
0: ಮೈಸೂರು ಜಿಲ್ಲೆ.
1: ಆಯ್ಕೆ ಮಾಡಿದಂತ ಒಬ್ಬ ಸಾಧಕರೊಂದಿಗೆ ಸಂವಾದವನ್ನ ಏರ್ಪಡಿಸ್ತಾ
0: ಹೌದು
1: ಬರ್ತಾ ಇದ್ದಾರೆ.
0: ಹೌದು
1: ಹಾಂ
0: ಹೌದು
1: ಹಾಂ
0: ಮೇಡಮ್, ಹೌದು.
1: ಸರಿ ಮೇಡಮ್. ಆಗಲಿ, ಸಾಕಷ್ಟು ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಬರುವ ದಿನಗಳಲ್ಲಿ ಇಂತಹ ಕಾರ್ಯಕ್ರಮಗಳು ಡಿಪಾರ್ಟ್ಮೆಂಟಿಂದ ನಡೀಲಿ, ಅದರಿಂದ ವಿದ್ಯಾರ್ಥಿಗಳಿಗೆ ಪ್ರೇರಣೆಯಾಗಲಿ, ಅವರು ಸಾಧಿಸಲಿ ಜೀವನದಲ್ಲಿ ಅನ್ನೋದು ಒಂದು ಇದರ ಮುಖ್ಯ ಆಶಯ ಅಂತ ಕಾಣುತ್ತೆ.
0: ಹೌದು ಮೇಡಮ್, ಹೌದು. ನಮ್ಮ
1: ನಡೀಲಿ ಮೇಡಮ್
0: ಎಲ್ಲಾ
1: ಸಾಕಷ್ಟು.
0: ಸಾಧಕರನ್ನ ನಾವು ಆಹ್ವಾನಿಸ್ತಾ ಇರೋದು ಈ ಒಂದು ಆಶಯಗೋಸ್ಕರ. ನಾನೇ ಅವ್ರು ಏನು ಎದುರಿಸಿದ್ರು ಮತ್ತೆ ಯಾವ ರೀತಿ ಸಾಧನೆ ಮಾಡಿದ್ರು, ಅವ್ರ ಸಾಧನೆ ಇತರರಿಗೆ ಯಾವ ರೀತಿ ಪ್ರೇರಣೆ ನೀಡಬಲ್ಲದು ಅನ್ನೋದು.
1: ಖಂಡಿತ ಮೇಡಮ್. ವಿದ್ಯಾರ್ಥಿಗಳು ಮುಂದಿನ ಭವಿಷ್ಯದ ಪ್ರಜೆಗಳು, ಅವರಿಂದ ಭವಿಷ್ಯ ದೇಶ ಬೆಳಗತ್ತೆ ಅಂತ ಹೇಳ್ತಾರೆ. ಹಾಗಾಗಿ ಆ
0: ಹೌದು
1: ಬೆಳಗೋದಕ್ಕೆ ಒಂದು ಫ್ಯೂಲ್ ತರ ಕೆಲಸ ಮಾಡುವಂಥವ್ರು ಈ ಸಾಧಕರು
0: ಹೌದು ಮೇಡಮ್,
1: ಅಲ್ವಾ?
0: ಹೌದು ಹೌದು
1: ಸರಿ.
0: ಮೇಡಮ್,
1: ಇಂಥ
0: ಹೌದು.
1: ಕಾರ್ಯಕ್ರಮಗಳು, ಇನ್ನೂ ಅನೇಕ ಕಾರ್ಯಕ್ರಮಗಳು ನಡೀಲಿ, ಇನ್ನೂ ಅನೇಕ ಸಾಧಕರು ಇದ್ದಾರೆ, ಅವರೆಲ್ಲರೂ ಅವರ ಸಾಧನೆ ಬೆಳಕಿಗೆ ಬರಲಿ ಅಂತ ಈ ಮೂಲಕ ನಾವು ಕೂಡ ಹೇಳ್ತೇವೆ. ಇದುವರೆಗೆ ನಮ್ಮೊಂದಿಗೆ ಸುತ್ತಮುತ್ತ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಇಂದಿನ ಒಂದು ನಡೆಯುವಂಥ ಕಾರ್ಯಕ್ರಮದ ಬಗ್ಗೆ ಮಾಹಿತಿಯನ್ನು ಹಂಚಿಕೊಂಡ್ರಿ. ಎಲ್ಲ ಕೇಳುಗರ ಪರವಾಗಿ ತಮಗೆ ತುಂಬು ಹೃದಯದ ಧನ್ಯವಾದಗಳು ಮೇಡಮ್. ನಮಸ್ಕಾರ.
0: ತಮಗೂ ಧನ್ಯವಾದ ಮೇಡಮ್.

0: ಪ್ರೀತಿಸುವ ಹೃದಯ ಏನೋ ಬೇಡ್ತಾ ಇದೆ, ಆದರೆ ಸಮಯ ಬೇಗ ಆಗೆ ಹೋಯ್ತು. ಸುತ್ತಮುತ್ತ ಕಾರ್ಯಕ್ರಮ ಮುಗಿಸೋ ಹಂತಕ್ಕೇನೆ ಬಂದ್ಬಿಟ್ಟಿದ್ದೀವಿ. ಕಾರ್ಯಕ್ರಮದ ಆರಂಭ ಮೈಸೂರು ದಸರಾಗೆ ಸಂಬಂಧಪಟ್ಟಂತಹ ಯುವ ಸಂಭ್ರಮ ಕಾರ್ಯಕ್ರಮದ ಜೊತೆಗೆ ಆಯಿತು. ಕಾರ್ಯಕ್ರಮದ ಕೊನೆ ಕೂಡ ಯಾಕೆ ಅದೇ ರೀತಿಯ ಮೈಸೂರಿಗೆ ಸಂಬಂಧಪಟ್ಟಂತಹ ವಿಚಾರದಿಂದ ಆಗಬಾರ್ದು, ದಸರಾಗೆ ಸಂಬಂಧಪಟ್ಟ ವಿಚಾರದಿಂದ ಆಗಬಾರ್ದು ಅಂತ ಇವತ್ತು ಕುವೆಂಪು ಕನ್ನಡ ಅಧ್ಯಯನ ಸಂಸ್ಥೆಯ ನಿರ್ದೇಶಕರಾದಂತಹ ಹೊಂಗನೂರು ನಂಜಯ್ಯ ಅವರು ನಮ್ಮ ಜೊತೆಗೆ ಸಂಪರ್ಕದಲ್ಲಿದ್ದಾರೆ. ಅವರಿಗೆ ನಮಸ್ತೆ ಅಂತ ಹೇಳಿ ದಸರಾ ಕವಿಗೋಷ್ಠಿಯ ಬಗ್ಗೆ ಮಾತನಾಡೋಣ. ಸರ್, ನಮಸ್ತೆ, ಕಾರ್ಯಕ್ರಮಕ್ಕೆ ಅತ್ಯಂತ ಆತ್ಮೀಯ ಸ್ವಾಗತ.
1: ಮೇಡಮ್ ನಮಸ್ಕಾರ. ನಮಸ್ಕಾರ
0: ಸರ್. ದಸರಾ ಕವಿಗೋಷ್ಠಿಯ ಬಗ್ಗೆ ಮಾಹಿತಿಯನ್ನ ಚುಟುಕಾಗಿ ಹಂಚಿಕೊಂಡ್ಬಿಡ್ತೀರಾ?
1: ಹಾ ಮೇಡಮ್, ಈ ಬಾರಿಯ ದಸರಾ ಕವಿಗೋಷ್ಠಿಯ ಕಾರ್ಯಾಧ್ಯಕ್ಷನಾಗಿ ನನ್ನ ಜಿಲ್ಲಾಡಳಿತ ನೇಮಕ ಮಾಡಿದೆ. ದಾಸೇಗೌಡರು ಆಯುಕ್ತರು, ಅವರು ವಿಶೇಷಾಧಿಕಾರಿಯಾಗಿ, ತ್ರಿವೇಣಿ ಅವರು ಮತ್ತು ಉಮೇಶ್ ಅವರು ಕಾರ್ಯದರ್ಶಿ ಮತ್ತು ಸಮನ್ವಯ ಅಧಿಕಾರಿ ಕಾರ್ಯನಿರ್ವಹಿಸ್ತಾ ಇದೀವಿ. ಈಗಾಗಲೇ ನಾವು ಕಾರ್ಯಪ್ರವೃತ್ತರಾಗಿದ್ದೇವೆ ಮೇಡಮ್. 5 ವಿಭಾಗಗಳಲ್ಲಿ ನಾವು ಈ ಬಾರಿಯ ದಸರಾ ಕವಿಗೋಷ್ಠಿಯನ್ನು ಏರ್ಪಾಡು ಮಾಡಲು ನಾವು ಚಿಂತನೆ ನಡೆಸಿದ್ದೇವೆ. ಚಿಗುರು ಕವಿಗೋಷ್ಠಿ ಅಂತ ಒಂದು ಭಾಗ ಮಾಡ್ತಾ ಇದೀವಿ. ಇನ್ನೊಂದು ಚುಟುಕು ಮತ್ತು ಹಾಸ್ಯ ಅಂತ ಒಂದು ಭಾಗ ಮಾಡ್ಕೊಂಡಿದೀವಿ. ಮತ್ತು ಯುವ ಕವಿಗೋಷ್ಠಿ ಅಂತ ಒಂದಿದೆ. ಜನಪದ ಕಾವ್ಯಗೋಷ್ಠಿ ಅಂತ ಒಂದು ಭಾಗ ಇದೆ. ಕೊನೆಯದಾಗಿ ಪ್ರಧಾನ ಕವಿಗೋಷ್ಠಿ ಅಂತ ಒಂದು 5 ವಿಭಾಗಗಳಲ್ಲಿ ಈ ಬಾರಿ ಯೋಜನೆ

0: ನಾನು ಬೆರೆಸಿದ್ದೀವಿ. ಬಟ್ ಈಗಾಗಲೇ ನಾವು ಒಂದು ಸ್ವಲ್ಪ ವಿಶೇಷವಾಗಿ ಈ ಬಾರಿಯ ದಸರಾ ಕವಿಗೋಷ್ಠಿಯನ್ನ ಮಾಡಬೇಕು ಅಂದ್ಬಿಟ್ಟು ನಾವು ಅದು ದಸರಾ ಕವಿಗೋಷ್ಠಿ ಪ್ರಚಾರ ರಥಯಾತ್ರೆ ಅಂತ ತೇರು ಅಂತ ಒಂದು ಮಾಡ್ತಾ ಇದೀವಿ ಮೇಡಮ್. ಅದು ಮೈಸೂರು ಬೇರೆ ಬೇರೆ ಎಕ್ಸ್ಟೆನ್ಷನ್ಗಳೆಲ್ಲ ಹೋಗಿ ದಸರಾ ಕವಿಗೋಷ್ಠಿ ಅದರ ಮಹತ್ವ, ಅದರ ಉದ್ದೇಶ ಮತ್ತು ಅದರ ಬೇರೆ ಬೇರೆ ಭಿನ್ನತೆಗಳನ್ನ, ವೈವಿಧ್ಯತೆಗಳನ್ನ ತಿಳಿಸುವಂತ ಕೆಲಸವನ್ನ ಆ ರಥದಲ್ಲಿ ನಾವು ನಿರ್ಮಾಣ ಮಾಡೋಕೆ ಪ್ಲಾನ್ ಮಾಡಿದೀವಿ. ಆ ರಥ ಹೇಗಿರುತ್ತೆ ಅಂದ್ರೆ, ಈಗ ಜ್ಞಾನಪೀಠ ಪ್ರಶಸ್ತಿ ವಿಜೇತರ ಭಾವಚಿತ್ರ, ರಾಷ್ಟ್ರಕವಿಗಳ ಭಾವಚಿತ್ರ ಮತ್ತು ನಾಡು ಕಟ್ಟಿದವರು ಅಂತ ಅಲ್ಲಿ ಅವರ ಭಾವಚಿತ್ರವನ್ನು ಒಳಗೊಂಡಾಗೆ ಕನ್ನಡದ ಗೀತೆಗಳು ಮತ್ತು ಭಾವಗೀತೆಗಳನ್ನ ಹೇಳ್ತಾ ಅದನ್ನ ಅನೌನ್ಸ್ ಮೈಕಲ್ಲಿ ಅನೌನ್ಸ್ ಮಾಡ್ಕೊಂಡು 15 ದಿನಗಳು ಅಂದ್ರೆ ಅಕ್ಟೋಬರ್ 1 ಶುರು ಮಾಡಿ ದಸರಾ ಕವಿಗೋಷ್ಠಿ ಆರಂಭ ಆಗುವ ಅಲ್ಲಿ ತನಕ ನಿಲ್ಲಿಸ್ತೀವಿ ಮೇಡಮ್. ಆಮೇಲೆ ಕವಿಗಳೊಂದಿಗೆ ಸೆಲ್ಫಿ ಅಂದ್ಬಿಟ್ಟು ಸೆಲ್ಫಿ ಸ್ಪಾಟ್ ಎರಡ್ ಕಡೆ ಮಾಡ್ತಾ ಇದ್ದೀವಿ ಮೇಡಮ್. ಈ ಬಾರಿ ಕುವೆಂಪು ಕನ್ನಡ ಜನ ಸಂಸ್ಥೆ ಮನಸ್ ಗಂಗೋತ್ರಿನಲ್ಲಿ ನಾವು ಈ 5 ವಿಭಾಗದ ಕವಿಗೋಷ್ಠಿಗಳನ್ನ ನಾವು ಮಾಡ್ತಾ ಇದೀವಿ. ಕಳೆದ ವರ್ಷದಿಂದಲೇ ಅದು ಕುವೆಂಪು ಕನ್ನಡ ಜನ ಸಂಸ್ಥೆಗೆ ಹಸ್ತಾಂತರ ಆಗಿದೆ. ಹಾಗಾಗಿ ನಮ್ಮ ಮೈಸೂರು ವಿಶ್ವವಿದ್ಯಾಲಯದ ಕನ್ನಡ ವಿಭಾಗಕ್ಕೆ ಕೋರ್ಸ್ಗೆ 100 ತುಂಬ್ತಾ ಇದೆ. ಮುಂದ್ ವರ್ಷಕ್ಕೆ ಕನ್ನಡ ಅಧ್ಯಯನ ಸಂಸ್ಥೆಗೆ 60 ಆಗುವ ಈ ಕಾಲಘಟ್ಟದ ಒಳಗಡೆ ಈ ಎಲ್ಲಾ ದಸರಾ ಕವಿಗೋಷ್ಠಿಯ ಭಿನ್ನತೆಗಳನ್ನ ಸಾರುವ ಮತ್ತು ಅದನ್ನ ಕೊಂಡೊಯ್ಯುವ ಕೆಲಸವನ್ನ ನಾವು ಮಾಡ್ಬೇಕು ಅಂತ ಅನ್ಕೊಂಡಿದ್ದೀವಿ ಮೇಡಮ್.
1: ಸರ್, ಅರ್ಜಿ ಸಲ್ಲಿಸೋದು ಹೇಗೆ ಸರ್? ಅದಕ್ಕೆ
0: ಅರ್ಜಿ ಅಂತಂದ್ರೆ ನಾವು ಈಗಾಗಲೇ ನೋಟಿಸ್ ಪತ್ರಿಕೆಗಳ ಮೂಲಕ ಕೊಟ್ಟಿದ್ದೀವಿ. ಅಲ್ಲಿ ಈಗ ಚುಟುಕು ಮತ್ತು ಹಾಸ್ಯಕ್ಕೆ ಚುಟುಕು ವಿಂಗಲ್ ಕೇಳ್ತಕ್ಕಂಥವ್ರು ಒಂದು ಸಂಕಲನ ಇರ್ಬೇಕು ಮೇಡಮ್. ಆ ಹಾಸ್ಯಕ್ಕೆ ಅದು ಅದಕ್ಕೆ ಸಂಬಂಧಪಟ್ಟ ಏನು ಇರಲ್ಲ, ನಾವೇ ಅವ್ರನ್ನ ಕೆಲವ್ರನ್ನ ಕನ್ಸಲ್ಟ್ ಮಾಡಿ ಅವ್ರು ಕರೆಸ್ಕೋತೀವಿ. ಆಮೇಲೆ ಈ ಚಿಗುರುಗೆ ಏನು ನಾವು ಆಹ್ವಾನ ಮಾಡಿಲ್ಲ ಮೇಡಮ್, ಒಂದ್ ಸಂಕಲನ ಬರ್ಬೇಕು ಅಂತ ಏನಿಲ್ಲ. ಆರಂಭದ ಬರವಣಿಗೆ ಮತ್ತು 16 ಇರುವಂತ ಮಕ್ಕಳು ಮತ್ತು ಆರಂಭದ ಬರವಣಿಗೆ ವರ್ಗಾರನ್ನ ನಾವು ಆಹ್ವಾನ ಮಾಡಿದ್ದೇವೆ.
1: ಸರ್, ಹೆಚ್ಚಿನ ಮಾಹಿತಿ ಬೇಕಾದಲ್ಲಿ ಯಾರನ್ನ ಸಂಪರ್ಕ ಮಾಡ್ಬೇಕು ಸರ್?
0: ಹೆಚ್ಚಿನ ಮಾಹಿತಿ ಬೇಕಾದಲ್ಲಿ ನಾವು ದಸರಾ ಕವಿಗೋಷ್ಠಿ ಕಾರ್ಯಾಧ್ಯಕ್ಷರು ಮತ್ತು ಸಹ ಕಾರ್ಯದರ್ಶಿಗಳು, ಸಾಮಾನ್ಯ ಅಧಿಕಾರಿಗಳು ಮಾಡಬಹುದು, ಸಂಪರ್ಕ ಮಾಡಬಹುದು. ಈಗಾಗಲೇ ಮೊಬೈಲ್ ನಂಬರ್ ಗಳನ್ನ ನಾವು ಕೊಟ್ಟಿದ್ದೇವೆ ಮೇಡಮ್.
1: ಸರಿ ಸರ್, ಸರಿ, ಓಕೆ ಸರ್, ಓಕೆ. ದಸರಾ ಕವಿಗೋಷ್ಠಿಯಲ್ಲಿ 5 ಹಂತದಲ್ಲಿ 5 ವಿಭಾಗಗಳಲ್ಲಿ ನೀವು ಎಲ್ಲರನ್ನ ಸೆಳೆಯುವಂತಹ ಕಾರ್ಯವನ್ನ ಮಾಡ್ತಾ ಇದ್ದೀರಾ. ಸಾಹಿತ್ಯದ ಬಗ್ಗೆ ಎಲ್ಲರಲ್ಲೂ ಆಸಕ್ತಿ ಮೂಡಿಸುವಂತಹ ಕಾರ್ಯವನ್ನ ಮಾಡ್ತಾ ಇದ್ದೀರಾ. ದಸರಾ ಅಂತ ಹೇಳಿದ್ರೆ ಅದು ಬರೀ ಕೇವಲ ಮೈಸೂರಿಗಷ್ಟೇ ಸೀಮಿತವಾಗುಳುದಿಲ್ಲ, ಇಡೀ ದೇಶ ಮೈಸೂರಿನ ಕಡೆ ನೋಡೋ ಹಾಗೆ ದಸರಾ ಸಂಭ್ರಮ ಇರುತ್ತೆ. ಇದೇ ರೀತಿಯ ಕವಿಗೋಷ್ಠಿಗಳು ಮತ್ತೆ ಮತ್ತೆ ಏರ್ಪಾಟಾಗಲಿ ಅನ್ನೋಂಥದ್ದು ನಮ್ಮ ಉದ್ದೇಶ ಕೂಡ. ಕಾರ್ಯಕ್ರಮದಲ್ಲಿ ಇದುವರೆಗೆ ಭಾಗವಹಿಸಿದ್ದಕ್ಕೆ ನಿಮಗೆ ತುಂಬು ಹೃದಯದ ಧನ್ಯವಾದಗಳು ಸರ್. ನಮಸ್ತೆ.
0: ಥ್ಯಾಂಕ್ ಯು ವೆರಿ ಮಚ್ ಮೇಡಮ್. ನಮಸ್ಕಾರ.
1: ಕಾರ್ಯಕ್ರಮ ಮುಗಿಸುವಂತಹ ಹಂತವೇ ಬಂದುಬಿಟ್ಟಿದೆ. ದಸರಾಗೆ ಸಂಬಂಧಪಟ್ಟಂತಹ ವಿಷಯದಿಂದ ನಾವು ಆರಂಭ ಮಾಡಿದ್ವಿ, ದಸರಾಗೆ ಸಂಬಂಧಪಟ್ಟಂತಹ ವಿಷಯದಿಂದ ಕಾರ್ಯಕ್ರಮವನ್ನು ಮುಕ್ತಾಯ ಮಾಡ್ತಾ ಇದ್ದೀವಿ.
2: ಸಾಕಷ್ಟು ವಿಷಯಗಳು ಹಂಚ್ಕೊಳ್ಳೋಕೆ ಅಂತ ಇನ್ನೂ ಇದೆ, ಆದರೆ ಸಮಯದ ಮಿತಿಯೊಳಗೆ ನಮಗೆ ಆದಷ್ಟು ಮಾಹಿತಿಗಳನ್ನ ಹಂಚ್ಕೊಂಡಿದ್ದೇವೆ. ಸಂಬಂಧಪಟ್ಟ ಸಂಪನ್ಮೂಲ ವ್ಯಕ್ತಿಗಳನ್ನು ಆಯೋಜನೆ ಮಾಡ್ತಿರೋಂಥವ್ರನ್ನು ಮಾತನಾಡಿಸೋ ಪ್ರಯತ್ನವನ್ನು ಮಾಡಿದ್ದೀವಿ. ಸೊ ಸಂಬಂಧಪಟ್ಟವರು ಇದರತ್ತ ಗಮನ ಹರಿಸಿ ಪ್ರಯೋಜನವನ್ನು ಪಡ್ಕೊಳ್ಬಹುದು.
1: ಹೌದು, ಕೊಟ್ಟಿರುವಂತಹ ಸಂಪರ್ಕ ಸಂಖ್ಯೆಗಳಿಗೆ ಕರೆ ಮಾಡಿ ಮತ್ತಷ್ಟು ಮಾಹಿತಿಯನ್ನು ತಗೊಂಡು ನೋಂದಣಿ ಮಾಡಿಸ್ಕೊಂಡು ಅರ್ಜಿಯನ್ನು ಸಲ್ಲಿಸಿ ಯಾವ್ಯಾವ ವಿಧಾನದಲ್ಲಿ ಮುಂದುವರಿಬಹುದು ಅಂತ ಹೇಳ್ತಾ ಕಾರ್ಯಕ್ರಮವನ್ನು ಮುಗಿಸೇ ಬಿಡೋಣ.
2: ಹೌದು, ಮತ್ತೊಮ್ಮೆ ನಮ್ಮ ಕೇಳುಗರೊಂದಿಗೆ ಹೇಳಿಬಿಡೋಣ, ನೀವು ಪತ್ರ ಬರೀಬಹುದು, ಆಹ್ವಾನ ಪತ್ರಿಕೆಯನ್ನು ಕಳಿಸ್ಬಹುದು. ತಮಗೆ ಪತ್ರ ವಿಳಾಸ ಗೊತ್ತೇ ಇದೆ, ಪತ್ರಗಳನ್ನ ಕಳಿಸಿ ಅಥವಾ ವಾಟ್ಸ್ಆ್ಯಪ್ಗೆ ವಿವರವನ್ನು ಕಳಿಸ್ಬಹುದು. ನಮ್ಮ ಕೇಳುಗರೆಲ್ಲ ಮತ್ತೊಮ್ಮೆ ಮಾತನಾಡಿಸೋಣ ಮುಂದಿನ ಗುರುವಾರ ಸುತ್ತಮುತ್ತ ಕಾರ್ಯಕ್ರಮದಲ್ಲಿ.
1: ಹೌದು.

ಇದುವರೆಗೆ ನಿಮ್ಮೊಂದಿಗೆ ಮೈಸೂರು ಆಕಾಶವಾಣಿಯಲ್ಲಿ ಸುತ್ತಮುತ್ತ ಮೈಸೂರು, ಮಂಡ್ಯ, ಚಾಮರಾಜನಗರ ಜಿಲ್ಲೆಗಳ ಪ್ರಮುಖ ಸಭೆ ಸಮಾರಂಭಗಳ ಪರಿಚಯಾತ್ಮಕ ಕಾರ್ಯಕ್ರಮ ಪ್ರಸಾರವಾಯಿತು. ತಾಂತ್ರಿಕ ಸಹಕಾರ ನೀಡಿದವರು ವನಿತಾ ಹಾಗೂ ಶಿವನಂಜಯ್ಯ. ಇದು ಆಕಾಶವಾಣಿ ಮೈಸೂರು, ಎಫ್ಎಂ 100.6. ಸಮಯ 12 ಗಂಟೆವಾಗ್ತಾ ಇದೆ. ಮುಂದಿನ ಪ್ರಸಾರ ಬೆಂಗಳೂರು ಕೇಂದ್ರದಿಂದ.

ಯಾರೆ ಓದುತ್ತಿರುವವರು ಹರ್ಷವರ್ಧನ್ ಶೀಲ್ವಂತ್. ಅಂತಾರಾಷ್ಟ್ರೀಯ ಕಡಲ ಸಂಸ್ಥೆ ನೀತಿಯಿಂದ ಅಭ್ಯಾಸಕ್ಕೆ ಕಡಲ ಶ್ರೇಷ್ಠತೆಯನ್ನು ಬಲಪಡಿಸುವುದು ಎಂಬ ಧ್ಯೇಯದೊಂದಿಗೆ ವಿಶ್ವ ವಾಣಿಜ್ಯ ಕಡಲ ನಾವಿಕರ ದಿನಾಚರಣೆಯನ್ನು ಇಂದು ಆಚರಿಸುತ್ತಿದೆ. ಪ್ರಸ್ತುತ ಜಾಗತಿಕ ಅಪಾಯದ ಸಂಘರ್ಷ ವಲಯಗಳನ್ನು ದಾಟುವಾಗ ನೌಕಾಪಡೆ ಹಾಗೂ ಕಡಲ ಸಿಬ್ಬಂದಿ ಸುರಕ್ಷತೆಯ ಮೇಲೆ ಹೆಚ್ಚು ಗಮನಹರಿಸಲು ಆಚರಣೆಯನ್ನು ಕೇಂದ್ರೀಕರಿಸಲಾಗಿದೆ. ಭಾರತೀಯ ನೌಕಾಪಡೆಯ 28 ವರ್ಷದ ನಾವಿಕ ಕುರುಬಾ ದಿನೇಶ್ ಕುಮಾರ್ ಉತ್ತರ ಕನ್ನಡ ಜಿಲ್ಲೆ ಕಾರವಾರದ ಅರ್ಗಾಬಳಿಯ ಕದಂಬ ನೌಕಾನೆಲೆಯಿಂದ ಕಳೆದ ಆಗಸ್ಟ್ 27ರಂದು ನಾಪತ್ತೆಯಾಗಿದ್ದಾರೆ. ಮೂಲತಃ ಆಂಧ್ರಪ್ರದೇಶದ ಅನಂತಪುರ ಜಿಲ್ಲೆಯ ಕುಂಟಿಮಡ್ಡಿಯವರು. ಕದಂಬ ನೌಕಾನೆಲೆ ರಾಷ್ಟದ ಭದ್ರತೆಯ ದೃಷ್ಟಿಯಿಂದ ಅತ್ಯಂತ ಸೂಕ್ಷ್ಮ ಪ್ರದೇಶವಾಗಿದೆ. ಕಾರವಾರ ಗ್ರಾಮೀಣ ಠಾಣೆಯ ಪೊಲೀಸರು ಹುಡುಕಾಟ ಆರಂಭಿಸಿದ್ದಾರೆ. ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅಧ್ಯಕ್ಷತೆಯಲ್ಲಿ ಬೆಂಗಳೂರಿನಲ್ಲಿ ಇಂದು ಸಚಿವ ಸಂಪುಟ ಸಭೆ ನಡೆಯಲಿದೆ. ಈ ತಿಂಗಳ 21ರಿಂದ 24ರವರೆಗೆ ವಿಧಾನಮಂಡಲ ವಿಶೇಷ ಅಧಿವೇಶನ ನಡೆಸಲು ರಾಜ್ಯ ಸರ್ಕಾರ ಚಿಂತನೆ ನಡೆಸಿದ್ದು ಇಂದು ಅಂತಿಮ ತೀರ್ಮಾನದ ನಿರೀಕ್ಷೆಯಿದೆ. ಪಶ್ಚಿಮಘಟ್ಟದ ಸೂಕ್ಷ್ಮ ಪ್ರದೇಶಗಳ ಕುರಿತಾದ ಡಾ ಕೆ ಕಸ್ತೂರಿ ರಂಗನ್ ವರದಿ ಹಾಗೂ ಈ ಸಂಬಂಧ ಕೇಂದ್ರ ಸರ್ಕಾರ 7ನೇ ಬಾರಿಗೆ ಹೊರಡಿಸಿರುವ ಕರಡು ಅಧಿಸೂಚನೆ ರಾಜ್ಯ ಸರ್ಕಾರದ ನಿಲುವು ಮತ್ತು ಆಕ್ಷೇಪ ಸ್ಪಷ್ಟಪಡಿಸಲು ಜನಪ್ರತಿನಿಧಿಗಳೊಂದಿಗೆ ಚರ್ಚಿಸಲು ರಾಜ್ಯ ಸರ್ಕಾರ ಬಯಸಿದೆ. ಉದ್ಯಾನಗಳ ಶೇಕಡ 5ರಷ್ಟು ಜಾಗೆ ಪರಭಾರೆ, ಬರಗಾಲದ ಬಗ್ಗೆ ಚರ್ಚಿಸಲು ರಾಜ್ಯ ಸರ್ಕಾರ ಚಿಂತನೆ ನಡೆಸಿದೆ ಎಂದು ವರದಿಗಳು ತಿಳಿಸಿವೆ. ರಂಗಭೂಮಿ ನಮ್ಮ ಬದುಕಿನ ಪ್ರತಿಬಿಂಬ ಎಂದು ಜೆಎಸ್ಎಸ್ ಸಂಸ್ಥೆ ಕಾರ್ಯದರ್ಶಿ ಪ್ರೊಫೆಸರ್ ಅಜಿತ್ ಪ್ರಸಾದ್ ಹೇಳಿದ್ದಾರೆ. ದಿವಂಗತ ಪ್ರೊಫೆಸರ್ ನ ವಜ್ರಕುಮಾರ್ ಸ್ಮರಣೆಯ ವಜ್ರಸಿರಿ 5 ದಿನಗಳ ರಂಗೋತ್ಸವಕ್ಕೆ ಧಾರವಾಡದ ಜೆಎಸ್ಎಸ್ ಮಹಾವಿದ್ಯಾಲಯದ ಸನ್ನಿಧಿ ಸಭಾಂಗಣದಲ್ಲಿ ಚಾಲನೆ ನೀಡಿ ಮಾತನಾಡಿದರು. ಮುಖ್ಯ ಅತಿಥಿಯಾಗಿ ಧಾರವಾಡ ರಂಗಾಯಣದ ನಿರ್ದೇಶಕ ಜಕೀರ್ ನದಾಫ್ ಪಾಲ್ಗೊಂಡಿದ್ದರು. ಖ್ಯಾತ ರಂಗಕರ್ಮಿ ದಿವಂಗತ ಯಶವಂತ್ ಸರದೇಶ್ ಪಾಂಡೆ ಪರಿಕಲ್ಪನೆಯ ಹೆಸರಾಂತ ಕೊಳಲು ವಾದಕ ಪ್ರವೀಣ್ ಗೋಡ್ಖಿಂಡಿ ಹಾಗೂ ಹಿರಿಯ ನಟ ರವಿ ಕುಲಕರ್ಣಿ ನಟಿಸಿದ ಕೊಳಲು ಡಾಟ್ ಕಾಮಿಡಿ ನಾಟಕ ಪ್ರೇಕ್ಷಕರನ್ನು ರಂಜಿಸಿತು. ಧಾರವಾಡ ತಾಲೂಕು ಅಳ್ನಾವರದ ಪ್ರಾಥಮಿಕ ಆರೋಗ್ಯ ಕೇಂದ್ರಕ್ಕೆ ಧಾರವಾಡ ಜಿಲ್ಲೆ ಹಿರಿಯ ಸಿವಿಲ್ ನ್ಯಾಯಾಧೀಶ ಅಲ್ಲಪ್ಪ ಬಡಿಗೇರ್ ಭೇಟಿ ನೀಡಿ ಆರೋಗ್ಯ ಸೇವೆಗಳ ಮಾಹಿತಿ ಪಡೆದು ಪರಿಶೀಲಿಸಿದರು. ಗ್ರಾಮೀಣ ಭಾಗಕ್ಕೆ ನೀರು ಪೂರೈಸುವ ಜಲಮೂಲಗಳಾದ ಕೆರೆ, ನದಿ, ಸರೋವರಗಳಲ್ಲಿ ಮಲಿನ ನೀರು ಸೇರಿ ಕಲುಷಿತಗೊಳ್ಳದಂತೆ ತಡೆಗಟ್ಟಲು ರಾಷ್ಟೀಯ ಗ್ರಾಮೀಣ ಜಲಮೂಲ ಸಂರಕ್ಷಣಾ ಯೋಜನೆ ಅಭಿವೃದ್ಧಿಪಡಿಸುವಂತೆ ಗ್ರಾಮೀಣಾಭಿವೃದ್ಧಿ ಖಾತೆ ಸಚಿವ ಈಶ್ವರ್ ಖಂಡ್ರೆ ಹೊಸದಿಲ್ಲಿಯಲ್ಲಿ ಆಗ್ರಹಿಸಿದ್ದಾರೆ. ಜಲಮೂಲಗಳ ಸುಸ್ಥಿರತೆ ಕುರಿತ ಶೃಂಗಸಭೆಯ ಸಮಾರೋಪದಲ್ಲಿ ಸಚಿವರು ಮಾತನಾಡಿದರು. ಕರ್ನಾಟಕ ವೇಗವಾಗಿ ಬೆಳೆಯುತ್ತಿದೆ. ಬೆಂಗಳೂರಿನ ಮೇಲೆ ಒತ್ತಡ ಕಡಿಮೆ ಮಾಡಲು 2ನೇ ಬೆಂಗಳೂರು ನಿರ್ಮಿಸಲು ಗಂಭೀರ ಚಿಂತನೆ ನಡೆಸುವಂತೆ ನೀತಿ ಆಯೋಗದ ಉಪಾಧ್ಯಕ್ಷ ಅಶೋಕ್ ಕುಮಾರ್ ಲಾಹಿರಿ ಮುಖ್ಯಮಂತ್ರಿ ಅವರೊಂದಿಗಿನ ಬೆಂಗಳೂರಿನಲ್ಲಿ ಆಯೋಜಿತ ಸಭೆಯಲ್ಲಿ ಸಲಹೆ ನೀಡಿದ್ದಾರೆ. ಕರ್ನಾಟಕದಲ್ಲಿ ಒಣಭೂಮಿ ಪ್ರದೇಶ ಹೆಚ್ಚಿದೆ. ಕೃಷಿ ಚಟುವಟಿಕೆ ಕೈಗೊಳ್ಳಲು ಸಾಧ್ಯವಾಗುವಂತೆ ವೈವಿಧ್ಯಮಯ ಬೆಳೆ ಬೆಳೆಯುವಂತೆ ಒಣಭೂಮಿ ಸಜ್ಜುಗೊಳಿಸಲು ಅವರು ಯೋಜನೆ ರೂಪಿಸುವಂತೆ ತಿಳಿಸಿದರು. ಸರ್ಕಾರದ ಕಾರ್ಯಕಲಾಪಗಳಿಗೆ ಸಂಬಂಧಿಸಿದಂತೆ ಜನರು ದೂರು ಸಲ್ಲಿಸಲು ಅನುವಾಗುವಂತೆ ಪ್ರಜಾಸೇವಾ ಆಂದೋಲನ ಇಲಾಖೆಗೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ವಿಜಯನಗರ ಜಿಲ್ಲೆ ಕೂಡ್ಲಿಗಿಯಲ್ಲಿ ನಾಡಿದ್ದು ಚಾಲನೆ ನೀಡಲಿದ್ದಾರೆ. ಕೂಡ್ಲಿಗಿ ಶಾಸಕ ಡಾ ಎನ್ಟಿ ಶ್ರೀನಿವಾಸ್ ನೇತೃತ್ವದಲ್ಲಿ ಗುಡೇಕೋಟೆ ರಸ್ತೆಯಲ್ಲಿ ಕಾರ್ಯಕ್ರಮದ ಭರದ ಸಿದ್ದತೆಗಳು ನಡೆದಿವೆ. ಅಸ್ಮಿತಾ ಮಹಿಳೆಯರಿಗಾಗಿ ರಾಜ್ಯಮಟ್ಟದ ರೋಡ್ ಸೈಕ್ಲಿಂಗ್ ಚಾಂಪಿಯನ್ಶಿಪ್ ಇದೇ ಶನಿವಾರ ಹಾಗೂ ಭಾನುವಾರ ವಿಜಯಪುರ ನಗರ ಹೊರವಲಯದ ಸೊಲ್ಲಾಪುರ್ ರಾಷ್ಟೀಯ ಹೆದ್ದಾರಿಯಲ್ಲಿ ನಡೆಯಲಿದೆ. ವಿಜಯಪುರದ ನೂತನ ವೆಲೋಡ್ರೋಮ್ನಲ್ಲಿ 11 ಮತ್ತು 12ನೇ ತಾರೀಖಿನಂದು ರಾಜ್ಯಮಟ್ಟದ ಟ್ರ್ಯಾಕ್ ಸೈಕ್ಲಿಂಗ್ ಚಾಂಪಿಯನ್ಶಿಪ್ ಸಹ ಆಯೋಜಿತವಾಗಿದೆ. ಲುಧಿಯಾನದಲ್ಲಿ ನಡೆಯುತ್ತಿರುವ ರಾಷ್ಟೀಯ ಯುವ ಅಥ್ಲೆಟಿಕ್ಸ್ ಚಾಂಪಿಯನ್ಶಿಪ್ನ 2ನೇ ದಿನವಾದ ನಿನ್ನೆ ಕರ್ನಾಟಕದ ನಾಗಿನಿ 1000 ಮೀಟರ್ ಓಟ ಮತ್ತು ಜಿಎಂ ಕೀರ್ತಿ ಎತ್ತರ ಜಿಗಿತದಲ್ಲಿ ಚಿನ್ನದ ಪದಕ ಗೆದ್ದಿದ್ದಾರೆ. ಒಂದೇ ಋತುವಿನಲ್ಲಿ 8000 ಮೀಟರ್ಗಿಂತ ಎತ್ತರದ 5 ಶಿಖರಗಳನ್ನು ಏರಿದ ಮೊದಲ ಭಾರತೀಯ ಮಹಿಳೆ ಪರ್ವತಾರೋಹಿ ಬಲ್ಜೀತ್ ಕೌರ್ ಸೇರಿದಂತೆ 4ರು 2022

0: 1974ನೇ ಸಾಲಿನ ತೆನ್ಜಿಂಗ್ ನೋರ್ಗೆ ರಾಷ್ಟೀಯ ಸಾಹಸ ಪುರಸ್ಕಾರಕ್ಕೆ ಭಾಜನರಾಗಿದ್ದಾರೆ ಎಂದು ಕೇಂದ್ರ ಕ್ರೀಡಾ ಸಚಿವಾಲಯ ತಿಳಿಸಿದೆ. ಪುರಸ್ಕಾರ ಕಂಚಿನ ಪುತ್ಥಳಿ, 15 ಲಕ್ಷ ರೂಪಾಯಿ ನಗದು ಹಾಗೂ ಪ್ರಮಾಣ ಪತ್ರ ಒಳಗೊಂಡಿದೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟೀಯ ವಾರ್ತಾ ಪ್ರಸಾರ ಮಧ್ಯಾಹ್ನ 1:10.
1: ಆಕಾಶವಾಣಿ ವನಿತಾ ವಿಹಾರ.
2: ಇಂದಿನ ವನಿತಾ ವಿಹಾರ ಕಾರ್ಯಕ್ರಮದಲ್ಲಿ ಪ್ರೌಢಶಾಲೆ ಶಿಕ್ಷಕಿಯಾಗಿ ಕಾರ್ಯನಿರ್ವಹಿಸುತ್ತಿರುವ ವಿಜಯಪುರದ ದಾಕ್ಷಾಯಿಣಿ ಬಿರಾದಾರ್ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಕಿರಣ್ ಕುಮಾರ್, ಶೇಖದಾರ್.
3: ಆತ್ಮೀಯ ಕೇಳುಗರಿಗೆಲ್ಲ ನಮಸ್ಕಾರಗಳು. ಇಂದಿನ ವನಿತಾ ವಿಹಾರ ಕಾರ್ಯಕ್ರಮದಲ್ಲಿ ವಿಜಯಪುರ ನಗರದ ಶ್ರೀಮತಿ ದ್ರಾಕ್ಷಾಯಿಣಿ ಬಿರಾದಾರ್ ಅಂತ ಪ್ರೌಢಶಾಲೆಯ ಕನ್ನಡ ವಿಷಯ ಸಂಬಂಧಪಟ್ಟಂತ ಶಿಕ್ಷಕಿಯರು ನಮ್ಮ ಸ್ಟುಡಿಯೋದಲ್ಲಿ ನಮ್ಮ ಜೊತೆ ಇದ್ದಾರೆ. ಇವರ ಒಂದಿಷ್ಟು ಪರಿಚಯ. ಇವರು ಸ್ವರಚಿತ ಕವನ ವಾಚನ ಮತ್ತು ಅನೇಕ ಕವನ ಸಂಕಲನಗಳನ್ನ ಮತ್ತು ಕನ್ನಡ ಸಾಹಿತ್ಯ ಪರಿಷತ್ತಿನ ಜೊತೆ ಇದ್ದಂತ ಒಂದು ನಂಟು, ನಾಟಕಗಳು, ಆಮೇಲೆ ರಾಜ್ಯೋತ್ಸವ ಪ್ರಶಸ್ತಿಗಳು ಎಲ್ಲವನ್ನು ಪಡೆದುಕೊಂಡಂತ ಶಿಕ್ಷಕರು ನಮ್ಮ ಜೊತೆ ಇದ್ದಾರೆ. ಅವರನ್ನ ನಾವು ಮಾತನಾಡಿಸಿ ಒಂದಿಷ್ಟು ಅವರ ಅನುಭವ ನಾವು ಅವರಿಂದಲೇ ಕೇಳಿ ತಿಳಿದುಕೊಳ್ಳೋಣಂತೆ. ದ್ರಾಕ್ಷಾಯಿಣಿ ಬಿರಾದಾರವರೇ, ತಮಗೆ ನಮಸ್ಕಾರ, ಆಕಾಶವಾಣಿಗೆ ಸ್ವಾಗತ.
4: ನಮಸ್ಕಾರ ಸರ್.
3: ಮೇಡಮ್, ತಾವು ಪ್ರೌಢಶಾಲೆಯ ಶಿಕ್ಷಕರಾಗಿ ಕಾರ್ಯವನ್ನ ನಿರ್ವಹಿಸ್ತಾ ಇದ್ದೀರಿ. ನಿಮಗೆ ಶಿಕ್ಷಕರಾಗಬೇಕು ಅಂತೇಳಿ ಯಾಕೆ ಅನ್ನಿಸ್ತು?
4: ಶಿಕ್ಷಕರಾಗಬೇಕು ಅನ್ನುವಂಥದ್ದು ಪೂರ್ವ ನಿರ್ಧರಿತ ಏನೋ ಅನ್ನೋಷ್ಟು ಸ್ಪಷ್ಟ ಇದೆ ಸರ್ ನನ್ನಲ್ಲಿ. ಯಾಕೆಂದ್ರೆ ನನ್ನ ತಾತ ಶಿಕ್ಷಕರಾಗಿದ್ದು, ಎಷ್ಟು ಪ್ರಸಿದ್ಧಿ ಶಿಕ್ಷಕರು ಅವರು ಅಂತಂದ್ರೆ, ಆಗಿನ ಕಾಲದಲ್ಲಿ ನಾನು 7ನೇ ತರಗತಿ ಇಲ್ಲಿ ಇರುವಾಗಲೇ ನನ್ನ ತಾತ ತೀರ್ಕೊಂಡ್ರು. ಅವರು ಶಿಕ್ಷಕರಾಗಿದ್ರು. ಅವರು ತೀರಿ ಹೋದ ನಂತರ 2 ವರ್ಷಗಳ ಕಾಲದವರೆಗೂ ನಮ್ಮ ಮನೆಗೆ ಮನಿ ಆರ್ಡರ್ಗಳು ಬರ್ತಾ ಇದ್ವು. ಅವಾಗೆಲ್ಲ ನಮ್ಗೆ ಗೊತ್ತಿರಲಿಲ್ಲ, ಪೋಸ್ಟ್ಮನ್ ಬಂದ್ರೆ ನಮ್ಮ ಮನೆಗೆ ದುಡ್ಡು ಕೊಡಕ್ ಬರ್ತಾನಂತ ನಾವು ತಿಳ್ಕೊಳ್ತಿದ್ವಿ. ಆಮೇಲೆ ಗೊತ್ತಾಯ್ತು ಯಾಕೆ ಅವ್ರು ದುಡ್ಡು ಕೊಡ್ತಾರೆ. ಯಾರು ನಮ್ಮ ಅಜ್ಜನ ಕೈಲಿ ಕಲ್ತೋದವರು, ಯಾರು ಅಸಹಾಯಕರಾಗಿದ್ರು, ಯಾರು ಬಡತನದಲ್ಲಿ ಬಳಲ್ತಿದ್ರು, ಪ್ರತಿಭಾವಂತರಾಗಿದ್ರು, ಅಂತವ್ರಿಗೆಲ್ಲ ದುಡ್ಡು ಕೊಟ್ಟು ನನ್ನ ತನ್ನ ಸ್ವಂತ ಖರ್ಚಿಂದನೇ ನಮ್ಮ ಅಜ್ಜ ಕಲಿಸ್ತಿರು. ಅವ್ರು ತೀರು ಹೋಗಿದ್ದನ್ನ ಪತ್ರಿಕೆಯಲ್ಲಿ ಬಂತು. ಅದು ಬಂದ ಮೇಲೆ ಬಹಳ ಜನ ಗೊತ್ತಾಗಿ, ನಾವು ಇವತ್ತು ಒಂದು ನೆಲೆ ನಿಂತೀವಿ ಅಂದ್ರೆ, ಬದುಕನ್ನ ಕಟ್ಕೊಂಡಿವಿ ಅಂದ್ರೆ ಅದಕ್ಕೆ ಕಾರಣನೇ ಸಕ್ಕರಪ್ಪ ಕಾಶಿನ ಕುಂಟ, ಸಕ್ಕರಪ್ಪ ಮಾಸ್ತರ್ ಅಂತ, ಮಾಸ್ತರ್ ಮನೆನೇ ಅಂತಾನೆ ಇವತ್ತಿಗೂ ನಮ್ಮ ಮನೆಗೆ ನಮ್ಮ ಅಗಸಬಾಳದಲ್ಲಿ ಕರೆಯೋದು.
3: ಅಗಸಬಾಳ ಅಂದ್ರೆ ನನಗೆ ತಿಳಿದ ಮಟ್ಟಿಗೆ ಮುದ್ದೇಬಿಹಾಳ ತಾಲೂಕಿನಲ್ಲಿ ಬರುವಂತ ಒಂದು ಗ್ರಾಮ ಅದು.
4: ಹಾ ಸರ್, ಮುದ್ದೇಬಿಹಾಳ ತಾಲೂಕಿನ ಒಂದು ಸಣ್ಣ ಹಳ್ಳಿ, ಪೋಸ್ಟ್ ಕೂಡ ಇರಲಿಲ್ಲ, ಪೋಸ್ಟ್ ಹಳ್ಳೂರು. ಪತ್ರ ಬರೆಯುವಾಗ ಆಟ್ ಪೋಸ್ಟ್ ಅಗಸಬಾಳ, ಪೋಸ್ಟ್ ಹಳ್ಳೂರು ಅಂತ ಬರೀತಿದ್ವಿ. ಆವಾಗಿನ ಕಾಲದಾಗ ಅಗಸಬಾಳದಿಂದ ಡವಳಗಿಯಲ್ಲೇ ಇತ್ತು ನಮ್ದು, ತಾಳಿಕೋಟೆಗೂ ನಡ್ಕೊಂಡೇ ಹೋಗ್ತಿದ್ರು ಅವ್ರಂತ ನಾನು ಕೇಳಿದ್ದೆ. ಅಷ್ಟು ಜನಪ್ರಿಯ ಶಿಕ್ಷಕರ ಅವರಾಗಿದ್ರಲ್ಲ, ಅಷ್ಟೊಂದು ಜನಪ್ರಿಯತೆ ಮತ್ತು ಅಷ್ಟೊಂದು ವಿದ್ಯಾರ್ಥಿ ವೃಂದವನ್ನ ಅವ್ರು ಹೊಂದಿದ್ರು, ಅದು ಒಂದು ಸಣ್ಣ ಆಕರ್ಷಣೆ. ಇನ್ನೊಂದು ಮುಖ್ಯವಾದಂತ ಆಕರ್ಷಣೆ ಅಂದ್ರೆ, ನನ್ನ ತಂದೆ ವೈದ್ಯರಾಗಿದ್ರು, ಬಾಗೇವಾಡಿ ತಾಲೂಕಿನ ಮಲಗಣ ಗ್ರಾಮದಲ್ಲಿ ಅವರು ನೌಕರಿ ಮಾಡ್ತಾ ಇದ್ರು. ಅಜ್ಜ ಅಜ್ಜಿಗೆ ನಮ್ಮ ಅಪ್ಪ ಒಬ್ಬರೇ ಮಾಡ, ಹಂಗಾಗಿ ಅವರು ನನ್ನ ತಾಯಿಯನ್ನ ಅವ್ರನ್ನ ನೋಡ್ಕೊಳ್ಳಿಕ್ಕೆ ಹಳ್ಳಿಯಲ್ಲೇ ಬಿಟ್ಟಿದ್ರು. ನನ್ನನ್ನು ಬಿಟ್ಟಿರಕ್ಕಾಗ್ಲಿಲ್ಲ, ಮೊದಲೇ ಮಗಳು ಬಹಳ ಅಕ್ಕರೆ ನನಗೆ, ಅದಕ್ಕೆ ನನ್ನನ್ನು ಕೊಂಡು ಹೋದ್ರು. 18 ತಿಂಗಳು ಇರುವಾಗ ನನ್ನ ತಮ್ಮ ಜೊತೆಗೆ ನನ್ನನ್ನು ಕರ್ಕೊಂಡು ಹೋದ್ರು. ಸ್ಕೂಲು ಮತ್ತು ಹಾಸ್ಪಿಟಲ್ ಎರಡೂ ಒಂದೇ ಕಂಪೌಂಡಲ್ಲಿ ಇರ್ತಿದ್ವು. ಹಾಸ್ಪಿಟಲ್ ಶುರು ಆದ ತಕ್ಷಣ ಟೀಚರ್ ಕಡೆ ನನ್ನ ಕೊಟ್ಟು ಆಸ್ಪತ್ರೆ ಪೇಷಂಟ್ ನೋಡಕ್ ಅವ್ರು ಹೋಗ್ತಿದ್ರು. ಆಮೇಲೆ ಅದನ್ನ ನೋಡ್ತಾ ನೋಡ್ತಲೇ ನಾನು ಬೆಳೆದೆ. ಆ ಶಿಕ್ಷಣ ಕಂಚಾಣಿ ಶರಣಪ್ಪವ್ರ ಮಕ್ಕಳ ಸಾಹಿತ್ಯ ಇದ್ದಾರಲ್ಲ ಸರ್, ಅವರು ನನ್ನ ಕನ್ನಡ ಟೀಚರು. ಅವ್ರು ಹೌದು, ಆ ಮಕ್ಕಳ ಸಾಹಿತ್ಯ ನನ್ನೊಳಗೆ ಹುಟ್ಕೊಳ್ಳಿಕ್ಕೆ ಆ ಶಿಕ್ಷಕರು ಕಾರಣ ಅಂತ ಅವ್ರನ್ನ ಇವತ್ತು ನೆನೆಸ್ಕೋಬಹುದು ನಾನು.
3: ತಾವು ಹೇಳ್ತಾ ಇದ್ರಿ ತಮ್ಮ ಶಿಕ್ಷಣಕ್ಕೆ ಅಥವಾ ಶಿಕ್ಷಕರಾಗಿ ಪ್ರೇರಣೆ ಯಾರು ಅಂತ, ತಮ್ಮ ಅಜ್ಜ ಅಂತ ಹೇಳಿದ್ರಿ, ಸಕ್ಕರಪ್ಪ ಕಾಶಿನಕುಂಟಿ ಅಂತ. ಅವರು ಅಜ್ಜ ಅಂದ್ರೆ ನಿಮ್ಮ ತಾಯಿಯ ತಂದೆನಾ ಅಥವಾ
4: ತಂದೆಯ ತಂದೆ?
3: ಮತ್ತೆ ಸ್ವಲ್ಪ ನಿಮ್ಮ ತಂದೆ ಮತ್ತು ತಾಯಿ ಅವರ ಪರಿಚಯವನ್ನ ಮಾಡಿಕೊಳ್ಬಹುದಲ್ಲ, ಅವ್ರ ಹೆಸರು?
4: ನನ್ನ ತಾಯಿ ಮಹಾಂತಬಾಯಿ ಅಂತ ಹೇಳಿ, ಮುದ್ದೇಬಿಹಾಳ ತಾಲೂಕಿನ ಕಂದಗನೂರು ಗ್ರಾಮದಿಂದ ನನ್ನ ತಾಯಿನ ತಗೊಂಬಂದ್ರು. ನನ್ನ ತಾಯಿಯ ತಂದೆ ಗೌಡ್ರು, ಜೊತೆಗೆ ಪಾರಿಜಾತ ನಾಟಕಗಳನ್ನ ಮಾಡ್ತಿದ್ರು ಅವಾಗೆಲ್ಲ ಅಂತ ಹಾಡ್ತಿದ್ರು, ಒಳ್ಳೆ ಹಾಡುಗಾರರು. ಅದನ್ನ ಹಾಡೋದನ್ನ ನನ್ನ ತಾಯಿ ಕೂಡ

0: ಕಲ್ತಿದ್ರು, ಎಷ್ಟೋ ಹಾಡುಗಳನ್ನ ಅವಾಗ ಅವಾಗ ನಮ್ಗೆ ಅವರು ಕಲಿಸ್ತಿದ್ರು. ಬಾಲ್ಯದಲ್ಲಿ ಒಂದು ಈ ಒಂದು ವೈಚಾರಿಕತೆ, ಒಂದು ಕಲೆ, ಶಿಕ್ಷಣ ಮತ್ತು ಕೃಷಿ ಇವೆಲ್ಲವೂ ಒಟ್ಟಿಗೆ ಮನೆಯಲ್ಲಿ ನನಗೆ ಸಿಕ್ಕಿದ್ದು ನನ್ನ ತಾಯಿಯಿಂದ. ನಾನು ನನ್ನ ತಂದೆ ಕರ್ಕೊಂಡು ಹೋದ್ಮೇಲೆ ಅಲ್ಲಿ ಸ್ಕೂಲಿಗೆ ಸೇರಿಸ್ಲಿಲ್ಲ, ಇನ್ನು ಹುಡುಗಿ ದೊಡ್ಡವಳಾದ್ಲು ಕಳಿಸ್ಬಿಡು ಊರಿಗೆ ಅಂತ. ನನ್ನ ತಾಯಿಗೆ ಎರಡನೇ ಹೆರಿಗೆ ಆಯಿತು, ಮೂರನೇ ಹೆರಿಗೆ ಆಯಿತು. ಆವಾಗ ಮಗುನ ಎತ್ಕೊಳ್ಳೋಕೆ ಬೇಕು ಅಂತ ನನ್ನನ್ನು ಕರ್ಕೊಂಡು ಬಂದರು. ತಿರ್ಗಾ ಮತ್ತೆ ನನ್ನ ತಾಯಿ ಹತ್ರ ಅಗಸ್ಬಾಳ್ ಗ್ರಾಮಕ್ಕೆ ನಾನು ಬಂದೆ. ಸ್ಕೂಲ್ ಅಡ್ಮಿಷನ್ನೇ ಆಗಲಿಲ್ಲ. ಆಮೇಲೆ ಮಗುನ ಎತ್ಕೊಳ್ಳೋದು ಎರಡು ತಂಗಿ ಮತ್ತು ಒಂದು ತಮ್ಮ, ಜಯಶ್ರೀ ಅಂತ ತಂಗಿ, ಮಹಂತೇಶ್ ಅಂತ ಇನ್ನೊಬ್ಬ ತಮ್ಮ. ಅವ್ರನ್ನ ಆಡ್ಸೋದ್ರಲ್ಲೇ ನನ್ನ ದಿನ ಕಳೆದ್ಬಿಡ್ತು. ಸ್ಕೂಲ್ ಅಡ್ಮಿಷನ್ ಯಾವುದು ಯಾರಿಗೂ ಯಾವುದು ಜ್ಞಾಪಕನೇ ಇಲ್ಲ. ಒಬ್ಬ ಶಿಕ್ಷಕರ ಮೊಮ್ಮಗಳು ನಾನು ಆಗಿದ್ರೂ ಶಾಲೆಗೆ ಹೋಗ್ಲೇ ಇಲ್ಲ. ಅದು ನನ್ನ ತಾಯಿಗೆ ದುಚಿಂತೆ, ಯಾಕಂದ್ರೆ ನನ್ನ ತಾಯಿ ಸ್ಕೂಲಲ್ಲಿ ಭಾರಿ ಹುಷಾರಾಗಿದ್ರು ಅಂತ ಕೇಳಿದ್ದೆ ನಾನು. ಆವಾಗಿನ ಕಾಲದಲ್ಲೆಲ್ಲ ಅವರು ಏಳನೇ ತರಗತಿ ಪಾಸ್ ಮಾಡಿದ್ರೇನೆ ಕೆಲಸ ಸಿಗೋದು, ಕಳಿಸ್ಲೇ ಇಲ್ಲ ಅವರಿಗೆ ಸ್ಕೂಲಿಗೆಲ್ಲ. ಒಬ್ಬ ಗೌಡನ ಮಗಳು ಕೆಲಸ ಮಾಡ್ತಾಳಂದ್ರೆ ಅವಮಾನ ಅನ್ಕೊಂಡ್ರು ಅವರೆಲ್ಲ. ಹಂಗಾಗಿ ಅದು ನನ್ನ ತಾಯಿಗೊಂದು ಬಹುದೊಡ್ಡ ಕೊರಗಿತ್ತು. ಅಷ್ಟು ಬೇಗ ನನ್ನ ಮದುವೆ ಮಾಡಿಬಿಟ್ರು, ನನ್ನ ಮಕ್ಕಳಾದ್ರೂ ಕಲೀಲಿ ಅಂತ. ಇವಳು ಇಲ್ಲೇ ಮಕ್ಕಳನ್ನ ಆರಿಸ್ಕೊಂಡು ಮತ್ತೆ ಎದುರು ನಿಂತು ಮಾತಾಡೋಷ್ಟು ಧೈರ್ಯನೂ ಅವರಿಗೆ ಇರಲಿಲ್ಲ ಅವಾಗ. ಹಂಗಾಗಿ ಈ ಮಕ್ಕಳನ್ನ ಆರಿಸೋದ್ರಲ್ಲೇ ಈಕೆ ದಿನ ಕಳೆದು ಹೋದ್ರೆ ಓದಂಗಿಲ್ಲ ಈಕೆ ಅಂತ ನನ್ನನ್ನು ತನ್ನ ಅನ್ ಮಗ ಪ್ರಭು ಅಂತ ಹೇಳಿ ಕರೆಸ್ಕೊಂಡು ನಮ್ಮ ಇಬ್ಬರನ್ನು ನಾನು ತೋಟಕ್ಕೆ ಹೋಗಿ ಬರ್ತೀನಿ ಅಂತ ಕರ್ಕೊಂಡು ಬಂದರು. ಕರ್ಕೊಂಡು ಬಂದು ತೋಟದಿಂದ, ಅವಾಗ ಬಸ್ಸು ಇರಲಿಲ್ಲ, ಸಾಯಂಕಾಲ 2-3 ಆಗಿತ್ತೇನೋ ಅಷ್ಟೊತ್ತಿಗೆ, 3 ಕರ್ಕೊಂಡು ಬಂದು ನಮಗೆಲ್ಲ ರಂಭಿಸಿ, ನಾನು ನನ್ನ ತಾಯಿ ಬಿಟ್ಟು ಹೋಗಕ್ಕೆ ನಾನು ರೆಡಿ ಇಲ್ಲ, ಹಂಗೂ ಹಿಂಗೂ ರಂಭಿಸಿ ನನಗೆ ಸಮಾಧಾನ ಮಾಡಿ ಏನೇನೋ ಕೊಟ್ಟರು, ಪೇಪರ್ಮೆಂಟ್ ಎಲ್ಲ ಕೊಟ್ಟು ಮಲ್ಲಿಗೆ ಹೂವಿನ. ನನಗೆ ಅವತ್ತಿಂದ ಒಂದೊಂದು ದಿನಾನು ನನಗೆ ನೆನಪಿದೆ, ಕ್ಷಣನೂ ನೆನಪಿದೆ ಸರ್. ಆ ಮಲ್ಲಿಗೆ ಹೂವು ಸಿಕ್ತಿತ್ತು, ಅದನ್ನೆಲ್ಲ ತಗೊಂಡು ಕಟ್ಟಿ ಒಂದು ಜಡೆಗೆಲ್ಲ ಹಾಕಿದ್ರು ನನಗೆ ಸಮಾಧಾನ ಮಾಡೋಕ್ಕೆ. ಒಂದಿಷ್ಟೇನೋ ಬೆಲ್ಲ ಮತ್ತು ಪುಟಾಣಿ ಎಲ್ಲ ಕೊಟ್ಟರು. ಆಮೇಲೆ ನೋಡು ಕಲಿಬೇಕು, ಹಂಗೆಲ್ಲ ಮಾಡಬಾರ್ದು, ನನ್ನ ಬಿಟ್ಟು ಹೋಗ್ಬೇಕು ನೀನು, ಇಲ್ಲ ಅಂದ್ರೆ ನಿನ್ಗೆ ಕಲ್ಸೋದಿಲ್ಲ, ನೀನ್ ಹಂಗೆ ಉಳ್ದ್ಬಿಡ್ತಿ, ಹೊಲೆಲ್ಲ ಕೆಲಸ ನೋಡ್ ಅವ್ರೆಲ್ಲ ಹಿಂಗ್ ಕೆಲಸ ಮಾಡ್ತಾರೆ, ಹಂಗೆ ಮಾಡ್ಬೇಕು ನೀನು ಅಂತ ಹೇಳ್ತಿದ್ರು. ಜೊತೆಗೆ ಅವ್ರ ಕಣ್ಣಲ್ಲೂ ನೀರಿತ್ತು. ಆಮೇಲೆ ಅವ್ರ ಅಸಹಾಯಕತೆ ಒಂದ್ ಎಲ್ಲೋ ಒಂದ್ ಕಡೆ ನನ್ಗೆ ಅರ್ಥ ಆಯ್ತು. ಅದು ಆಕೆನ್ ಸಮಾಧಾನಕ್ಕೋಸ್ಕರ ನಾನು ಅವತ್ತು ಬರೇ ನಾವು ತೋಟ ದಾಟಿದ್ವೇನೋ, ಮಳೆ ಜೋರಾಗಿ ಮಳೆ ಬಂತು. ಅಲ್ಲಿ ನನ್ನ ತಾಯಿ ಕಣ್ಣಲ್ಲೂ ಅಷ್ಟೇ ಮಳೆ, ಇಲ್ಲಿ ಪ್ರಕೃತಿನೇ ಆಕಿನ ಪ್ರತಿರೂಪ ಅನ್ಸ್ತು ನನ್ಗೆ. ಆಮೇಲೆ ನನ್ನನ್ನು ಕಳಿಸಿದ್ರು, ಆಮೇಲೆ ಇಷ್ಟೆಲ್ಲ ಆಯ್ತು, ಎಲ್ಲಿ ಮಕ್ಕಳು ಎಲ್ಲಿ ಹೋದ್ವು ಅಂತ ಭಯ ಆಗಿ ಇಡೀ ರಾತ್ರಿ ಆ ತಾಯಿ ಹತ್ರು ಅಂತ ಆಮೇಲೆ ಹೇಳಿದ್ರು. ಆಮೇಲೆ ಅಜ್ಜನ ಮನೆಗೆ ಬಂದೆ, ಅಲ್ಲೇ ಅಡ್ಮಿಷನ್ ಆಯಿತು 2nd ತರಗತಿಗೆ. ಆಮೇಲೆ 3nd ತರಗತಿಗೆ ತಿರ್ಗಾ ನಮ್ಮ ಅಪ್ಪ ಮಲಗಾಣಕ್ಕೆ ಕರ್ಕೊಂಡು ಬಂದರು. 7nd ತರಗತಿವರೆಗೂ ನಾನು ಅಲ್ಲೇ ಓದ್ದೆ. ಹಂಗಾಗಿ ನಾನು ನನ್ನ ಮೊದಲನೇ ಕವನ ಸಂಕಲನ ತಾಯಿ ಅಂತಾನೆ ಬರೆದಿರೋದು ಸರ್.
1: ಸಾಕಷ್ಟು ತಾವು ಕವನ ಸಂಕಲನಗಳನ್ನ ಬರೆದಿದ್ದೀರಿ ಅಂದಾಯ್ತು. ಒಟ್ಟಾರೆ ಹೆಚ್ಚು ಕಡಿಮೆ ತಾವು ಎಷ್ಟು ಕವನ ಸಂಕಲನಗಳನ್ನ ಬಿಡುಗಡೆ ಮಾಡಿದ್ದೀರಿ ಈಗ ಏನಾದರೂ?
0: ಎರಡು ಪ್ರೌಢ ಕವನ ಸಂಕಲನಗಳು ಸರ್. ತಾಯಿ ಅಂತ ಕವನ ಸಂಕಲನ,
1: ಮೊದಲನೇ
0: ಕವನ ಸಂಕಲನ, ಎರಡನೇದು ನನ್ನೊಳಗಿನ ನಾನು ಅಂತ ಹೇಳಿ. ಅದಾದ್ಮೇಲೆ ನಾನು ಹೈಸ್ಕೂಲ್ ಶಿಕ್ಷಕಿ. ಇತ್ತೀಚಿನ ದಿನಗಳಲ್ಲಿ ಕನ್ನಡದ ಪ್ರಾಧಾನ್ಯತೆ ಎಷ್ಟು ಕಡಿಮೆ ಆಗ್ತಾ ಇದೆ ಮಕ್ಕಳಲ್ಲಿ, ಆ ಮಕ್ಕಳಲ್ಲಿ ಒಂದು ಆಸಕ್ತಿಯನ್ನ ಹುಟ್ಟಿಸ್ಬೇಕು ಅನ್ನೋ ಕಾರಣಕ್ಕಾಗಿ ಈ ಪ್ರೌಢ ಸಾಹಿತ್ಯ, ಇದನ್ನ ಓದೋರು ಇವತ್ತಿಗೆ ಎಷ್ಟು ಜನ ಇದಾರೋ ಅದನ್ನ ಬರೆಯೋರಂತೂ ಸಾಕಷ್ಟು ಜನ ಇದ್ದಾರೆ. ಅಲ್ಲಿ ನಾನು ಮಾಡೋ ಕೆಲಸಕ್ಕಿಂತ ಈ ಮಕ್ಕಳ ಮಧ್ಯೆ ಮಾಡೋದು ದೊಡ್ಡ ಕೆಲಸ ಅಂತ ನನಗೆ
1: ಅನಿಸ್ಬೋದು.
0: ಆ ಮಕ್ಕಳನ್ನ ಓದೋ ನಿಟ್ಟಿನಲ್ಲಿ ನಾವು ಇವತ್ತು ಕರ್ಕೊಂಡು ಹೋಗಾಗೈತಿ, ಮಕ್ಕಳಲ್ಲಿ ಸಾಹಿತ್ಯ ಆಸಕ್ತಿಯನ್ನು ಉಂಟು ಮಾಡಬೇಕಾಗೈತಿ. ಆ ಕಾರಣಕ್ಕಾಗಿ ನಾನು ಚಿನ್ನುಲಿ ಅನ್ನುವಂತ ಒಂದು ಕವನ ಸಂಕಲನವನ್ನ ಹೊರಗೆ ತಂದೆ. ಮತ್ತೆ ಅದೇ ನನ್ನ ಶಾಲೆ ಮಕ್ಕಳಿಂದಾನೇ ಆ ಕವನಗಳನ್ನ ಹಾಡಿಸಿ ಒಂದು CD ತಯಾರು ಮಾಡಿದೆ. ಆ ಮಕ್ಕಳು ಹಾಡ್ತಾ ಹಾಡ್ತಾ ಆ ಭಾಷೆ ಮೇಲೆ ಒಂದು ಪ್ರೀತಿ ಹುಟ್ಟಲಿ ಅನ್ನೋ ಕಾರಣಕ್ಕಾಗಿ ಮೂರು, ಈಗ ಸದ್ಯ ಒಂದು ಕಥನ ಕವನ ಅಂತ ಬರಿತಾ ಇದ್ದೇನೆ ಮಕ್ಕಳಿಗಾಗಿ. ಆಮೇಲೆ ಲಲಿತ ಪ್ರಬಂಧ ಇನ್ನು ಮುದ್ರಣ ಹಂತದಲ್ಲಿ ಇದ್ದಾವೆ ಸರ್, ಅವು ಇನ್ನೂ ಪ್ರಕಟ ಆಗಿಲ್ಲ. ಒಂದೆರಡು ತಿಂಗಳಲ್ಲಿ ಸಾಧ್ಯ ಆದ ಮಟ್ಟಿಗೆ ಅದನ್ನ ಪ್ರಕಟ ಮಾಡಬೇಕು ಅಂತ ಕಾಯ್ತಿದ್ದೀನಿ.
1: ಆಗ್ಲೇ ತಾವು ಹೇಳ್ತಾ ಇದ್ರಿ ನಾನು ಕೆಲವೊಂದು ನಾಟಕಗಳನ್ನ ಕೂಡ ನಾನು ಬರೆದಿದ್ದೀನಿ ಅಂತ ಹೇಳಿದ್ರಿ. ಆ ನಾಟಕಗಳು ಯಾವುವು, ಎಷ್ಟು ಪ್ರಕಟವಾಗಿದ್ದಾವೆ, ನಾಟಕಗಳ ಹೆಸರನ್ನ ಏನಾದ್ರೂ ಹೇಳ್ಬೋದಾ, ಅಥವಾ ಯಾವ ಒಂದು ವ್ಯಕ್ತಿಯನ್ನ ಕುರಿತು ಏನಾದ್ರು ಮಾಡಿರೋದು ಏನಾದ್ರೂ?
0: ಸರ್, ನಾಟಕಗಳನ್ನ ನಾನು ಸಾಕಷ್ಟು ನಾಟಕಗಳನ್ನ ನಾನು ಬರ್ದೀನಿ ಮತ್ತೆ ಆಡಿಸಿನಿ ಮಕ್ಕಳಿಂದ, ಆದ್ರೆ ಯಾವ ಪ್ರಕಟ ಮಾಡಿಲ್ಲ. ಈಚೆಗೆ ಬಹಳಷ್ಟು ಜನ ನನಗೆ ಸಲಹೆ ಕೊಡ್ತಾ ಇದ್ರು, ಅದು ಎಲ್ಲ ನಾಟಕಗಳನ್ನ ಸಣ್ಣ ಮಕ್ಕಳಿಗಾಗಿ ಬರೆದಿರುವಂತ ನಾಟಕಗಳು, ಪ್ರೌಢ ನಾಟಕಗಳು ಎಲ್ಲ ಸೇರಿಸಿ ಒಂದೇ ನಾಟಕದಲ್ಲಿನೂ ತರಬಹುದು, ಒಂದೇ ಪುಸ್ತಕ ಆದ್ರೂ ಮಾಡ್ಬೋದು, ವಿವಿಧ ನಾಟಕಗಳನ್ನಾದ್ರೂ ಮಾಡ್ಬೋದು, ಮಾಡ್ರಿ ಅಂತ ಹೇಳ್ತಾ ಇದ್ದಾರೆ. ಇದ್ದವರಿಗೆ ಶ್ರದ್ಧಾಂಜಲಿ ಅನ್ನೋಂತ ಒಂದು ನಾಟಕ ಬರೆದಿದ್ದೆ. ಆಮೇಲೆ ಇತ್ತೀಚೆಗೆ ಬಹಳಷ್ಟು ಜನ ಮೆಚ್ಕೊಂಡಿರೋ ನಾಟಕ ಅಂದ್ರ ಆಡುವ ಹುಡುಗ ನಡೆದಾಡುವ ದೇವರಾದದ್ದು ಅಂತ, ಸಿದ್ದೇಶ್ವರ ಸ್ವಾಮೀಜಿಯ ವೈಯಕ್ತಿಕ ಜೀವನವನ್ನ ಕುರಿತು ನಾನು ಅಲ್ಲಿ ಹೋಗಿದ್ದೆ ಸರ್. ಬಿಜ್ಜರಿಗೆ ಹೋಗಿ ಸಿದ್ದೇಶ್ವರ ಸ್ವಾಮೀಜಿ ಅವ್ರ ತಂಗಿಯನ್ನ ಭೇಟಿಯಾಗಿ ಅವರ ವೈಯಕ್ತಿಕ ಜೀವನದ ಅವರ ಬಾಲ್ಯದ ಒಂದಿಷ್ಟು ಮಾಹಿತಿಯನ್ನ ಸಂಗ್ರಹಿಸಿಕೊಂಡು ಬಂದು ಸ್ಮರಣ ಸಂಚಿಕೆ ಕನ್ನಡ ಸಾಹಿತ್ಯ ಪರಿಷತ್ತಿನಲ್ಲಿ ನಾನು ಮಹಿಳಾ ಪ್ರತಿನಿಧಿಯಾಗಿ ಕೆಲಸ ಮಾಡ್ತಾ ಇದ್ದೆ. ಆ ಸಂದರ್ಭದಲ್ಲಿ ಲಾಕ್ಡೌನ್ದಲ್ಲಿ ತಾಲೂಕಾ ಸಮ್ಮೇಳನ ಆಯಿತು. ಆವಾಗ ಸ್ಮರಣ ಸಂಚಿಕೆಗಾಗಿ ಆ ಒಂದು ಲೇಖನವನ್ನು ಸಿದ್ಧ ಮಾಡಿದೆ. ನಾನೇ ಅವ್ರ ಕುರಿತು ಒಂದು ನಾಟಕವನ್ನ ಮಾಡೋಣ ಅಂತ ಹೇಳಿ ಬರೆದು ಅದನ್ನ ನನ್ನ ಶಾಲೆ ವಿದ್ಯಾರ್ಥಿಗಳಿಂದನೇ ಮಾಡಿಸಿದೆ. ಬಹಳ ಜನ ಮೆಚ್ಕೊಂಡು ನನ್ಗೆ ಸುಮಾರು ಒಂದು 8 ದಿನದವರೆಗೂ ಫೋನ್ ಮಾಡಿ ನೀವು ಮಾಡಿಸಿದ ನಾಟಕ ಇವತ್ತಿಗೂ ಬಹಳಷ್ಟು ಜನ ಇಸ್ಕೊಂಡ್ರು. ಜಮಖಂಡಿಯಲ್ಲಿ ಅಂತ ಹೇಳಿ ನನ್ನ ಸ್ನೇಹಿತೆ, ಅವರು ಇಸ್ಕೊಂಡು ಅವ್ರ ಸ್ಕೂಲಲ್ಲೂ ಅದನ್ನ ಮಾಡಿಸ್ತಾ ಇದ್ದಾರೆ. ಆಮೇಲೆ ನಿನ್ನೆ ಅಷ್ಟೇ ಒಬ್ರು ಅದ ರೆಕಾರ್ಡಿಂಗ್ ಕಳಿಸ್ರಿ ನಮ್ಮ ಕಾಲೇಜಲ್ಲಿ ಮಾಡಿಸ್ತೀವಿ ಅಂತ ಇಸ್ಕೊಂಡಿದ್ದಾರೆ. ಬಹಳ ಜನಪ್ರಿಯ ಪಡೆದಂತಹ ಅದು ನಾಟಕ.
1: ಅಂದ್ರೆ ಈಗ ತಾವು ಹೇಳುವ ಪ್ರಕಾರ ನನ್ನ ಅನಿಸಿದ್ದು ಏನಪ್ಪಾ ಅಂತಂದ್ರೆ, 2 ನಾಟಕಗಳನ್ನ ತಾವು ಬರೆದಿದ್ದೀರಿ, ಇಷ್ಟೆಲ್ಲ ಬರೆದು ಸಾಕಷ್ಟು ಪುಸ್ತಕಗಳನ್ನ ಕವನ ಸಂಕಲನಗಳನ್ನ ತಾವು ಬಿಡುಗಡೆ ಮಾಡಿರಿ ಅಂದ್ರೆ, ತಮ್ಮನ್ನ ಹುಡುಕಿಕೊಂಡು ಯಾವ್ದಾದ್ರೂ ಪ್ರಶಸ್ತಿಗಳು ಗೌರವಗಳು ಏನಾದ್ರೂ ಬಂದಿರ್ಬೇಕಲ್ಲ?
0: ಸಾಹಿತ್ಯ ಕ್ಷೇತ್ರದಲ್ಲಿ ಕಳೆದ ವರ್ಷ ರಾಜ್ಯೋತ್ಸವ ಪ್ರಶಸ್ತಿ ಬಂತು ಸರ್. ಸಿರಿಗನ್ನಡ ವೇದಿಕೆ ಬೆಳಗಾವಿದವರು ಕಾವ್ಯಶ್ರೀ ಅನ್ನೋಂತ ಒಂದು ಪ್ರಶಸ್ತಿಯನ್ನ ಕೊಟ್ಟರು. ಕಟ್ಟುಪಾಡು ಅಂತ ಒಂದು ಕವನ ಬಿದ್ದೆ ನಾನು.
1: ಅಂದ್ರೆ ಈಗ ತಾವು ಹೇಳುವ ಪ್ರಕಾರ 2023-24 ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿ,
0: ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿ ಸಾಹಿತ್ಯ
1: ಕ್ಷೇತ್ರಕ್ಕೆ. ಈಗ ಸಿರಿಗನ್ನಡ ತಾರಾ ಬಳಗದಿಂದ ಅವರು ಒಂದು ಏನೋ
0: ಶಿಕ್ಷಕರತ್ನ ಪ್ರಶಸ್ತಿ ಅಂತ,
1: ಯಾವ ಊರು ಅಥವಾ ಯಾವ ಜಿಲ್ಲೆಯವರು ಕೊಟ್ಟಿದ್ದಾರೆ?
0: ಚಿತ್ರದುರ್ಗದವರು ನಡೆಸ್ತಾರೆ ಸರ್ ಅದನ್ನ.
1: ಚಿತ್ರದುರ್ಗ ಜಿಲ್ಲೆಯಿಂದ
0: ಸರ್. ಅದನ್ನ ಬಹಳಷ್ಟು ಮಕ್ಕಳಿಂದ ನಾನು ಪರೀಕ್ಷೆಯನ್ನ ಕಟ್ಟಿಸಿರೋದ್ರಿಂದ ಶಿಕ್ಷಕರತ್ನ ಅನ್ನೋ ಪ್ರಶಸ್ತಿಯನ್ನ ಅವ್ರು ಕೊಟ್ಟರು.
1: ಮತ್ತೆ 2010 ಒಂದು ತಮಗೆ ಪ್ರಶಸ್ತಿ ಸಿಕ್ತು ಅಂತ ಕೇಳಿದೆ, ಅದು ಯಾವ್ದು?
0: ಅದು ಕಾವ್ಯಶ್ರೀ ಸರ್.
1: ಕಾವ್ಯಶ್ರೀ ಪ್ರಶಸ್ತಿ ಅದು ಯಾವ ಜಿಲ್ಲೆಯವರು ತಮಗೆ?
0: ಬೆಳಗಾವ್ ಜಿಲ್ಲೆಯವರು ಸರ್. ಬೆಳಗಾವ್ ಜಿಲ್ಲೆ ಸಿರಿಗನ್ನಡ ವೇದಿಕೆ ಅಂತ ಹೇಳಿ.
1: ಇಷ್ಟೆಲ್ಲ ನೀವು ಜ್ಞಾನವನ್ನ ಪಡೆದುಕೊಂಡಿದ್ದೀರಿ, ಯಾಕಂದ್ರೆ ಇಷ್ಟೊಂದೆಲ್ಲ ಪಡೆದುಕೊಳ್ಬೇಕು ಅಂತಂದ್ರೆ ಈಗ ತಮ್ಮ ತಾಯಿಯವರು ಪಟ್ಟಂತ ಅಥವಾ ತಾವು ಒಂದು ಶಿಕ್ಷಕರಾಗಿ ಇವತ್ತು ಕಾರ್ಯವನ್ನ ನಿರ್ವಹಿಸ್ತಾ ಇದ್ದೀರಿ ಅಂದ್ರೆ, ಇದಕ್ಕೆ ಏನಾದ್ರೂ ಹಿಂದ್ಗಡೆ ತಮ್ಮ ತಾಯಿಯವರ ಪ್ರಯತ್ನ ಹೇಗಿತ್ತು ಅನ್ನೋದು ಒಂದು ನಿಮಿಷದಲ್ಲಿ ಹೇಳ್ಬೋದಾ?
0: ನನ್ನ ತಾಯಿ ಬಹಳ ಮುಗ್ಧೆ ಭೂಮಿ ಏನ್ ಅಂತ ಹೇಳ್ಬೋದು. ನಾನು ಇನ್ನೊಂದು ಕವನದಲ್ಲಿ ಬರದೆ ನನ್ನೊಳಗಿನ ನಾನು ಅಂತ, ಅಪ್ಪ ತೋರಿಸಿದ ಹುಡುಗನನ್ನೇ ನಾನು ಮದ್ವೆ ಆಗುವಂದ, ನಿನ್ಗಿಷ್ಟನಾ ಅಂತ ಕೇಳ್ದೆ, ನತ್ರಕ್ಕೆ ಅವನ್ ಕಾಯಿಲೆ ಇಲ್ಲ, ಮದ್ವೆ ತಯಾರಿ ಮಾಡ್ದ. ಆ ನಂತರ ಮಕ್ಕಳನ್ನ ಹಾಸ್ಟೆಲ್ಗೆ ಸೇರಿಸಿದ್ರು. ನಾನು ಬೇಡ ಅಂತ ಮನ್ಸಿದ್ರು ಧ್ವನಿ ಎತ್ತಲೇ ಇಲ್ಲ, ನಾನು ಸುಮ್ಮನೆ ಇದ್ದೆ. ನಂತರ ಮಕ್ಕಳು ವಿದೇಶಕ್ಕೆ ಹೋದ್ರು, ನನಗ್ ಬೇಡ ಅನ್ಸ್ತಿತ್ತು ನನ್ನ ದೇಶದಲ್ಲೇ ಮಕ್ಕಳಿರ್ಲಿ ಅಂತ. ಆವಾಗ್ಲೂ ನಾನು ಮಾತಾಡ್ಲೇ ಇಲ್ಲ, ನನ್ನೊಳಗೆ ನಾನು ತಣ್ಣಗೆ ಕುಳಿತಿರುವಂತದ್ ನನ್ನ ತಾಯಿ ಪ್ರತಿ ಒಂದು ಹಂದಾಗೂ ಆಕೆ ಯಾವತ್ತೂ ಧ್ವನಿ ಎತ್ತುವಂತ ಪ್ರಯತ್ನವನ್ನು ಮಾಡ್ಲೇ ಇಲ್ಲ. ಅದನ್ನೇ ಬಹುದೊಡ್ಡ ಪಾಠ ನಮ್ಗ. ನಾವು ಎಷ್ಟೋ ಸಾರಿ ಅಂತಿದ್ವಿ, ನಾವು ಯಾಕೆ ನೀನ್ ಮಾತಾಡಂಗಿಲ್ಲ, ಅದು ಅವ್ರು ಉಳಿಸ್ಕೊಂಡು ಬಂದಿರ್ಲೇ ಇಲ್ಲ. ಅದು ಆಕೆನೆ ನನ್ನೊಳಗ ಒಂದು ಹುಟ್ಟು ಹಾಕಿದ್ಲು. ನನ್ನೊಳಗೆ ನಾನು ಮಾತಾಡುವಾಗ್ಲೆಲ್ಲ ಆಕೆಯ ಪ್ರತಿಭಟನೆ ಆಕೆಯ ಭಾವನೆಗಳೇ ಹೊರಗೆ ಬರ್ತಾವಂತ ಎಷ್ಟೋ ಸಾರಿ ನನ್ಗನ್ಸ್ತಿತ್ತು. ನಾವು ಸಣ್ಣವ್ರು ಇರುವಾಗಲೆಲ್ಲ ಕಲಿಸುವಂತ ಹಾಡುಗಳು, ನಾನು ಮಕ್ಕಳಿಗೆ ಕಲಿಸೋವಾಗ್ಲೆಲ್ಲ ಅವ್ರು ಎಲ್ಲೋ ಅವ್ರ ಧ್ವನಿ ನನ್ನೊಳಗೆ ಕೇಳ್ತಾ ಇರ್ತದ. ನನ್ಗೆ
1: ಒಬ್ಬ ಮಹಿಳಾ ಶಿಕ್ಷಕಿಯಾಗಿ ಕಾರ್ಯವನ್ನ ನಿರ್ವಹಿಸ್ತಾ ಇದ್ದೆ, ತಮಗೆ ಮೊದಲನೇ ಸ್ಫೂರ್ತಿ ತಾಯಿ ಅಂತ ಹೇಳಿದ್ರಿ. ಈಗ ನನ್ನ ತಿಳಿದ ಮಟ್ಟಿಗೆ ಹೆಣ್ಣು ಮಕ್ಕಳು ಅಥವಾ ಮಹಿಳೆಗೆ ಭಾವನೆಗಳನ್ನ ವ್ಯಕ್ತಪಡಿಸಲಿಕ್ಕೆ ತಾವು ಈ ಒಂದು ನನ್ನೊಳಗೆ ನಾನು ಅಂತ ಬರೆದ್ರಿ, ಅದರಲ್ಲಿ ಏನಾದರೂ ಒಂದು 2 ಸ್ಟಾಂಜ ಅಥವಾ ಒಂದು ನುಡಿಯನ್ನು ಏನಾದರೂ ಹೇಳ್ಬೋದಾ ಆ ಕವನ ಇದರಲ್ಲಿ? ಅಂದರೆ ಮಹಿಳೆಯರ ಕುರಿತು ಇರೋದ್ರಿಂದ
0: ಹೇಳ್ಬೋದು ಸರ್. ಕೇಳಿದಷ್ಟು ವರದಕ್ಷಿಣೆ ಕೊಟ್ಟು ಹೇಳಿದಂತೆ ಮದುವೆಯಾಗಲು ಒಪ್ಪಿಕೊಂಡ ಬಂದ ಮೇಲೆ ಅಪ್ಪ ಕೇಳಿದ, ಈ ಮದುವೆ ನಿನಗೆ ಇಷ್ಟ ಅಲ್ಲವೇ? ನಾನು ಕೇವಲ ತಲೆಯಾಡಿಸಿದೆ, ಮಾತಾಡಲಿಲ್ಲ. ನನ್ನೊಳಗಿನ ನಾನು ಹಬ್ಬಕ್ಕೆಂದು ತವರಿಗೆ ಬಂದಾಗ ತಲೆ ನೇಮರಿಸಿ, ತಾಯಿ ಸುಖವಾಗಿದ್ದೀಯಲ್ಲ ಕಂದ ಎಂದಾಗ ಕೇವಲ ತಲೆಯಾಡಿಸಿದೆ, ಮಾತನಾಡಲಿಲ್ಲ. ನನ್ನೊಳಗಿನ ನಾನು ಅತ್ತಿಗೆ ನಾದಿನಿ ಅತ್ತೆ ಮಾವರ ತುಂಬಿದ ಆ ಮನೆಯಲ್ಲಿ ಕಣ್ಣಿಗೆ ಎಣ್ಣೆ ಸುಣ್ಣಗಳ ದರ್ಶನವಾದಾಗಲೂ ನಾನು ಮಾತನಾಡಲಿಲ್ಲ. ಮಕ್ಕಳನ್ನು ವಸತಿ ಶಾಲೆಗೆ ಸೇರಿಸಿ ನನ್ನನ್ನು ನೌಕರಿಗೆ ಕಳಿಸಿ ಬಂದ ಸಂಬಳ ಗಬಕಾಯಿಸಿ ನನ್ನನ್ನು ಖಾಲಿ ಕೈಯಲ್ಲಿ ನಿಲ್ಲಿಸಿದಾಗ ನಾನು ಮಾತನಾಡಲಿಲ್ಲ. ಹೋದರೆ ಹೋಗಲಿ ಸಂಬಳ, ನಾಳೆ ಮಕ್ಕಳಿಗೆ ಇರುತ್ತದಲ್ಲವೇ. ನಾನು ಸುಮ್ಮನಾದೆ. ಮಕ್ಕಳಿಗೆ ಮದುವೆಯಾಗಿ ಅವರು ದೂರ ದೇಶದಲ್ಲಿ ಮನೆ ಮಾಡಿ ನೀನು ಸುಖವಾಗಿರಮ್ಮ ನಾವು ಬರುತ್ತೇವೆಂದು ಅಂಟಿಕೊಂಡಿದ್ದ ಸೆರಗಿನ ನಂಟು ಸರಿಸಿ ಹೊರಟು ಹೋದಾಗ ತುಂಬಿದ ಕಂಗಳಲ್ಲಿ ಮಸುಕಾಗಿ ಅವರ ನೋಟ ಮರೆಯಾದಾಗ ಆಂತರ್ಯದಲ್ಲಿ ಆರ್ತನಾದ ಹೊರಟು ಬಾಯಿ ತೆರೆದೆ ಮಾತನಾಡಲು ನೋಡಿದೆ. ನಾಲಿಗೆ ಚಾಲನೆ ಇಲ್ಲದೆ ನೆಲಕ್ಕಂಟಿಂಡಿತ್ತು. ಆಗಲೂ ಮಾತನಾಡಲೇ ಇಲ್ಲ. ಪಾಚಿಗಟ್ಟಿದ ಹಚ್ಚ ಹಸುರಿನ ಕೆಳಗೆ ತಿಳಿಗಂಗೆ ಹೊರಚಿಮ್ಮದೆ ಮೇಲಿನ ಹಸುರಿಗೆ ಕಂಗೆಟ್ಟಾಗ ಆಂತರ್ಯದಲ್ಲಿ ಅದು ಇದ್ದರೆಷ್ಟು, ಇರದಿದ್ದರೆ

0: ಎಷ್ಟು ಇದು ನನ್ನ ತಾಯಿನ ನೋಡಿ ನನ್ಗನ್ಸ್ತು. ಆಂತರ್ಯದಲ್ಲಿ ಆಕೆಗೆ ಬೇಕಾದಷ್ಟು ಆಸೆ ಆಕಾಂಕ್ಷೆಗಳಿದ್ವು, ಪ್ರತಿಭಟನೆ ಮಾಡ್ಬೇಕನ್ನುವಂತ ಮನಸ್ಸಿತ್ತು, ಛಲ ಇತ್ತು, ಅವನ್ನೆಲ್ಲ ಚೆನ್ನಾಗಿ ಓದಿಸ್ಬೇಕು ಅಂತ ಆಸೆ ಇತ್ತು. ಅದಕ್ಕಾಗಿ ಅವಳು ಒಂದು ಮೌನ ಹೋರಾಟ ನಡೀತಾ ಇತ್ತು ಮನೆಯಲ್ಲಿ. ಅದನ್ನ ನೋಡ್ಕೊಂಡಾಗ ಆಕೆಯ ಭಾವನೆಗಳು ನನ್ನ ಮುಖಾಂತರ ಎಷ್ಟೋ ಸಾರಿ ಹೊರಗೆ ಬಂದು.
1: ಅಂದ್ರೆ ತಾವು ಹೇಳೋ ಪ್ರಕಾರ ನಿಮ್ಮ ತಾಯಿಯ ಭಾವನೆಗಳು ಈ ನಿಮ್ಮ ಒಂದು ನನ್ನೊಳಗಿನ ನಾನು ಎನ್ನುವಂತದ್ದು ಕವನ ಸಂಕಲನದ ಮುಖಾಂತರ ವ್ಯಕ್ತಪಡಿಸಿದ್ರು.
0: ಆಕೆಯ ವ್ಯಕ್ತಿತ್ವನೇ ನನ್ಗೆ ಅದು ಚಿತ್ರಣ ಅದರಲ್ಲಿ ಬಂದಿರೋದು.
1: ಯಾಕಂದ್ರೆ ಮೊದಲಿನಿಂದನೂ ಹಿರಿಯರು ಹೇಳೋ ಪ್ರಕಾರ ಹೆಣ್ಣು ಹೇಗಪ್ಪ ಅಂದ್ರೆ ಕೇವಲ ಭಾವನೆಗಳನ್ನು ಮಾತ್ರ ವ್ಯಕ್ತಪಡಿಸ್ತಾರೆ. ಆ ಭಾವನೆಗಳನ್ನು ಅಥವಾ ಒಂದು ಮುಖ ಲಕ್ಷಣವನ್ನು ನೋಡಿ ನಾವು ಪುರುಷರಾದವರು ಅರ್ಥ ಮಾಡ್ಕೋಬೇಕು ಅಂತ ಹೇಳ್ತಾ ಇದ್ರು. ಯಾಕಂದರೆ ಮೊದಲನೇ ಒಂದು ತಾವು ಹೇಳೋ ಪ್ರಕಾರ ಯಾಕಂದರೆ ತಾವು ಬೆಳೆದಿದ್ದು ಗ್ರಾಮೀಣ ವಿಭಾಗದಲ್ಲಿ. ಗ್ರಾಮೀಣ ವಿಭಾಗದಲ್ಲಿ ಸಂಸ್ಕಾರ, ಒಂದು ಸಂಪ್ರದಾಯ, ಒಂದು ಗೌಡರ ಮನೆಯ ಸಂಪ್ರದಾಯ ಅಂತ ಗ್ರಾಮೀಣ ವಿಭಾಗದಲ್ಲಿ ಇಂದಿಗೂ ಕೂಡ ಇದೆ. ಅದನ್ನೆಲ್ಲ ನಾವು ವಿಚಾರ ಮಾಡಿ ನೋಡಿದಾಗ ಭಾವನೆಗಳನ್ನು ವ್ಯಕ್ತಪಡಿಸಲಿಕ್ಕೆ ಅವಕಾಶ ಕಡಿಮೆ ಅಂತ ಅಂದ್ರೂ ತಪ್ಪಾಗ್ಲಿಕ್ಕಿಲ್ಲ. ಎಲ್ಲವನ್ನ ಮೆಟ್ಟಿ ನಿಂತಿದ್ದೀರಿ, ತಾವು ಒಬ್ಬ ಶಿಕ್ಷಕಿಯರಾಗಿ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದೀರಿ. ಇಂದಿನ ಯುವತಿಯರಿಗೆ ಅಥವಾ ಇಂದಿನ ತಮ್ಮ ವಿದ್ಯಾರ್ಥಿಗಳಿಗೆ ಏನನ್ನ ಹೇಳಲಿಕ್ಕೆ ಬಯಸ್ತೀರಿ? ವಿದೇಶದಲ್ಲಿ ವೃತ್ತಿ ಮಾಡೋ ಒಳ್ಳೆಯದ, ವಿದೇಶದಲ್ಲಿ ವೃತ್ತಿ ಮಾಡೋದೇ ಒಳ್ಳೆಯದಾದರೆ ಹೆತ್ತ ತಂದೆ ತಾಯಿಯನ್ನ ನೋಡುವವರು ಯಾರು ಅಂತ ಒಂದು ಪ್ರಶ್ನೆ ಬರುತ್ತೆ. ಇದಕ್ಕೆ ತಮ್ಮ ಅಭಿಪ್ರಾಯ?
0: ನಾನು ಗ್ರಾಮೀಣ ಪ್ರದೇಶದಲ್ಲಿ ಬೆಳೆದ್ರೂ ಸಹಿತ ಆ ಗ್ರಾಮೀಣ ಪ್ರದೇಶದ ಒಂದು ಬದುಕು, ಆ ಬದುಕುವ ರೀತಿ, ಅಲ್ಲಿಯ ವಿಚಾರಗಳು, ಅಲ್ಲಿಯ ಮಹಿಳೆಯರ ಒಂದು ಪ್ರತಿಭಟನೆ, ಮೌನ ಹೋರಾಟ, ಅದನ್ನೆಲ್ಲ ನೋಡಿದಾಗ ಈ ನಗರದ ಮಹಿಳೆಯರೇ ಅವ್ರಿಗಿಂತ ಕೆಳಮಟ್ಟದಲ್ಲಿ ಅಂತ ನನಗೆ ಅನಿಸ್ತದೆ ಸರ್. ಯಾಕಂದ್ರೆ ಗ್ರಾಮೀಣ ಪ್ರದೇಶದ ಜನ ಏನಿದ್ದಾರಲ್ಲ, ಅತ್ಯಂತ ವೈಚಾರಿಕ ಪ್ರಜ್ಞೆಯುಳ್ಳವರು. ಮತ್ತು ಇವತ್ತು ಏನು ಹೆಣ್ಣು ಭ್ರೂಣ ಹತ್ಯೆ ಇದನ್ನೆಲ್ಲ ನಾವು ಮಾತಾಡ್ತೀವಿ, ಈ ಹೆಣ್ಣು ಭ್ರೂಣ ಹತ್ಯೆ ಒಂದು ಸ್ಟ್ಯಾಟಿಸ್ಟಿಕಲ್ ಅನಾಲಿಸಿಸ್ ಮೇಲೆ ನಾವು ನೋಡಿದಾಗ ನಗರ ಪ್ರದೇಶದಲ್ಲಿ ಇರುವಂತಹ ಒಂದು ಈ ಭ್ರೂಣ ಹತ್ಯೆ ಗ್ರಾಮೀಣ ಪ್ರದೇಶದಲ್ಲಿ ಅಂಕಿ ಸಂಖ್ಯೆ ಪ್ರಕಾರ ಕಡಿಮೆ ಇದೆ. ನಾವು ಎಷ್ಟು ಸರಿ ನಾವು ಕೆಲವು ಹಾಡುಗಳನ್ನ ಕೇಳ್ತೀವಿ, ಹೆಣ್ಣು ಮಕ್ಕಳು ನಮಗೆ ಪ್ರಿಯದ ಫಲ ತಾಯಿ, ಅನ್ನಿಗರ ಮಗನು ನನ್ನ ಮನೆಗೆ ಬರುವಂತ ಹೆಣ್ಣು ಮಕ್ಕಳ ಕೊಡು ಶಿವನೇ. ಅಂದ್ರೆ ಹೆಣ್ಣು ಮಕ್ಕಳು ಹುಟ್ಟಿದ್ರು ನನ್ಗೇನು ಬೇಸರ ಇಲ್ಲ, ಬೇರೆಯವ್ರ ಮಕ್ಕಳು ನನ್ನ ಮಕ್ಕಳನ್ನ ಹುಡುಕೊಂಡ ಮನೆಗೆ ಬರ್ತಾರ ಅಂತ ಹೆಣ್ಣು ಮಕ್ಕಳನ್ನ ಕೊಡು ಅಂತ ಇಲ್ಲಿ ಗ್ರಾಮೀಣದ ಒಬ್ಬ ಮಹಿಳೆ ಹೇಳ್ತಾಳಂದ್ರ, ಇಲ್ಲಿ ನಾವು ಇವತ್ತು ಭ್ರೂಣ ಹತ್ಯೆ ಆಕೆಗೆ ಏನ್ ಪಾಠ ಹೇಳಕ್ ನಾವು ಸಾಧ್ಯ? ನಂಗೆ ಎಷ್ಟು ಸಾರಿ ಹಂಗ ಅನಿಸ್ತದ. ಆಮೇಲೆ ಬೆಳಗಾಗಿ ನಾನೆದ್ದು ಯಾರ್ಯಾರ ನೆನೆ, ಎಳ್ಳು ಜೀರಿಗೆ ಬೆಳೆಯೊಳೆ ಭೂಮಿ ತಾಯಿ, ಎದ್ದೊಂದುಗಳಿಗೆ ನೆನದೇನ, ಭೂಮಿ ತಾಯಿ ಅಂತ ಭೂಮಿಯನ್ನ ಹೇಳುವಂತ ಒಂದು ಪರಿಕಲ್ಪನೆಯನ್ನ ಕೊಟ್ಟವರು ನಮ್ಗೆ ಜನಪದರು. ಅವರು ಹೆಣ್ಣನ್ನ ಅಷ್ಟೊಂದು ಗೌರವಿಸ್ತಾ ಇನ್ನೊಂದು ನಾನು ಒಂದು ಆ ಪ್ರದೇಶದಲ್ಲಿದ್ರು ನಾನು ಮೂಲತಃ ಒಂದಿಷ್ಟು ಗಮನಿಸುವಂತ ಒಂದು ಭಾವನೆ ಇತ್ತು ನನ್ಗೆ. ಅಲ್ಲಿ ಬರುವಂತಹ ಗಾದೆ ಮಾತುಗಳಾಗಿರ್ಬೋದು, ನುಡಿಗಟ್ಟುಗಳು, ಅವರು ಹಾಡ್ತಾ ಇರುವಂತಹ ಹಾಡುಗಳು, ಅವುಗಳು ಬಹಳಷ್ಟು ನಾನು ಆಕರ್ಷಿತಗೊಳ್ತಿದ್ದೆ. ಈ ಸಾಹಿತ್ಯ ಕೂಡ ನನ್ಗೆ ಆ ಒಂದು ಪರಿಸರನೇ ಕೊಟ್ಟಿರುವಂತ ಕೊಡುಗೆ. ನನ್ನಲ್ಲಿ ಒಂದು ಸಾಹಿತ್ಯ ರಚನೆಯ ಒಂದು ಶಕ್ತಿ ಆ ಮಹಿಳೆಯರೇ ನನ್ನ ಕೊಟ್ಟಿದ್ದು. ಗಂಡು ಹಡೆದವ್ವನ ಬಂಡಾಟೇನ್ ಹೇಳಲಿ, ಮುಂಗಯ್ಯ ಮೇಲೆ ಹಳೆ ಸೀರಿ ಹಾಕೊಂಡು ಇಂಬು ಕೇಳಿದಳ ನೆರೆಮನೆಯ. ನಾವು ಗಂಡು ಹುಟ್ಟ್ರಿ, ಗಂಡು ಮಗು ಹುಟ್ಟಿತು ಅಂತ ನಾವು ಫೇಡೆ ಹಂಚಿದ್ದು, ಖುಷಿ ಆಗುದು, ಪಾರ್ಟಿ ಕೊಡುದು, ಇವೆಲ್ಲ ನಾವೇ ಮಾಡ್ತಾ ಇದ್ರ. ಆಕೆ ಒಬ್ಬ ಅಜ್ಜಿ ಎಷ್ಟು ವ್ಯಂಗ್ಯವಾಗಿ ಕೇಳ್ತಾಳದ್ರ ನನ್ಗೆ ಬಹಳ ಪದೇ ಪದೇ ನೆನಪಾಗ್ತಾ ಇರ್ತದ ಆ ಮಾತು. ಎಷ್ಟು ಖುಷಿ ಪಡ್ತೀವ, ನಾಳೆ ಐತೆ, ನಾಳೆ ಐತೆ ಊರ ಹಬ್ಬ ಅಂತ ಹೇಳ್ತಾರಲ್ಲ, ಮುಂದೈತೆ ಊರ ಹಬ್ಬ ಅಂತ. ಹಂಗ ಮುಂಗೈ ಮೇಲೆ ಹಳೆ ಸೀರೆ ಹಾಕೊಂಡು ನೀವು ಹೋಗ್ತೀವಿ ಒಂದ್ ದಿವ್ಸ, ಯಾಕೆ ಗಂಡು ಮಕ್ಕಳೇ ಬೇಕು ನಿಮ್ಗ ಅಂತ ಅನ್ನೋಂತ ಅಂತ ಹಾಡುಗಳನ್ನ ಕೇಳಿದಾಗ, ಮತ್ ಅಲ್ಲಿ ಅಲ್ಲಿ ಹೆಣ್ಣು ಎಷ್ಟು ಆರ್ಥಿಕ ತಜ್ಞರು ಅಂತಂದ್ರ, ಒಂದ್ ಸೀರೆ ಇವತ್ತು ಹೊಸ ಸೀರೆ ತಗೊಂಡ್ ಬಂದಾರಂದ್ರ ಉಟ್ಕೊಳ್ತಾರ, ಆ ಸೀರೆ ಪಕ್ಕದ ಮನೆಯವ್ರಿಗೆ ಕೊಡ್ತಾರ, ನೀವೊಂದ್ ದಿವಸ ಉಟ್ಕೊಡ್ರಿ. ಆ ಒಂದು ಸಮಷ್ಟಿ ಪ್ರಜ್ಞೆಯನ್ನ ಬೆಳೆವಂತದ್ದೇ ಈ ಗ್ರಾಮೀಣ ಪ್ರದೇಶ. ವ್ಯಕ್ತಿ ಪ್ರಜ್ಞೆಯನ್ನು ಬೆಳೆಸೋದು ನಾಗರಿಕರು, ನಾವು ಸಿಟಿ ಜನ. ಈ ಸಮಷ್ಟಿ ಪ್ರಜ್ಞೆ ನಮ್ಗೆ ಬಂದಿರೋದು ಗ್ರಾಮೀಣದಿಂದ. ಒಂದ್ ಸೀರೆ ಎಲ್ಲರೂ ಉಟ್ಕೊಳ್ತಾರೆ, ಅದನ್ನ ಆ ಸೀರೆ ಹಾಕಿ ಉಟ್ಕೊಂಡದ್ದು ಹರಿತು ಅಂದ್ರೆ ಅದನ್ನ ಮತ್ ಅದನ್ನ ಹೊಲ್ಕೊಂಡಾಕಿ ಉಟ್ಕೋತಾಳ, ಅದು ಮತ್ ಹರಿತು ಅಂತಂದ್ರೆ ಅದನ್ನ ಹರಿದು ಅಕ್ಕಿ ಕೌದಿ ಮಾಡ್ತಾಳ, ಅದನ್ನ ಮಗುಗೆ ಹಚ್ಕೊಳಕ್ ಹಾಸ್ಕೊಳಕ ಒಂದು ದುಬುಟ್ಟಿ ಅಂತ ಮಾಡ್ಕೊಳ್ತಾಳ, ಅಥವಾ ಅದನ್ನ ಬುತ್ತಿ ಕಟ್ಟೋ ಮಾಡ್ತಾಳ. ಇನ್ನಿ ಒಂದು ವಸ್ತುವನ್ನ ಹಲವು ಹತ್ತು ರೀತಿಯಲ್ಲಿ ಬಳಸಿ ಉಪಯೋಗ ಮಾಡುವಂತಹ ಶಕ್ತಿ ಆ ಹೆಣ್ಣು ಮಗಳಿಗೆ ಅದ ಅಂದ್ರೆ ಅಕ್ಕಿ ದೊಡ್ಡ ಆರ್ಥಿಕ ತಜ್ಞೆ. ಅದನ್ನ ಹೆಂಗ್ ಬದುಕಬೇಕು ಅನ್ನೋದ ಅನ್ನೋಂತನ ಇವತ್ತು ನಾವು ಈ ಸಿಟಿ ಮಹಿಳೆಯರು ಇವತ್ತು ಕಲಿಬೇಕಾಗಿದೆ. ಇಲ್ಲಿರುವಂತ ಸಾಕಷ್ಟು ಇವತ್ತು ಸಿಟಿ ನಗರದ ಒಂದು ಪ್ರಭಾವ ಹಳ್ಳಿಗಳ ಮೇಲೆ ಗೊತ್ತಾಗಿದೆ. ಹಳ್ಳಿ ಇವು ಒಂದು ಭಿನ್ನತೆ ಇವತ್ತು ಕಡಿಮೆ ಆಗಿದೆ ಸರ್. ಆದ್ರೂ ಇವತ್ತು ನಾ ಇವತ್ತಿನ ಮಹಿಳೆಯರಿಗೆ ಹೇಳುವಂತದ್ದು ಏನಂದ್ರ, ಒಂದು ಜಾಗೃತಿ ನಮ್ಮೊಳಗೆ ಇರ್ಲಿ. ನಾವು ಎಷ್ಟೇ ಎತ್ಕ ಬೆಳೆದ್ರೂ ಕಾಲೆಳೆಯುವಂತಹ ಒಂದು
1: ಸಮಾಜ
0: ಇಲ್ಲದ, ನಮ್ಮದೇ ಆದಂತಹ ಕಾನೂನುಗಳ ಬಗ್ಗೆ ನಾವು ತಿಳ್ಕೊಬೇಕು. ಸಂವಿಧಾನಾತ್ಮಕವಾಗಿ ನಮ್ಗೆ ಎಷ್ಟೊಂದು ಅವಕಾಶಗಳದಾವ ಇವತ್ತು. ನಾವು ಮಾತೆತ್ತಿದ್ರೆ ಹೇಳ್ತಿವತ್ತು ಮಹಿಳೆಯರಿಗೆ,

0: ಯಾವುದರಲ್ಲಿ ಕಡಿಮೆ ಇದ್ದಾರ, ಸಾಕಷ್ಟು ಅವಕಾಶಗಳದಾವ ಅವರಿಗೆ. ಇವತ್ತು ಮಹಿಳೆಯರು ಏನಪ್ಪ ಅಡುಗೆ ಮಾಡೋದನ್ನ ನಿಲ್ಸಾರ, ಬರೀ ನಮ್ಗ ಅಪವಾದಗಳನ್ನ ನಾವು ಕೇಳಿವಿ. ಇವತ್ತು ಮಾತೆತ್ತಿದ್ರು ಡ್ರೆಸ್ ಅಂತಾರ, ಒಂದು ಸ್ವಾತಂತ್ರ್ಯ ಅಂತ ಧ್ವನಿ ಎತ್ತಿದ ತಕ್ಷಣ ಇವ್ರಿಗೆ ಎಲ್ಲವೂ ನೆನಪಾಗ್ಬಿಡ್ತಾವ. ಆದ್ರೆ ಅದೇ ಒಂದು ಒಂದು ಕನ್ಯೆ ನೋಡ್ತೀವಿ, ಒಂದು ಮಗನಿಗೆ ಮದುವೆ ಮಾಡ್ತೀವಿ ಅಂದ್ರೆ ಹುಡುಗಿ ಏನ್ ಮಾಡ್ತಾಳ್ರಿ ಅಂತ ಕೇಳ್ತಾರ. ನಮ್ ಹಿಂದಿನ ತಲೆಮಾರ್ಗ ಅದೆಲ್ಲ ಇರ್ಲಿಲ್ಲ, ಅಡಿಗೆ ಮಾಡಕ್ ಬರ್ತದ ಅಷ್ಟೆಲ್ಲ ಕೇಳ್ತಿದ್ರು. ಇವತ್ತು ಅವರು ಮುಂದುವರೆದಾರ, ಇರ್ಲಿ ಆಕೆಗೆ ಶಿಕ್ಷಣ ಕೊಡಿಸುವಷ್ಟ್ರ ಮಟ್ಟಿಗೆ ಆಕೆಗೆ ಅಡಿಗೆ ಮಾಡಕ್ಕೂ ಬರ್ತದ ಅದನ್ನು ಕೇಳ್ತಾರ. ಮತ್ ಕೆಲ್ಸ ಏನ್ ಮಾಡ್ತಾಳ ಅಂತ ಕೇಳ್ತಾರ, ಕೆಲ್ಸ ಏನ್ ಮಾಡ್ತಾಳ, ಸಂಬಳ ಎಷ್ಟು ಬರ್ತದ ಅದನ್ನೆಲ್ಲ ಕೇಳ್ಕೊಂಡೆ ತಾವು ಮದ್ವೆ. ಮಗ ಡಾಕ್ಟರ್ ಇದ್ರೆ ಡಾಕ್ಟರ್ ಹುಡುಗಿನೇ ಹುಡುಕೋದು, ಇಂಜಿನಿಯರ್ ಇದ್ರೆ ಇಂಜಿನಿಯರ್ನೇ ಹುಡುಕೋದು, ಮತ್ತೆ ಇಂಜಿನಿಯರ್ ಆಕೆಗೆ ಅಡಿಗೆ ಬರ್ತದಿಲ್ಲ ಅಂತ ಕೇಳ್ತಾರ ಇಲ್ಲಿ. ಆದ್ರೆ ತಮ್ಮ ಮಗನಿಗೆ ಒಬ್ಬ ಇಂಜಿನಿಯರ್ ಅದನ್ನ ಇವತ್ತು ನೀನು ಇಂಜಿನಿಯರ್ ಇದ್ದು ಹುಡುಗಿನ ಮದ್ವೆ ಮಾಡ್ಕೊಳಕತ್ತೀಪ, ಇಬ್ರು ದುಡಿತೀರಿ, ಮತ್ತೆ ನೀನು ಒಂದಿಷ್ಟು ಅಡಿಗೆ ಮಾಡೋದು ಕಲ್ಕು, ಇಂಥ ಕಿವಿ ಮಾತುಗಳನ್ನ ನಾವು ಯಾವತ್ತೂ ಹೇಳೋದಿಲ್ಲ. ಮತ್ ಸಂಸ್ಕೃತಿ ಅಂತ ಬಂದಾಗ ಸಂಸ್ಕೃತಿಯನ್ನ ಇಲ್ಲಿ ಕಲ್ಸಿರಿ ಉಟ್ಕೋಬೇಕು, ನೀವು ಈ ತರ ತಲೆ ಹೂ ಮುಡ್ಕೋಬೇಕು, ಇವೆಲ್ಲ ನಮ್ಗೆ ಹೇಳ್ತಾರೆ. ಈ ಸಂಸ್ಕೃತಿ ಪರಂಪರೆಯನ್ನ ಕಾಯ್ಕೊಂಡು ಬರುವಂತ ಒಂದು ಗುತ್ತಿಗೆಯನ್ನ ನಾವು ಹೆಣ್ಮಕ್ಳಷ್ಟೇ ತಗೊಂಡಿವಿ ಅಂತ ಇವ್ರ ಪ್ರಶ್ನೆನ ಏನೋ ಗೊತ್ತಿಲ್ಲ. ಮತ್ ಇವ್ರು ಯಾವತ್ತು ದೋತ್ರ ಪೇಟ ಉಟ್ಕೊಂಡು ಬಂದು ಯಾವ ಕಾರ್ಯಕ್ರಮದಲ್ಲೂ ಬಂದಿರೋದನ್ನ ನಾವು ನೋಡಿಲ್ಲ. ಆದ್ರೆ ನಮ್ಮ ಹತ್ರ ಎಲ್ಲವಕ್ಕೂ ಕಟ್ಟುಪಾಡುಗಳನ್ನ ಹಾಕಿ ನಿಲ್ಸುವಂತ ಕೆಲಸ ಇವ್ರು ಮಾಡ್ತಾರ. ಆಮೇಲೆ ಅಸಹಾಯಕತೆ ಅನ್ನುವಂಥದ್ದು, ನಾನು ಒಂದು ಒಂದು ಪದ್ಯದ ಎರಡು ಅಷ್ಟೇ ಹೇಳ್ತೀನಿ ಸರ್ ಇಲ್ಲಿ.
1: ಹೇಳಿ.
0: ಭೂಮಿ ತೂಕದ ಹೆಣ್ಣೆಂದು ನಿನ್ನನ್ನು ಹೊಗಳಿದರೆ ನೀ ಮಾರು ಹೋಗದಿರು ಸಖಿ, ಪಾವನ ಗಂಗೆ ಎಂದು ಹೊಗಳಿದರೆ ಪುಳಕಿತಗೊಳ್ಳದಿರು ಸಖಿ, ವನದೇವತೆ ಎಂದು ಕೈ ಮುಗಿದ ಕರಗದಿರು ಸಖಿ, ವಸುದೆ ಗಂಗೆ ಕಾಳಿ ಕೋಮಲೆ ಎಂಬ ಹಳಸಲು ನುಡಿಗೆ ಹಸಿಯದಿರು ಸಖಿ, ನೀ ಉಕ್ಕಬಹುದಾದ ಪ್ರವಾಹ ಕಂಪಿಸಬಹುದಾದ ಭೂಮಿಯ ನೆನಪಿಸಿಕೋ, ಅಬಲೆ ಅಸಹಾಯಕಿ ಎಂಬುದು ಆನೆಕಾಲ ಸರಪಳಿ ಕಿತ್ತೆಸೆಯಲು ಕ್ಷಣ ಹೊತ್ತು ಸಾಕಲ್ಲ, ಅತ್ಯಾಚಾರಿಗಳ ನರ ಹರಿದು ಬತ್ತಿಯ ಮಾಡಿ ನೆತ್ತಿಯ ಮೇಲೆ ದೀಪ ಬೆಳಗಿಸು ಸಖಿ, ಕತ್ತಲು ಸದ್ದಿಲ್ಲದೆ ಹರಿದು ಹೋದೀತು ಬೆಳಕು ಚುರುಕಾಗಿ ದಾರಿ ಮಾಡಿಕೊಂಡಿತು. ನಮ್ಮೊಳಗೆ ಬೇಕಾದಷ್ಟು ಶಕ್ತಿ ಇದೆ, ಅದನ್ನು ಉಪಯೋಗಿಸ್ಕೊಳಕತ್ತಿಲ್ಲ ನಾವು. ಯಾಕಂದ್ರೆ ನಮ್ಮಲ್ಲಿ ಸುತ್ತ ಇರೋವಂತ ಕಟ್ಟುಪಾಡುಗಳು ನಮಗೇನ್ ಮಾಡವು ಅಂದ್ರೆ ಅಸಹಾಯಕತೆಯನ್ನ ಮಾಡಿ, ನೀನು ಅಬಾಯಲೆ, ನೀನು ಅಸಹಾಯಕಿ, ನಿನಗ್ ಸಾಧ್ಯ ಇಲ್ಲ, ನೀನ್ ಹೆಜ್ಜೆ ಇಡಕ್ ಸಾಧ್ಯ ಇಲ್ಲ, ನೀನ್ ಅಲ್ಲಿ ಹೋಗ್ಬಾರ್ದು, ನೀನ್ ಒಂಟಿಯಾಗಿ ಹೋಗ, ನೀನ್ ಒಂಟಿಯಾಗಿ ಹೋದ್ರು ನೀನ್ ಹೆಂಗ್ ಬದುಕಬೇಕು ಅನ್ನೋದನ್ನ ನಾವು ಹೇಳ್ಕೊಡ್ತಾ ಇವತ್ತು ಮಕ್ಕಳಿಗೆ. ನಾನು ಅಸಹಾಯಕಿ ಅನ್ನೋದನ್ನೇ ನಮ್ ತಲೆಗೆ ನಾವಿನ್ನ ಇಟ್ಕೊಂಡಿವಿ. ಅದಕ್ಕೆ ಅದು ಆನೆ ಕಾಲ ಸರಪಳಿ, ಆನೆಗೆ ಅಷ್ಟು ದೊಡ್ಡದಾಗಿದ್ರು ಅದು ಚಿಕ್ಕಂದಿನಿಂದ ಕಟ್ಟಿ ಕಟ್ಟಿ ಅದಕ್ಕೆ ಅಭ್ಯಾಸ, ಅದನ್ನ ಕಿತ್ಕೊಂಡ್ರೆ ಅದಕ್ಕೆ ಒಂದೇ ಹಣ ಸಾಕೋದು, ಏನ್ ಬೇಕಾದ್ರೂ ಮಾಡ್ಬೋದು. ಭೂಮಿ ಅಂತ ಹೇಳ್ತೀವಿ, ಭೂಮಿ ಕಂಪಿಸಿದ್ರೆ ಯಾರೂ ನಿಲ್ಲಲ್ಲ. ಹೆಣ್ಮಕ್ಳು ಮನ್ಸು ಮಾಡ್ರೆ ಇವತ್ತು ಏನ್ ಬೇಕಾದ್ರೂ ಮಾಡ್ಬೋದು. ಆಕೆ ಸಹನೆಯಿಂದ ಅದನ್ನೆಲ್ಲ ಸಹಿಸ್ಕೋತಾಳ ಅಂತಂದ್ರ ಅದು ಆಕೆ ಅಸಹಾಯಕತೆ ಅಲ್ಲ,
1: ಒಂದು
0: ದುರುಪಯೋಗ ಆಗ್ಬಾರ್ದು, ಒಂದು ಒಂದು ಸಾಂದರ್ಭಿಕ ಹೊಂದಾಣಿಕೆ ಅಷ್ಟೇ ಆಕೆದು. ಅನ್ಯಾಯವನ್ನ ಮೊದಲು ನಮ್ಮ ರಕ್ಷಣೆಯನ್ನ ನಾವೇ ಮಾಡೋದನ್ನ ನಾವು ಕಲ್ಕೊಳ್ಬೇಕು. ನಮ್ಗ ಅದು ಸಾಧ್ಯ ಇಲ್ಲ ಅನ್ನೋಂತ ಭಾವನೆಯಿಂದ ನಾವು ಮೊದಲು ಹೊರಗೆ ಬರಬೇಕಾಗಿದೆ.
1: ನಮ್ಮಿಂದ ಸಾಧ್ಯ ಇಲ್ಲ, ಮತ್ತೆ ನಾವು ಏನಾದರೂ ಪ್ರತಿಭಟಿಸಿದರೆ ನಮ್ಮ ಒಂದು ರಕ್ಷಣೆಗೆ ನಮ್ಮ ನಿತ್ಯ ಜೀವನಕ್ಕೆ ತೊಂದರೆ ಆಗ್ತದೆ,
0: ತೊಂದರೆ ಆಗ್ತದೇನೋ, ಕೆಟ್ಟ ಹೆಸರು ಬರ್ತದೇನೋ
1: ಅನ್ನುವಂತ ಮನೋಭಾವನೆ ಇಂದಿನ ಯುವತಿಯರಲ್ಲಿ ಈಗೂ ಕೂಡ ನಾವು ಕಾಣ್ತಾ ಇದ್ದೀವಿ.
0: ಕಾಣ್ತೀವಿ ಸರ್, ಈಗೂ ಕಾಣ್ತೀವಿ. ಯಾರೋ ತಮ್ಮ ಮೇಲಾಧಿಕಾರಿಗಳು ತಮ್ಮ ಮೇಲೆ ದೌರ್ಜನ್ಯ ಮಾಡಿದಾಗ ಮೌನವಾಗಿ ಆ ಸಹಿಸ್ಕೊಳ್ಳುವಂಥದ್ದನ್ನ ಸಾಕು, ಇನ್ನು ಈವರೆಗೂ ಸಹಿಸ್ಕೊಂಡು ಸಾಕು. ಒಂದ್ಸಾರಿ ತಲೆ ಎತ್ತಿ ನಿಂತರೆ ಯಾರೂ ನಮ್ಮ ಕೈ ಹಿಡಿಯೋದಿಲ್ಲ. ನಮ್ಮ ರಕ್ಷಣೆಗೆ ನಮ್ಮೊಳಗೆ ಬೇಕಾದಷ್ಟು ಶಕ್ತಿ ಇರುವಾಗ ಬೇರೆ ಯಾರೂ ಅವಶ್ಯಕತೆ ಇಲ್ಲ. ಹೆಣ್ಣು ಅಂದರೆ ಅದು ಅದ್ಭುತವಾದಂತಹ ಶಕ್ತಿ. ಆಕೆ ಆ 100 ನರಗಳನ್ನು ಹರಿದು ಒಂದು ಹೆರಿಗೆಯನ್ನು ಮಾಡ್ಕೊಳ್ಳುವಂಥ ಒಂದು, ಯಾಕೆ ಹೆಣ್ಣನ್ನು ಇಷ್ಟು ನಾವು ಪ್ರಬಲ ಪ್ರಬುದ್ಧ ಅಂತ ಹೇಳ್ತೀವಿ ಅಂದರೆ ಅಂಥ ಒಂದು ನೋವನ್ನು ಸಹಿಸ್ಕೊಳ್ಳುವಂಥ ಶಕ್ತಿ ಏನು ಆಕೆಗಿದೆಯಲ್ಲ, ಆಕೆಗೆ ಇನ್ನೇನೆಲ್ಲ ತಡ್ಕೊಳ್ಳುವಂಥ ಶಕ್ತಿ ಆಕೆಗಿದ್ದೇ ಇರ್ತದೆ. ಯಾವುದು ಒಂದು ಜೀವ ಉತ್ಪತ್ತಿನ ಮಾಡ್ತದೋ ಅದಕ್ಕೆ ನಾವು ಹೆಣ್ಣು ಅಂತ ಹೇಳ್ತೇವೆ. ಒಂದು ಉತ್ಪತ್ತಿಯನ್ನು ಮಾಡುವಂಥ ಹೆಣ್ಣಿಗೆ ನಾಶ ಮಾಡೋದು ಗೊತ್ತು, ಸಂಹಾರ ಮಾಡೋದು ಗೊತ್ತು, ಪ್ರತಿಭಟನೆ ಮಾಡೋದು ಗೊತ್ತು. ಅದೆಲ್ಲ ಗೊತ್ತುಗಳು ನಮ್ಮಲ್ಲಿ ಇಟ್ಕೊಂಡು ನಾವು ಸೌಮ್ಯವಾಗಿ ತಲೆ ದಕ್ಕಿಸ್ಕೊಂಡು ಗೌರಮ್ಮಗಳ ತರ ಇವತ್ತು ಬದುಕಿದ್ರೆ ಆಗೋದಿಲ್ಲ. ನಾವು ಕತ್ತಿ ಎತ್ತಲೇಬೇಕು ಅನ್ಯಾಯದ ವಿರುದ್ಧ. ನಮ್ಗೆ ಯಾರು ಬೇಡ, ನಮ್ಮ ರಕ್ಷಣೆಗೆ ನಾವೇ ಸಾಕು.
1: ರಕ್ಷಣೆ ಬರೋದ್ರೆ ಇಲ್ಲಿಯವರೆಗೆ ನಮ್ಮ ವಿಜಯಪುರ ಆಕಾಶವಾಣಿಗೆ ಬಂದು ತಮ್ಮ ಸಾಕಷ್ಟು ಅನುಭವಗಳನ್ನ ತಾವು ಬರೆದಂತ ಸಾಹಿತ್ಯಿಕ ಜೀವನದ ಬಗ್ಗೆ, ನಾಟಕಗಳ ಬಗ್ಗೆ ಮತ್ತು ತಮ್ಮ ನಡೆದು ಬಂದ ದಾರಿಯನ್ನು ಇಲ್ಲಿಯವರೆಗೆ ನಮ್ಮ ಜೊತೆ ಹಂಚಿಕೊಂಡಿದ್ದಕ್ಕಾಗಿ ತಮಗೆ ವಿಜಯಪುರ ಆಕಾಶವಾಣಿ ಪರವಾಗಿ ಹೃತ್ಪೂರ್ವಕ ಧನ್ಯವಾದಗಳು. ನಮಸ್ಕಾರ.
0: ನಮಸ್ಕಾರ.
2: ಇದುವರೆಗೆ ಪ್ರೌಢಶಾಲೆ ಶಿಕ್ಷಕಿಯಾಗಿ ಕಾರ್ಯನಿರ್ವಹಿಸುತ್ತಿರುವ ವಿಜಯಪುರದ ದಾಕ್ಷಾಯಣಿ ಬಿರಾದಾರ್ ಅವರೊಂದಿಗೆ ಸಂದರ್ಶನ ಕೇಳಿದಿರಿ. ಸಂದರ್ಶಕರು ಕಿರಣ್ ಕುಮಾರ್, ಶೇಖ್ ದಾರ್. ವಿಜಯಪುರ ಆಕಾಶವಾಣಿಯಲ್ಲಿ ಸಿದ್ಧಪಡಿಸಿ.

0: ಬಾನುಲಿ ಕೇಂದ್ರಗಳಿಂದ ಏಕಕಾಲಕ್ಕೆ ಪ್ರಸಾರವಾಯಿತು.
1: ಆಕಾಶವಾಣಿ ಮೈಸೂರು ಎಫ್ಎಂ 100.6, ಸಮಯ 12:30.
2: ಹಣ್ಣು ಹೊನ್ನು
3: ತೋಟಗಾರಿಕೆ ಬೆಳೆಗಳಲ್ಲಿ ಸಮಗ್ರ ಬೇಸಾಯ ಕ್ರಮಗಳು ಮತ್ತು ಸುಸ್ಥಿರ ಕೃಷಿಯ ಬಾನುಲಿ ಸರಣಿ.

0: ಪ್ರತಿ ಗುರುವಾರ ಸಂಜೆ 6:50 ಕೃಷಿರಂಗ ಕಿಸಾನ್ ವಾಣಿಯಲ್ಲಿ
1: ತೋಟಗಾರಿಕೆ ಬೆಳೆಗಳಲ್ಲಿ ಅತ್ಯಾಧುನಿಕ ತಾಂತ್ರಿಕತೆಗಳ ಅಳವಡಿಕೆ,
0: ಇಲಾಖೆ ಯೋಜನೆಗಳ ಸದ್ಬಳಕೆ,
1: ಕೊಯ್ಲೋತ್ತರ ತಂತ್ರಜ್ಞಾನಗಳು ಹಾಗೂ ಮೌಲ್ಯವರ್ಧನೆಯ ಮಾಹಿತಿ,
0: ತಂತ್ರಜ್ಞರು ಹಾಗೂ ಅಧಿಕಾರಿಗಳೊಂದಿಗೆ ನೇರ ಫೋನ್ ಇನ್ ಕಾರ್ಯಕ್ರಮ,
1: ಉತ್ತಮ ಕೇಳುಗರ ಆಯ್ಕೆಗೆ ಮುಕ್ತ ಪರೀಕ್ಷೆ ಸರಣಿಯ ವಿಶೇಷ.

0: ಮರೆಯದೇ ಕೇಳಿ.
1: ಪ್ರತಿ ಗುರುವಾರ ಸಂಜೆ 6:50 ಕೃಷಿರಂಗ ಕಿಸಾನ್ ವಾಣಿಯಲ್ಲಿ
0: ತೋಟಗಾರಿಕೆ ಬೆಳೆಗಳಲ್ಲಿ ಸಮಗ್ರ ಬೇಸಾಯ ಕ್ರಮಗಳು ಹಾಗೂ ಸುಸ್ಥಿರ ಕೃಷಿಯ ಬಾನುಲಿ ಸರಣಿ
1: ಹಣ್ಣು ಹೊನ್ನು
2: ಹಣ್ಣು ಕೊಂಬುವ ಬನ್ನಿರಿ.
3: ಕೆಳಗರೆ ಈಗ ನಮ್ಮ ನಿಲಯದಿಂದ ಇನ್ನು ಮುಂದೆ ಪ್ರಸಾರವಾಗಲಿರುವ ಕಾರ್ಯಕ್ರಮಗಳ ವಿವರಣೆ. 12:35 ಭಕ್ತಿಗೀತೆಗಳು, 1 ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಪ್ರಗತಿಪಥ, ಕೇಂದ್ರ ಸರ್ಕಾರದ ಅಭಿವೃದ್ಧಿ ಯೋಜನೆಗಳನ್ನು ಕುರಿತ ಬಾನುಲಿ ಸರಣಿಯಲ್ಲಿ ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಕುರಿತು ಮಾಹಿತಿ ಇದೆ. ಇದು ಆಕಾಶವಾಣಿ ಕಲಬುರಗಿ ಕೇಂದ್ರದ ಕೊಡುಗೆ. 1:20 ಸ್ಟಾನ್ಲಿ ಪಾರ್ಕರ್ ಅವರು ಹಾಡಿರುವ ಭಾವಗೀತೆಗಳು. ವಾದ್ಯ ಸಹಕಾರ ಮ್ಯಾಂಡೋಲಿನ್ ಸಿ ವಿಶ್ವನಾಥ್, ಕೀಬೋರ್ಡ್ ಗಣೇಶ್ ಭಟ್, ತಬಲಾ ಇಂದುಶೇಖರ್ ಹಾಗೂ ರಿದಮ್ ಪ್ಯಾಡ್ ಆಂಡ್ರ್ಯೂ. 1:30 ಹಾಗೂ ಸಂಜೆ 5:30 ಸಂದೇಶ ಆಧಾರಿತ ಶ್ರೋತೃಗಳ ಮೆಚ್ಚಿನ ಚಿತ್ರಗೀತೆಗಳ ಕಾರ್ಯಕ್ರಮವಿದೆ. 2:40 ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ ಉರ್ದು ಕಾರ್ಯಕ್ರಮ. 3:30 ರಾಷ್ಟೀಯ ಶೈಕ್ಷಣಿಕ ಕಾರ್ಯಕ್ರಮ ಸರಣಿ ಒಮಾಂಗ್. ಪ್ರಾಯೋಜಕರು ಸಿಐಇಟಿ ಹಾಗೂ ಎನ್ಸಿಇಆರ್ಟಿ ನವದೆಹಲಿ. 4:00 ಜನಪದ ಸಂಗೀತ. ಯರಗನಹಳ್ಳಿ ಸಿದ್ದಮ್ಮ ಮತ್ತು ಸಂಗಡಿಗರಿಂದ ಭೈರವನ ಹಾಡು ಮತ್ತು ಸೋಬಾನೆ ಪದ. 4:30 ಸಂಧ್ಯಾರಾಗ. ರಾಷ್ಟ್ರಕವಿ ಕುವೆಂಪು ಅವರು ಕುಲಪತಿಗಳಾಗಿದ್ದಾಗ ಅವರ ಮಾರ್ಗದರ್ಶನದಲ್ಲಿ ಮೈಸೂರು ವಿಶ್ವವಿದ್ಯಾನಿಲಯದ ಆವರಣದಲ್ಲಿ ಸಸಿಗಳನ್ನು ಬೆಳೆಸಿದ ಪರಿಸರ ಪ್ರೇಮಿ ಮೇಸ್ತ್ರಿ ಮಾದಯ್ಯ ಅವರೊಂದಿಗಿನ ಮಾತುಕತೆ ಕೇಳುವಿರಿ. ಇವರೊಂದಿಗೆ ಭಾಗವಹಿಸುತ್ತಾರೆ ಜಿಎನ್ ಮಂಜುನಾಥ್. 5:00 ನಾರಾಯಣ ಹೃದಯಾಲಯ ಪ್ರಾಯೋಜಿತ ಆರೋಗ್ಯ ನೇರ ಫೋನ್ಇನ್ ಕಾರ್ಯಕ್ರಮವಿದೆ. ವಿಷಯ ಸ್ತ್ರೀಯರಲ್ಲಿ ಕ್ಯಾನ್ಸರ್ ಕುರಿತು ಜಾಗೃತಿ. ಭಾಗವಹಿಸುತ್ತಾರೆ ಕನ್ಸಲ್ಟೆಂಟ್ ಸರ್ಜಿಕಲ್ ಆಂಕಾಲಜಿಸ್ಟ್ ಡಾ ಸುಹಾಸ್ ಕೆಆರ್, ಪ್ರಸ್ತುತಿ ಡಾ ಕುಲದೀಪ್ ಎನ್. ಪ್ರಾಯೋಜಕರು ನಾರಾಯಣ ಹೃದಯಾಲಯ ಮೈಸೂರು. 6:30 ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ ಜಿಲ್ಲಾ ವಾರ್ತಾಪತ್ರ. 6:50 ಕೃಷಿರಂಗ, ಭಾರತ ಸರ್ಕಾರದ ಕೃಷಿ ಹಾಗೂ ರೈತ ಕಲ್ಯಾಣ ಸಚಿವಾಲಯ ಪ್ರಾಯೋಜಿತ ಕಾರ್ಯಕ್ರಮ ಕಿಸಾನ್ ವಾಣಿ. ಹಣ್ಣು ಹೊನ್ನು ತೋಟಗಾರಿಕಾ ಬೆಳೆಗಳ ಸಮಗ್ರ ಬೇಸಾಯ ಕುರಿತ ಬಾನುಲಿ ಸರಣಿಯಲ್ಲಿ ತೋಟಗಾರಿಕಾ ಇಲಾಖೆಯಿಂದ ರೈತರಿಗೆ ದೊರಕುವ ಸೌಲಭ್ಯಗಳನ್ನು ಕುರಿತು ಮೈಸೂರು ಜಿಲ್ಲಾ ತೋಟಗಾರಿಕಾ ಇಲಾಖೆಯ ಜಂಟಿ ನಿರ್ದೇಶಕರಾದ ಕೆಎನ್ ರೂಪಶ್ರೀ ಅವರೊಂದಿಗಿನ ಸಂದರ್ಶನ ಪ್ರಸಾರವಾಗಲಿದೆ. ಸಂದರ್ಶಕರು ಎನ್ ಕೇಶವಮೂರ್ತಿ. ನಂತರ ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ ದುಬೈನ ಅಂತಾರಾಷ್ಟೀಯ ಕ್ರಿಕೆಟ್ ಕ್ರೀಡಾಂಗಣದಲ್ಲಿ ನಡೆಯಲಿರುವ ಭಾರತ ಮತ್ತು ಹಾಂಗ್ಕಾಂಗ್ ತಂಡಗಳ ನಡುವಿನ ಮಹಿಳಾ ಏಷ್ಯಾ ಕಪ್ ಟಿ20 ಕ್ರಿಕೆಟ್ ಪಂದ್ಯದ ನೇರ ವೀಕ್ಷಕ ವಿವರಣೆಯನ್ನ ಸಂಜೆ 7:45 8:45 9:15 11:05 11:10 ಪಂದ್ಯದ ಅಂತ್ಯದವರೆಗೆ ಕೇಳುವಿರಿ. ಹಾಗೂ ಸಂಜೆ 7:45 ಎಂದಿನಂತೆ ನಮ್ಮ ಕಾರ್ಯಕ್ರಮಗಳು ನ್ಯೂಸ್ ಆನ್ ಏರ್ ಆಪ್ನಲ್ಲಿ ಮುಂದುವರಿಯುತ್ತವೆ. ಕೇಳುಗರೆ, ಇದುವರೆಗೆ ನಮ್ಮ ನಿಲಯದಿಂದ ಇನ್ನು ಮುಂದೆ ಪ್ರಸಾರವಾಗಲಿರುವ ಕಾರ್ಯಕ್ರಮಗಳ ವಿವರಣೆಯನ್ನು ಆಲಿಸಿದಿರಿ.

ಆಕಾಶವಾಣಿ ಮೈಸೂರು ಎಫ್ಎಂ 100.6. ಸಮಯ 12:35. ಈಗ ಭಕ್ತಿಗೀತೆಗಳು. ಕಾರ್ಯಕ್ರಮದ ಮೊದಲಿಗೆ ವೃಂದಗಾನದಲ್ಲಿ ಶ್ರೀಕಾಂತ್ ಹರಿಹರಪುರ.

0: ಆತ್ಮೀಯ ಕೇಳುಗರೆ, ಇದೇ ಶುಕ್ರವಾರ ಸಂಜೆ 4 ಗಂಟೆಗೆ ಮಹಿಳಾರಂಗದಲ್ಲಿ ಮೈಸೂರಿನ ರಾಮಕೃಷ್ಣನಗರದ ಸುರಭಿ ಗಾಯನ ಸಮಾಜದವರಿಂದ ಶ್ರೀಕೃಷ್ಣ ಜನ್ಮಾಷ್ಟಮಿ ಹಬ್ಬದ ಕುರಿತು ಕಾರ್ಯಕ್ರಮ ವೈವಿಧ್ಯ ಕೇಳಬಹುದು.
1: ಹೃದಯ ಕಳ್ಳನೆಂಬ ಪಟ್ಟ ನಿನಗೇಕೆ ಕೊಟ್ಟರು?

0: ಮರೆಯದೇ ಕೇಳಿ. ಇದೇ ಶುಕ್ರವಾರ ಸಂಜೆ 4 ಗಂಟೆಗೆ ಮಹಿಳಾ ರಂಗದಲ್ಲಿ ಶ್ರೀಕೃಷ್ಣ ಜನ್ಮಾಷ್ಟಮಿ ಹಬ್ಬದ ಕುರಿತು ಕಾರ್ಯಕ್ರಮ ವೈವಿಧ್ಯ.
1: ಕಲಾವಿದ ಚಿತ್ರದಿಂದ ಒಂದು ಗೀತೆಯನ್ನು ಆಲಿಸೋಣ. ಹಾಡಿದ್ದಾರೆ ಮನು, ಸಾಹಿತ್ಯ ಹಾಗೂ ಸಂಗೀತ ಹಂಸಲೇಖ ಅವರದು.

ಕಾರ್ಯಕ್ರಮದ ಕಡೆಗೆ ಶ್ರೀಗಂಧ ಚಿತ್ರದ ಒಂದು ಗೀತೆಯನ್ನು ಆಲಿಸೋಣ. ಹಾಡಿದ್ದಾರೆ ಮನು, ಎಸ್ ಜಾನಕಿ ಹಾಗೂ ಸಂಗಡಿಗರು. ಸಾಹಿತ್ಯ ಹಾಗೂ ಸಂಗೀತ ನೀಡಿದ್ದಾರೆ ಹಂಸಲೇಖ.

ಇದುವರೆಗೆ ಚಿತ್ರಗೀತೆಗಳನ್ನು ಕೇಳಿದಿರಿ. ಇದು ಆಕಾಶವಾಣಿ ಮೈಸೂರು ಎಫ್ಎಂ 100.6. ಸಮಯ 1 ಗಂಟೆಯಾಗುತ್ತಲಿದೆ. ಇನ್ನು ಮುಂದೆ ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ ಪ್ರಗತಿಪಥ, ಕೇಂದ್ರ ಸರ್ಕಾರದ ಅಭಿವೃದ್ಧಿ ಯೋಜನೆಗಳನ್ನು ಕುರಿತ ಕಾರ್ಯಕ್ರಮ ಸರಣಿ.

0: ಆಕಾಶವಾಣಿ ಪ್ರಗತಿ ಪಥ ಕೇಂದ್ರ ಸರ್ಕಾರದ ವಿವಿಧ ಅಭಿವೃದ್ಧಿ ಯೋಜನೆಗಳನ್ನಾಧರಿಸಿದ ಕಾರ್ಯಕ್ರಮದಲ್ಲಿ ಪಿಎಂ ಕಿಸಾನ್ ಮಾನ್ಧನ್ ಯೋಜನೆ ಕುರಿತು ಮಾಹಿತಿ ನೀಡಲಿದ್ದಾರೆ ಕಲಬುರಗಿಯ ಪತ್ರಕರ್ತೆಯಾದ ಸರೋಜಿನಿ ಯಮಕನ ಮರಡಿ.
1: ರೈತರಿಗಾಗಿ ಭಾರತ ಸರ್ಕಾರವು ಹಲವಾರು ಯೋಜನೆಗಳನ್ನು ಜಾರಿಗೆ ತಂದಿದೆ. ಆದರೆ ಇಂದಿನ ಪ್ರಗತಿಪಥದಲ್ಲಿ ನಾವು ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಬಗ್ಗೆ ತಿಳಿದುಕೊಳ್ಳೋಣ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆಯು ಸಣ್ಣ ಮತ್ತು ಅತಿ ಸಣ್ಣ ರೈತರ ವೃದ್ಧಾಪ್ಯ ರಕ್ಷಣೆ ಮತ್ತು ಸಾಮಾಜಿಕ ಭದ್ರತೆಗಾಗಿ ಆಯೋಜಿಸಲಾದ ಇದೊಂದು ಪಿಂಚಣಿ ಯೋಜನೆಯಾಗಿದೆ. ಕೇಂದ್ರ ಸರ್ಕಾರವು

ಕೃಷಿ ಮತ್ತು ರೈತರ ಕಲ್ಯಾಣ ಇಲಾಖೆಯಿಂದ ಜಾರಿಗೊಳಿಸಿದ್ದು, ಇದು 2019 ಸೆಪ್ಟೆಂಬರ್ 12 ಅನುಷ್ಠಾನಗೊಂಡಿದೆ. ಈ ಯೋಜನೆಯಡಿ ನೋಂದಣಿಯಾದ ರೈತರು 60 ವರ್ಷ ತುಂಬಿದ ನಂತರ ಪ್ರತಿ ತಿಂಗಳು ಪಿಂಚಣಿಯಾಗಿ 3,000 ರೂಪಾಯಿಗಳನ್ನು ಪಡೆಯುತ್ತಾರೆ. ಇವರ ನಂತರ ಅವರ ಸಂಗಾತಿಗೆ ಎಂದರೆ ಪತ್ನಿ ಇಲ್ಲವೇ ಪತಿಯು ಪಿಂಚಣಿಯ ಅರ್ಧದಷ್ಟು 1,500 ರೂಪಾಯಿಗಳನ್ನು ಕುಟುಂಬ ಪಿಂಚಣಿಯಾಗಿ ಪಡೆಯಲು ಅರ್ಹರಾಗುತ್ತಾರೆ. ಈ ನಿಧಿಯನ್ನು LIC ಅಂದರೆ ಜೀವ ವಿಮಾ ನಿಗಮವು ನಿರ್ವಹಿಸುತ್ತದೆ. ಇದೊಂದು ರೈತರ ಸ್ವಯಂ ಪ್ರೇರಣೆಯಿಂದ ಮಾಡುವ ಮತ್ತು ಸರ್ಕಾರದ ಕೊಡುಗೆ ಆಧಾರಿತ ಪಿಂಚಣಿ ಯೋಜನೆಯಾಗಿದೆ. ಯಾವುದೇ ಹುದ್ದೆಯಲ್ಲಿರುವ ಉದ್ಯೋಗಿಯು 60 ನಂತರ ನಿವೃತ್ತಿ ಹೊಂದಿ ಪಿಂಚಣಿ ಪಡೆಯುವುದು ಸಾಮಾನ್ಯ. ಆದರೆ ರೈತರಿಗೆ ನಿವೃತ್ತಿ ಹಾಗೂ ಪಿಂಚಣಿ ಎಂಬುದು ಕನಸಿನ ಮಾತು. ವೃದ್ಧಾಪ್ಯದಲ್ಲೂ ರೈತರಿಗೆ ಪಿಂಚಣಿ ಸಿಗುವಂತಾಗಬೇಕು ಎಂಬ ಉದ್ದೇಶದಿಂದಲೇ ಸರ್ಕಾರ ಜಾರಿಗೊಳಿಸಿರುವ ಈ PMKMY ಯೋಜನೆಯು ತುಂಬಾ ಉಪಯುಕ್ತವಾಗಿದೆ. ಹಾಗಾದರೆ ರೈತರು ಈ ಪಿಂಚಣಿ ಪಡೆಯಲು ಏನು ಮಾಡಬೇಕು, ನಿಯಮಗಳೇನು, ಈ ಯೋಜನೆಯ ಉದ್ದೇಶ ಮತ್ತು ಲಾಭಗಳನ್ನು ನಾವು ಇಲ್ಲಿ ವಿವರವಾಗಿ ತಿಳಿದುಕೊಳ್ಳೋಣ. ಪಿಂಚಣಿ ಲಾಭ ಪಡೆಯುವ ರೈತರು ಭಾರತೀಯ ನಿವಾಸಿಯಾಗಿರಬೇಕು. ವಯಸ್ಸು 18-40 ವರ್ಷದೊಳಗಿರಬೇಕು. ಮುಖ್ಯವಾಗಿ 2 ಹೆಕ್ಟೇರ್ ವರೆಗೆ ಸಾಗುವಳಿ ಭೂಮಿ ಹೊಂದಿರುವಂತಹ ಸಣ್ಣ ಮತ್ತು ಅತಿ ಸಣ್ಣ ರೈತರು ಈ ಯೋಜನೆಗೆ ಅರ್ಹತೆ ಪಡೆಯುತ್ತಾರೆ. ರೈತ ಮಹಿಳೆಯರು ಕೂಡ ನೋಂದಣಿ ಮಾಡಿಸಬಹುದು. ಆದರೆ ಕಡ್ಡಾಯವಾಗಿ ಭೂ ದಾಖಲೆ ಪಹಣಿಯಲ್ಲಿ ಅವರ ಹೆಸರು ಇರಲೇಬೇಕು. ಆಧಾರ್ ಕಾರ್ಡ್, ಉಳಿತಾಯ ಬ್ಯಾಂಕ್ ಖಾತೆ ಇಲ್ಲವೇ ಪಿಎಂ ಕಿಸಾನ್ ಸಮ್ಮಾನ ನಿಧಿ ಖಾತೆಯನ್ನು ಕೂಡ ಹೊಂದಿರಬೇಕು. ಪಿಎಂ ಕಿಸಾನ್ 6,000 ರೂಪಾಯಿಗಳನ್ನು ಪಡೆಯುತ್ತಿದ್ದರೆ ಈ ಪಿಂಚಣಿ ನೋಂದಣಿ ಇನ್ನಷ್ಟು ಸುಲಭವಾಗುತ್ತದೆ. ಒಂದು ವೇಳೆ ರೈತರು ಬೇರೆ ಪಿಂಚಣಿ ಯೋಜನೆ ಮಾಡಿದ್ದರೆ ಈ ಯೋಜನೆ ಮಾಡುವಂತಿಲ್ಲ. ಇತರೆ ಸಾಮಾಜಿಕ ಭದ್ರತಾ ಪಿಂಚಣಿ ಯೋಜನೆಗಳಾದ NPS, ಯಾವುದೇ ಕಂಪನಿಯ EPFO, ESIC ಹಾಗೂ PM ಶ್ರಮಯೋಗಿ ಮಾನ್ಧನ್ ಅಥವಾ PM ಲಘು ವ್ಯಾಪಾರಿ ಮಾನ್ಧನ್, ಕೂಲಿ ಕಾರ್ಮಿಕರ, ಅಂಗಡಿ ಮಾಲೀಕರ ಪಿಂಚಣಿ, ಸರ್ಕಾರಿ ನೌಕರರ ಪಿಂಚಣಿ, ಇವುಗಳಲ್ಲಿ ಯಾವುದರಲ್ಲೂ ಇಲ್ಲದಿದ್ದರೆ ಮಾತ್ರ ಈ ಯೋಜನೆಯ ಲಾಭ ಪಡೆಯಲು ರೈತರು ಅರ್ಹರಾಗುತ್ತಾರೆ. ಇಲ್ಲಿ ರೈತರು ತಮ್ಮ ಸ್ವ ಇಚ್ಛೆಯಿಂದ ಮಾಡಬೇಕಾದ ಯೋಜನೆಯಾಗಿದ್ದರಿಂದ ಅವರು ಪ್ರತಿ ತಿಂಗಳು ನಿಗದಿತ ಹಣವನ್ನು ಕಟ್ಟಲೇಬೇಕಾಗುತ್ತದೆ. ಆಗ ಭಾರತ ಸರ್ಕಾರವು ಚಂದಾದಾರರ ಮಾಸಿಕ ಕೊಡುಗೆಗೆ ಸಮನಾದ ಮೊತ್ತವನ್ನು ಪಿಂಚಣಿ ನಿಧಿಗೆ ಕೊಡುತ್ತದೆ. ನೀವು ಎಷ್ಟು ವಯಸ್ಸಿನಲ್ಲಿ ಸೇರುತ್ತೀರಿ ಎಂಬುದರ ಮೇಲೆ ಈ ಕೊಡುಗೆ ನಿರ್ಧಾರವಾಗುತ್ತದೆ. ಅಷ್ಟೇ ಹಣವನ್ನು ಕೇಂದ್ರ ಸರ್ಕಾರವು ಕೂಡ ಪಿಂಚಣಿ ನಿಧಿಗೆ ಜಮಾ ಮಾಡುತ್ತದೆ. ಉದಾಹರಣೆಗೆ ನೋಡುವುದಾದರೆ, ರೈತರು ತಮ್ಮ 18ನೇ ವಯಸ್ಸಿನಲ್ಲಿ ಯೋಜನೆಗೆ ಸೇರಿದರೆ ತಿಂಗಳಿಗೆ 55 ರೂಪಾಯಿ ಮಾತ್ರ ಕಟ್ಟಬೇಕಾಗುವುದು. ಅವರು 60 ವರ್ಷಗಳವರೆಗೆ ಪ್ರತಿ ತಿಂಗಳ 55 ರೂಪಾಯಿಗಳನ್ನು ಸಂದಾಯ ಮಾಡಬೇಕಾಗುತ್ತದೆ. ಅದೇ ಸಮಯಕ್ಕೆ ಸರ್ಕಾರವು ಕೂಡ ಅಷ್ಟೇ ಮೊತ್ತ 55 ರೂಪಾಯಿಗಳನ್ನು ಜಮಾ ಮಾಡುತ್ತದೆ. ಅಂದರೆ ಪ್ರತಿ ತಿಂಗಳು ಒಟ್ಟು 110 ರೂಪಾಯಿ ಅವರ ಪಿಂಚಣಿ ನಿಧಿಯಲ್ಲಿ ಸೇರುತ್ತದೆ. ಫಲಾನುಭವಿ ತಿಂಗಳಿಗೆ 55 ರೂಪಾಯಿಯಂತೆ 60 ವರ್ಷದವರೆಗೆ ಅಂದರೆ ಒಟ್ಟು 42 ವರ್ಷ ಕಟ್ಟಲಾದ ಹಣ 27,720 ರೂಪಾಯಿಗಳು ಮಾತ್ರ. ಜೊತೆಗೆ ಪಿಂಚಣಿ ಫಂಡ್ಗೆ ಕೇಂದ್ರ ಸರ್ಕಾರ ಕೂಡ 27,720 ರೂಪಾಯಿಗಳನ್ನು ನೀಡುತ್ತದೆ. ಈ ಹಣಕ್ಕೆ LIC ಕಂಪನಿಯು ಬಡ್ಡಿ ಸೇರಿಸಿದಾಗ ಇದೆಲ್ಲವೂ ಸೇರಿ ದೊಡ್ಡ ಮೊತ್ತ ಆಗುತ್ತದೆ. ಈ ಹಣವನ್ನು ರೈತರಿಗೆ ವೃದ್ಧಾಪ್ಯದಲ್ಲಿ 60 ವರ್ಷ ತುಂಬಿದ ನಂತರ ಜೀವನ ಪೂರ್ತಿ ಪ್ರತಿ ತಿಂಗಳು 3,000 ರೂಪಾಯಿ ಕೊಡಲಾಗುತ್ತದೆ. ಇದರಿಂದ ವರ್ಷಕ್ಕೆ 36,000 ರೂಪಾಯಿಗಳ ಪಿಂಚಣಿ ಹಣದ ಲಾಭ ಪಡೆಯಬಹುದು. ರೈತರು ಕಟ್ಟಿದ 27,000 ಹಣ ಕೇವಲ 9 ತಿಂಗಳ ಪಿಂಚಣಿಯಲ್ಲಿಯೇ ವಾಪಸ್ ಬಂದು ಬಿಡುತ್ತದೆ. ನಂತರ ಜೀವನ ಪೂರ್ತಿ ಬರುವುದು ಸರ್ಕಾರದ ಹಣ ಎಂಬುದನ್ನು ಇಲ್ಲಿ ಫಲಾನುಭವಿಗಳು ಮನಗಾಣಬೇಕಿದೆ. ಒಂದು ವೇಳೆ ಫಲಾನುಭವಿಯು ತನ್ನ 30ನೇ ವಯಸ್ಸಿನಲ್ಲಿ ಯೋಜನೆಗೆ ಸೇರಿದರೆ ತಿಂಗಳಿಗೆ 110 ರೂಪಾಯಿಗಳು, 40ನೇ ವಯಸ್ಸಿನಲ್ಲಿ ಸೇರಿದರೆ ತಿಂಗಳಿಗೆ 200 ರೂಪಾಯಿಗಳನ್ನು ಕಟ್ಟಬೇಕಾಗುತ್ತದೆ. 60ರ ನಂತರ ಆಗ ಫಲಾನುಭವಿಗೆ ಪ್ರತಿ ತಿಂಗಳು 3,000 ರೂಪಾಯಿಗಳ ಪಿಂಚಣಿ ಕೈ ಸೇರುತ್ತದೆ. ಅವರು ಮುಂದೆ ಕಾಲವಾದರೆ ಅವರ ನಂತರ ಕುಟುಂಬ ಪಿಂಚಣಿ ಎಂದರೆ ಅವರ ಪತ್ನಿಗೆ 1,500 ರೂಪಾಯಿ ಪ್ರತಿ ತಿಂಗಳು ಜೀವನ ಪೂರ್ತಿ ಪಿಂಚಣಿ ದೊರೆಯುತ್ತದೆ. ಹೀಗಾಗಿ ಕಡ್ಡಾಯವಾಗಿ ಈ ಯೋಜನೆಯಲ್ಲಿ ನಾಮಿನಿಯಾಗಿ ಪತಿ ಇಲ್ಲವೇ ಪತ್ನಿಯ ಹೆಸರು ಅವರು ನಮೂದಿಸಲೇಬೇಕು. ಇನ್ನು ಅನಿವಾರ್ಯ ಕಾರಣದಿಂದ ಫಲಾನುಭವಿಯು ಯೋಜನೆಯನ್ನು ಪೂರ್ಣಗೊಳಿಸುವುದು ಅಸಾಧ್ಯವಾದರೆ ಇದುವರೆಗೆ ಕಟ್ಟಿದ ಹಣ ಕೈತಪ್ಪಿ ಹೋಗುತ್ತದೆ ಎಂಬ ಆತಂಕ ಪಡಬೇಕಾಗಿಲ್ಲ. ಇಲ್ಲಿ ನಿಮ್ಮ ಹಣ ವ್ಯರ್ಥವಾಗುವುದಿಲ್ಲ. ಬೇಡವೆಂದಾಗ ಯೋಜನೆಯಿಂದ ನಿರ್ಗಮಿಸಿ ತಾವು ಸಂದಾಯ ಮಾಡಿದ ಹಣವನ್ನು ಮರಳಿ ಪಡೆಯಬಹುದು. ಇದೊಂದು ಸುರಕ್ಷಿತ ಭದ್ರತಾ ಯೋಜನೆಯಾಗಿದೆ. ಒಂದು ವೇಳೆ 60 ವರ್ಷ ವಯಸ್ಸಿಗೂ ಮೊದಲೇ ವ್ಯಕ್ತಿಯು ಅಂಗವೈಕಲ್ಯವಾದರೆ ಅವರ ಸಂಗಾತಿಯು ಕಂತುಗಳನ್ನು ಕಟ್ಟುವ ಮೂಲಕ ಯೋಜನೆಯನ್ನು ಮುಂದುವರಿಸಬಹುದು. ಇಲ್ಲವೇ ತಮ್ಮ ಹಣವನ್ನು ಬಡ್ಡಿಯೊಂದಿಗೆ ಸ್ವೀಕರಿಸಿ ಅರ್ಧಕ್ಕೆ ಬಿಡಬಹುದು. ಈ ಯೋಜನೆಯನ್ನು ಮಧ್ಯದಲ್ಲಿ 10 ವರ್ಷದೊಳಗೆ ನಿಲ್ಲಿಸಿದರೆ ತಾವು ಕಟ್ಟಿದ ಹಣಕ್ಕೆ ಸಾಮಾನ್ಯ ಉಳಿತಾಯ ಬ್ಯಾಂಕ್ ಬಡ್ಡಿ ಸೇರಿಸಿ ಫಲಾನುಭವಿಯು ಕಟ್ಟಿರುವ ಹಣವನ್ನು ಮಾತ್ರ ಮರುಪಾವತಿಸಲಾಗುತ್ತದೆ. ಫಲಾನುಭವಿಯು ಯೋಜನೆಗೆ ಸೇರಿದ 10

0: ವರ್ಷಗಳ ನಂತರ ಅಂದರೆ 60 ವರ್ಷಕ್ಕಿಂತಲೂ ಮೊದಲೇ ನಿರ್ಗಮಿಸಿದರೆ ಮೊದಲು ಕಟ್ಟಿದ ಹಣಕ್ಕೆ ಪಿಂಚಣಿ ಫಂಡ್ ಗಳಿಸಿದ ಹೆಚ್ಚಿನ ಬಡ್ಡಿ ಸೇರಿಸಿ ಹಣ ಮರಳಿ ಕೊಡಲಾಗುತ್ತದೆ. ಇಲ್ಲಿ ಬ್ಯಾಂಕ್ ಬಡ್ಡಿಗಿಂತ ಸ್ವಲ್ಪ ಜಾಸ್ತಿ ಹಣ ಮರುಪಾವತಿಸಲಾಗುತ್ತದೆ. 60 ವರ್ಷಕ್ಕೂ ಮೊದಲೇ ಮಧ್ಯದಲ್ಲಿ ಯೋಜನೆಯನ್ನು ಅರ್ಧಕ್ಕೆ ನಿಲ್ಲಿಸಿದರೆ ರೈತ ಕಟ್ಟಿದ ಹಣ ಮತ್ತು ಅದರ ಬಡ್ಡಿ ಮಾತ್ರ ಮರಳಿ ಸಿಗುತ್ತದೆ. ಹೀಗಾಗಿ ಯೋಜನೆ ಪೂರ್ಣಗೊಳಿಸಿದರೆ ಪಿಂಚಣಿ ರೂಪದಲ್ಲಿ ಸರ್ಕಾರವು ವೃದ್ಧಾಪ್ಯದಲ್ಲಿ ಪ್ರತಿ ತಿಂಗಳು 3,000 ರೂಪಾಯಿಗಳನ್ನು ನೀಡುತ್ತದೆ. ಜೀವನದ ಸಂಧ್ಯಾಕಾಲದಲ್ಲಿ ಅಲ್ಪ ಪ್ರಮಾಣದ ಹಣವೂ ಕೂಡ ಊರುಗೋಲಾಗಬಹುದು. ಚಂದಾದಾರರು 60 ವರ್ಷಕ್ಕಿಂತ ಮೊದಲೇ ಆಕಸ್ಮಿಕ ಮರಣ ಹೊಂದಿದರೆ ಅವರ ಸಂಗಾತಿಯು ಯೋಜನೆಯ ಖಾತೆಯನ್ನು ಮುಂದುವರಿಸಬಹುದು. ಉಳಿದ ವರ್ಷದ ಕಂತುಗಳನ್ನು ಕಟ್ಟಿದರೆ ಅವರಿಗೆ 60 ವರ್ಷದ ನಂತರ 3,000 ರೂಪಾಯಿ ಪಿಂಚಣಿ ಅನ್ವಯಿಸುತ್ತದೆ. ಅಥವಾ ಮುಂದುವರಿಸುವುದು ಬೇಡವೆಂದರೆ ಆಗ ಇದುವರೆಗೆ ಕಟ್ಟಿರುವ ಹಣ, ಅದರ ಮೇಲಿನ ಬಡ್ಡಿ ಮತ್ತು ಸರ್ಕಾರ ಕಟ್ಟಿದ ಹಣದ ಬಡ್ಡಿ ಸಹಿತ ನಾಮಿನಿಗೆ ನೀಡಲಾಗುತ್ತದೆ. ಒಂದು ವೇಳೆ ಇಬ್ಬರೂ ಮರಣ ಹೊಂದಿದರೆ ಅವರ ಹಣವು ನೇರವಾಗಿ ಪಿಂಚಣಿ ನಿಧಿಗೆ ಜಮಾ ಮಾಡಲಾಗುತ್ತದೆ. ಈ ಯೋಜನೆಗೆ ಹೇಗೆ ನೋಂದಾಯಿಸಿಕೊಳ್ಳುವುದು ಎಂದರೆ ನಿಮ್ಮ ಗ್ರಾಮದ ಅಥವಾ ಹತ್ತಿರದ ಸಿಎಸ್ಸಿ ಅಂದರೆ ಸಾಮಾನ್ಯ ಸೇವಾ ಕೇಂದ್ರಕ್ಕೆ ಹೋಗಿ ಹೆಸರು ನೋಂದಾಯಿಸಬಹುದು. ಅದಕ್ಕಾಗಿ ಆಧಾರ್ ಕಾರ್ಡ್, ಬ್ಯಾಂಕ್ ಖಾತೆ ಸಂಖ್ಯೆ ಜೊತೆಗೆ IFSC ಕೋಡ್ ಪಹಣಿ ತೆಗೆದುಕೊಂಡು ಹೋಗಬೇಕು. ಅಥವಾ ಆನ್ಲೈನ್ನಲ್ಲಿ manthan.in ಪೋರ್ಟಲ್ ಮೂಲಕ ಸ್ವಯಂ ನೋಂದಣಿ ಕೂಡ ಮಾಡಬಹುದು. ಕಿಸಾನ್ ಮಾನ್ಧನ್ ಯೋಜನೆಯ ನೋಂದಣಿ ಸಂಪೂರ್ಣ ಉಚಿತವಾಗಿದೆ. ಈಗಾಗಲೇ ನೀವು ಸಾಮಾನ್ಯ ಸೇವಾ ಕೇಂದ್ರದಲ್ಲಿ ಪಿಎಂ ಕಿಸಾನ್ ಸಮ್ಮಾನ ನಿಧಿ ಫಸಲ್ ಬಿಮಾ ಯೋಜನೆಗೆ ನೋಂದಣಿ ಮಾಡಿದ್ದರೆ ಒಂದೇ ಆಧಾರ್ ಕಾರ್ಡ್ನಲ್ಲಿ ಕಿಸಾನ್ ಮಾನ್ಧನ್ ಯೋಜನೆಗೂ ಸೇರಬಹುದು. ನೋಂದಣಿ ಕಂ ಆಟೋ ಡೆಬಿಟ್ ಪ್ರಕ್ರಿಯೆಯಿಂದ ಪ್ರತಿ ತಿಂಗಳು ಕಂತಿನ ಹಣವು ತಾನಾಗಿಯೇ ಕಡಿತಗೊಳ್ಳುತ್ತದೆ. ಇಡೀ ದೇಶದಲ್ಲಿ ಇದುವರೆಗೆ 25 ಲಕ್ಷ ರೈತರು PMKMY ಪಿಂಚಣಿ ಯೋಜನೆಗೆ ಸೇರಿದ್ದಾರೆ. 2025 ವರದಿ ಪ್ರಕಾರ ಅತಿ ಹೆಚ್ಚು ಟಾಪ್ 5 ರಾಜ್ಯಗಳಲ್ಲಿ ಮೊದಲ ಸ್ಥಾನದಲ್ಲಿರುವ ಹರಿಯಾಣ ರಾಜ್ಯದಲ್ಲಿ 5,74,000 ಜನ ನೋಂದಣಿ ಮಾಡಿದ್ದಾರೆ. ಬಿಹಾರ್ 3,45,000, ಜಾರ್ಖಂಡ್ 2,53,000, ಛತ್ತೀಸ್ಗಢ 2,03,000, ಒಡಿಶಾ 1,57,000, ಜಮ್ಮು ಮತ್ತು ಕಾಶ್ಮೀರ 1,26,000 ರೈತರು ಈ ಯೋಜನೆಯಡಿ ಬಂದಿದ್ದಾರೆ. ಮಹಾರಾಷ್ಟ್ರ, ಕರ್ನಾಟಕದಲ್ಲಿ ಸುಮಾರು 70-80,000 ರೈತರು ಮಾತ್ರ ಪಿಂಚಣಿ ಯೋಜನೆಗೆ ನೋಂದಾಯಿಸಿದ್ದಾರೆ. ಇದು ರೈತರಿಗೆ ಭವಿಷ್ಯದ ಭದ್ರತೆ ಕಲ್ಪಿಸುವ ಪಿಂಚಣಿ ಯೋಜನೆಯಾಗಿದ್ದು ಬಹುತೇಕ ರೈತರಿಗೆ ಸಂಪೂರ್ಣ ಮಾಹಿತಿ ಗೊತ್ತಿರದ ಕಾರಣ ಹಾಗೂ ತಮ್ಮ ಹಣ ಮರಳಿ ಬರುವುದಿಲ್ಲ ಎಂಬ ಅಪನಂಬಿಕೆಯಿಂದಾಗಿ ಇದರ ಪ್ರಯೋಜನ ಪಡೆಯುವಲ್ಲಿ ವಿಳಂಬವಾಗುತ್ತಿದೆ. ಈಗಲೂ ಕಾಲ ಮಿಂಚಿಲ್ಲ. 18-40 ವರ್ಷದ ಒಳಗಿನ ರೈತರು ಈ ಯೋಜನೆಗೆ ಸೇರಬಹುದು. ನೀವು 30 ಇಲ್ಲವೇ 38 ವಯಸ್ಸಿನವರಾಗಿದ್ದರೂ ನಿಮ್ಮ ಹೆಸರಿನಲ್ಲಿ 5 ಎಕರೆಗಿಂತಲೂ ಕಡಿಮೆ ಜಮೀನು ಇದ್ದರೆ ಈಗಲೇ ಹೋಗಿ ಸಾಮಾನ್ಯ ಸೇವಾ ಕೇಂದ್ರದಲ್ಲಿ ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆಗೆ ನೋಂದಣಿ ಮಾಡಿಸಿ. ಯೋಜನೆ ಯಾವಾಗ ಆರಂಭಿಸಿದರೂ ಕೂಡ 60 ವರ್ಷದವರೆಗೆ ಕಂತುಗಳನ್ನು ಕಟ್ಟಿದರೆ ಮುಂದೆ ಜೀವನ ಪೂರ್ತಿ 3,000 ರೂಪಾಯಿ ಪಿಂಚಣಿ ಪಡೆಯಬಹುದು. ರೈತನ ದುಡಿಮೆಗೆ ವಯಸ್ಸಿನ ಮಿತಿ ಇಲ್ಲ, ಆದರೆ ಆತನ ಬದುಕಿಗೆ ಭದ್ರತೆ ಇರಲೇಬೇಕಲ್ಲವೇ? ಅದಕ್ಕಾಗಿ ಕೃಷಿಯ ಜೊತೆಗೆ ವೃದ್ಧಾಪ್ಯ ಜೀವನದ ಸುರಕ್ಷತೆಯನ್ನು ಯೋಜಿಸುವುದು ಅಗತ್ಯವಿದೆ. ರೈತರು ಈಗಲೇ ಸರ್ಕಾರದ ಕಿಸಾನ್ ಮಾನ್ಧನ್ ಪಿಂಚಣಿ ಯೋಜನೆಗೆ ಸೇರಬಹುದು. ಇಂತಹ ಸಣ್ಣ ಉಳಿತಾಯವೇ ನಾಳೆಯ ನೆಮ್ಮದಿಯ ಬದುಕಿಗೆ ಆಸರೆಯಾಗುವಲ್ಲಿ ಸಂದೇಹವಿಲ್ಲ.
1: ಇದುವರೆಗೆ ಪ್ರಗತಿ ಪಥ ಕೇಂದ್ರ ಸರ್ಕಾರದ ವಿವಿಧ ಅಭಿವೃದ್ಧಿ ಯೋಜನೆಗಳನ್ನಾಧರಿಸಿದ ಕಾರ್ಯಕ್ರಮದಲ್ಲಿ ಪಿಎಂ ಕಿಸಾನ್ ಮಾನ್ಧನ್ ಯೋಜನೆ ಕುರಿತು ಮಾಹಿತಿ ನೀಡಿದವರು ಕಲಬುರಗಿಯ ಪತ್ರಕರ್ತೆಯಾದ ಸರೋಜಿನಿ ಯಮಕನಮರಡಿ. ಇದು ಆಕಾಶವಾಣಿ ಕಲಬುರಗಿ ಕೇಂದ್ರದ ಕೊಡುಗೆ.
2: ಆಕಾಶವಾಣಿ ಸಮಯ 1:10 ಇನ್ನೀಗ ಕನ್ನಡದಲ್ಲಿ ವಾರ್ತಾ ಪ್ರಸಾರ.
3: ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ಸುಗುಣ ಸತೀಶ್. ಮುಖ್ಯಾಂಶಗಳು: ಬೆಲ್ಜಿಯಂ ಪ್ರಧಾನಿ ಅವರೊಂದಿಗೆ ಪ್ರಧಾನಿ ನರೇಂದ್ರ ಮೋದಿ ದ್ವಿಪಕ್ಷೀಯ ಮಾತುಕತೆ ಪ್ರಗತಿಯಲ್ಲಿ. ಶ್ರೀಹರಿಕೋಟಾದಿಂದ ನಾಳೆ EOS-05 ಭೂ ವೀಕ್ಷಣಾ ಉಪಗ್ರಹ ಉಡಾವಣೆ. ಅಮೆರಿಕದಲ್ಲಿ ಜನ್ಮಸಿದ್ಧ ಪೌರತ್ವ ಹಕ್ಕು ನಿಯಂತ್ರಿಸುವ ಡೊನಾಲ್ಡ್ ಟ್ರಂಪ್ ಪ್ರಯತ್ನಕ್ಕೆ ಫೆಡರಲ್ ನ್ಯಾಯಾಲಯ ತಡೆ. ಚೀನಾ ಮಾಸ್ಟರ್ಸ್ ಬ್ಯಾಡ್ಮಿಂಟನ್ ಪುರುಷರ ಸಿಂಗಲ್ಸ್ ವಿಭಾಗದ ಕ್ವಾರ್ಟರ್ ಫೈನಲ್ಗೆ ಕಿಡಂಬಿ ಶ್ರೀಕಾಂತ್ ಲಗ್ಗೆ. ವಾರ್ತೆಗಳ ವಿವರ: ಪ್ರಧಾನಿ ನರೇಂದ್ರ ಮೋದಿ ನವದೆಹಲಿಯಲ್ಲಿಂದು ಬೆಲ್ಜಿಯಂ ಪ್ರಧಾನಿ ಬಾರ್ಟ್ ಡಿ ವೆವರ್ ಅವರನ್ನು ಭೇಟಿಯಾಗಿದ್ದು ದ್ವಿಪಕ್ಷೀಯ ಮಾತುಕತೆ ಪ್ರಗತಿಯಲ್ಲಿದೆ. ಉಭಯ ದೇಶಗಳನ್ನು

0: ನಡುವೆ ವಿವಿಧ ಕ್ಷೇತ್ರಗಳಲ್ಲಿ ದ್ವಿಪಕ್ಷೀಯ ಸಂಬಂಧಗಳ ಬಲವರ್ಧನೆ ಜೊತೆಗೆ ಪರಸ್ಪರ ಆಸಕ್ತಿಯ ಪ್ರಾದೇಶಿಕ ಮತ್ತು ಜಾಗತಿಕ ವಿಷಯಗಳ ಕುರಿತು ಚರ್ಚೆ ಕೇಂದ್ರೀಕೃತವಾಗಿದೆ. ಇದಕ್ಕೂ ಮುನ್ನ ಬೆಲ್ಜಿಯಂ ಪ್ರಧಾನಿ ರಾಜ್ಘಾಟ್ಗೆ ತೆರಳಿ ಮಹಾತ್ಮ ಗಾಂಧಿ ಅವರ ಸ್ಮಾರಕಕ್ಕೆ ಗೌರವ ನಮನ ಸಲ್ಲಿಸಿದರು. ಬೆಲ್ಜಿಯಂ ಪ್ರಧಾನಿ 3 ದಿನಗಳ ಭಾರತ ಭೇಟಿಗಾಗಿ ನಿನ್ನೆ ರಾತ್ರಿ ನವದೆಹಲಿಗೆ ಆಗಮಿಸಿದರು. ಅವರೊಂದಿಗೆ ಬೆಲ್ಜಿಯಂ ರಕ್ಷಣಾ ಸಚಿವ ಥಿಯೋ ಫ್ರಾಂಕನ್ ಕೂಡ ಆಗಮಿಸಿದ್ದಾರೆ. ಕಳೆದ ವರ್ಷ ಫೆಬ್ರವರಿಯಲ್ಲಿ ಅಧಿಕಾರ ವಹಿಸಿಕೊಂಡ ನಂತರ ಇದು ಬಾರ್ಟ್ ಡಿ ವೆವರ್ ಅವರ ಮೊದಲ ಭಾರತ ಭೇಟಿಯಾಗಿದೆ. ಭಾರತ ಐರೋಪ್ಯ ಒಕ್ಕೂಟದ ಮುಕ್ತ ವ್ಯಾಪಾರ ಒಪ್ಪಂದದ ಸಂದರ್ಭದಲ್ಲಿ ಭಾರತೀಯ ಕೈಗಾರಿಕಾ ವ್ಯವಹಾರಗಳ ಒಕ್ಕೂಟದ ಕಾರ್ಯಕ್ರಮದಲ್ಲಿ ಅವರು ಪ್ರಮುಖ ಭಾಷಣ ಮಾಡಲಿದ್ದಾರೆ. ಈ ಭೇಟಿಯು ಭಾರತ ಬೆಲ್ಜಿಯಂ ಪಾಲುದಾರಿಕೆಯನ್ನು ಮತ್ತಷ್ಟು ಬಲಪಡಿಸಲು ಹಾಗೂ ವ್ಯಾಪಾರ ಮತ್ತು ಹೂಡಿಕೆ, ರಕ್ಷಣೆ ಮತ್ತು ಭದ್ರತೆ, ನವೀಕರಿಸಬಹುದಾದ ಇಂಧನ ಸೇರಿದಂತೆ ಪರಸ್ಪರ ಆಸಕ್ತಿಯ ಕ್ಷೇತ್ರಗಳಲ್ಲಿ ಸಹಕಾರವನ್ನು ಮುನ್ನಡೆಸಲು ಅವಕಾಶವನ್ನು ಒದಗಿಸುತ್ತದೆ. ಭಾರತ ಮತ್ತು ಬೆಲ್ಜಿಯಂ ಪರಸ್ಪರ ಗೌರವ, ಪ್ರಜಾಪ್ರಭುತ್ವ ಮೌಲ್ಯಗಳು ಮತ್ತು ನಿಯಮ ಆಧಾರಿತ ಜಾಗತಿಕ ಕ್ರಮಕ್ಕೆ ತಮ್ಮ ಬದ್ಧತೆಯನ್ನು ಹಾಗೂ ದೀರ್ಘಕಾಲೀನ ಸಂಬಂಧಗಳನ್ನು ಹೊಂದಿವೆ ಎಂದು ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಹೇಳಿದ್ದಾರೆ. ನವದೆಹಲಿಯಲ್ಲಿಂದು ಬೆಲ್ಜಿಯಂ ರಕ್ಷಣಾ ಸಚಿವ ಥಿಯೋ ಫ್ರಾಂಕನ್ ಅವರೊಂದಿಗೆ ನಿಯೋಗ ಮಟ್ಟದ ಮಾತುಕತೆ ಉದ್ದೇಶಿಸಿ ಮಾತನಾಡಿದ ಅವರು, ಜಗತ್ತು ಭೌಗೋಳಿಕ ಮತ್ತು ಆರ್ಥಿಕ ಪ್ರಕ್ಷುಬ್ಧತೆಯನ್ನು ಎದುರಿಸುತ್ತಿದ್ದು ಈ ಸಮಯದಲ್ಲಿ ಸವಾಲುಗಳನ್ನು ನಿಭಾಯಿಸುವ ಅಗತ್ಯವಿದೆ ಎಂದು ಪ್ರತಿಪಾದಿಸಿದರು. ಇಂತಹ ಸಂದರ್ಭದಲ್ಲಿ ಬೆಲ್ಜಿಯಂನಂತಹ ಪ್ರಮುಖ ಪಾಲುದಾರ ರಾಷ್ಟ್ರದ ನಾಯಕರನ್ನು ಭೇಟಿಯಾಗುವುದು ಹಾಗೂ ಪರಸ್ಪರ ಅಭಿಪ್ರಾಯಗಳನ್ನು ವಿನಿಮಯ ಮಾಡಿಕೊಳ್ಳಲು ಈ ಸಭೆಯು ಉಪಯುಕ್ತ ಅವಕಾಶ ಒದಗಿಸುತ್ತದೆ ಎಂದು ಸಚಿವ ರಾಜನಾಥ್ ಸಿಂಗ್ ಹೇಳಿದ್ದಾರೆ. ಇಒಎಸ್ 05 ಭೂವೀಕ್ಷಣಾ ಉಪಗ್ರಹವನ್ನು ನಾಳೆ ಉಡಾವಣೆ ಮಾಡಲಾಗುವುದು. ಶ್ರೀಹರಿಕೋಟಾದ ಸತೀಶ್ ಧವನ್ ಬಾಹ್ಯಾಕಾಶ ಕೇಂದ್ರದಿಂದ ಜಿಎಸ್ಎಲ್ವಿ F-17 ರಾಕೆಟ್ ಮೂಲಕ ಉಪಗ್ರಹ ಬೆಳಗಿನ ಜಾವ 2:55ಕ್ಕೆ ಉಡಾವಣೆಗೊಳ್ಳಲಿದೆ ಎಂದು ಇಸ್ರೋ ಅಧ್ಯಕ್ಷ ವಿ ನಾರಾಯಣನ್ ತಿಳಿಸಿದ್ದಾರೆ. ಇಒಎಸ್ 05 ಅತ್ಯಾಧುನಿಕ ಭೂವೀಕ್ಷಣಾ ಬಾಹ್ಯಾಕಾಶ ನೌಕೆಯಾಗಿದ್ದು ಭೂಸಿಂಕ್ರೋನಸ್ ಕಕ್ಷೆಯಲ್ಲಿ ಇರಿಸಲಾದ ಭಾರತದ ಮೊದಲ ಇಮೇಜಿಂಗ್ ಉಪಗ್ರಹವಾಗಿದೆ ಎಂದು ಅವರು ಮಾಹಿತಿ ನೀಡಿದ್ದಾರೆ. ಈ ಕಾರ್ಯಾಚರಣೆಯು ಭಾರತದ ಭೂವೀಕ್ಷಣಾ ಸಾಮರ್ಥ್ಯಗಳನ್ನು ಮತ್ತಷ್ಟು ಬಲಪಡಿಸುತ್ತದೆ ಮತ್ತು ಭೂವೀಕ್ಷಣಾ ಸೇವೆಗಳ ವಿತರಣೆಯನ್ನು ಸುಧಾರಿಸುತ್ತದೆ ಎಂದು ವಿ ನಾರಾಯಣನ್ ಹೇಳಿದ್ದಾರೆ. ನ್ಯೂಯಾರ್ಕ್ನಲ್ಲಿ ಬ್ಯಾಂಕ್ ಆಫ್ ಅಮೆರಿಕಾ ಸಹಯೋಗದೊಂದಿಗೆ ಭಾರತೀಯ ಕಾನ್ಸುಲೇಟ್ ಜನರಲ್ ಆಯೋಜಿಸಿದ್ದ ಉನ್ನತ ಮಟ್ಟದ ದುಂಡು ಮೇಜಿನ ಸಭೆಯಲ್ಲಿ ಕೇಂದ್ರ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಭಾಗವಹಿಸಿದ್ದರು. ಈ ವೇಳೆ ಹೂಡಿಕೆದಾರರನ್ನು ಉದ್ದೇಶಿಸಿ ಮಾತನಾಡಿದ ಅವರು, 2026-27 ಮೊದಲ ತ್ರೈಮಾಸಿಕದಲ್ಲಿ ಭಾರತದ ಜಿಡಿಪಿ ಶೇಕಡ 7.8% ಬೆಳವಣಿಗೆ ಸಾಧಿಸಿದೆ. ಜಾಗತಿಕ ಅಡೆತಡೆಗಳು ಮತ್ತು ಸವಾಲುಗಳ ಹೊರತಾಗಿಯೂ ಭಾರತ ವಿಶ್ವದ ಅತ್ಯಂತ ವೇಗವಾಗಿ ಬೆಳೆಯುತ್ತಿರುವ ಪ್ರಮುಖ ಆರ್ಥಿಕತೆಯಾಗಿ ಮುಂದುವರೆದಿದೆ ಎಂದು ಹೇಳಿದರು. ಭಾರತ ಸರ್ಕಾರ ಮೂಲಸೌಕರ್ಯ ಅಭಿವೃದ್ಧಿಯ ಮೂಲಕ ವಿಶೇಷವಾಗಿ ವಾಯುಯಾನದಲ್ಲಿ ಉದ್ಯಮವನ್ನು ಬೆಂಬಲಿಸುವತ್ತ ಗಮನಹರಿಸಿದೆ, ಜೊತೆಗೆ ಹೂಡಿಕೆ ವಾತಾವರಣವನ್ನು ಬೆಳೆಸುವತ್ತ ಕೇಂದ್ರೀಕರಿಸಿದೆ ಎಂದು ಅವರು ತಿಳಿಸಿದರು. ಕೃತಕ ಬುದ್ದಿಮತ್ತೆ ಮತ್ತು ದತ್ತಾಂಶ ಕೇಂದ್ರಗಳನ್ನು ಉತ್ತೇಜಿಸುವುದು, ಜಾಗತಿಕ ಸಾಮರ್ಥ್ಯ ಕೇಂದ್ರಗಳನ್ನು ಬೆಂಬಲಿಸುವುದು, ಅತಿ ಸಣ್ಣ ಸಣ್ಣ ಮತ್ತು ಮಧ್ಯಮ ಉದ್ಯಮಗಳಿಗೆ ಸಾಲ ಸೌಲಭ್ಯತೆಯನ್ನು ಖಚಿತಪಡಿಸುವುದು ಹಾಗೂ ಬ್ಯಾಂಕ್ಗಳ ಎನ್ಒಪಿಗಳನ್ನು ಕಡಿಮೆ ಮಾಡುವತ್ತ ಗಮನ ಕೇಂದ್ರೀಕರಿಸಲಾಗಿದೆ ಎಂದು ಸಚಿವೆ ನಿರ್ಮಲಾ ಸೀತಾರಾಮನ್ ಹೇಳಿದರು. ನಿರಂತರ ಸವಾಲುಗಳ ಹೊರತಾಗಿಯೂ ಹಣಕಾಸು ಶಿಸ್ತಿಗೆ ಭಾರತದ ಬದ್ಧತೆಯನ್ನು ಅವರು ಪುನರುಚ್ಚರಿಸಿದರು. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹೂರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಅಮೆರಿಕದಲ್ಲಿ ಜನ್ಮಸಿದ್ಧ ಪೌರತ್ವವನ್ನು ಮಿತಿಗೊಳಿಸುವ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಆಡಳಿತದ ಇತ್ತೀಚಿನ ಪ್ರಯತ್ನವನ್ನು ಅಲ್ಲಿನ ಫೆಡರಲ್ ನ್ಯಾಯಾಲಯ ತಡೆಹಿಡಿದಿದೆ. ಟ್ರಂಪ್ ಅವರ 2025 ಆರಂಭಿಕ ಆದೇಶವು 14ನೇ ತಿದ್ದುಪಡಿಯನ್ನು ಉಲ್ಲಂಘಿಸುತ್ತದೆ ಎಂದು ಅಲ್ಲಿನ ಸುಪ್ರೀಂ ಕೋರ್ಟ್ ಆದೇಶವನ್ನು ತಿರಸ್ಕರಿಸಿತ್ತು. 14ನೇ ತಿದ್ದುಪಡಿಯು ಪೋಷಕರ ವಲಸೆ ಸ್ಥಿತಿಯನ್ನು ಲೆಕ್ಕಿಸದೆ ಅಮೆರಿಕದ ನೆಲದಲ್ಲಿ ಜನಿಸಿದ ಮಕ್ಕಳಿಗೆ ಪೌರತ್ವವನ್ನು ಖಾತರಿಪಡಿಸುತ್ತದೆ. ಸುಪ್ರೀಂಕೋರ್ಟ್ನ ಕ್ರಮಕ್ಕೆ ಪ್ರತಿಕ್ರಿಯೆಯಾಗಿ ಡೊನಾಲ್ಡ್ ಟ್ರಂಪ್ ಆಗಸ್ಟ್ 6 ಪರಿಷ್ಕೃತ ಆದೇಶಕ್ಕೆ ಸಹಿ ಹಾಕಿದ್ದರು.

0: ನಿರ್ದಿಷ್ಟವಾಗಿ ಜನನ ಪ್ರವಾಸೋದ್ಯಮವನ್ನು ಗುರಿಯಾಗಿಸಿಕೊಂಡು ಮತ್ತು ವಿದೇಶಿ ಸರ್ಕಾರಿ ನೌಕರರ ಮಕ್ಕಳು, ವಲಸೆ ವಂಚನೆಯಲ್ಲಿ ಭಾಗಿಯಾಗಿರುವ ವ್ಯಕ್ತಿಗಳು ಅಥವಾ ಶತ್ರುಗಳೆಂದು ವರ್ಗೀಕರಿಸಲ್ಪಟ್ಟವರಿಗೆ ಪೌರತ್ವವನ್ನು ನಿರಾಕರಿಸಿದ್ದರು. ಆದರೆ ಈ ಆದೇಶಕ್ಕೆ ಈಗ ಫೆಡರಲ್ ನ್ಯಾಯಾಲಯ ತಡೆ ಹಿಡಿದಿದೆ. ಶಾಲಾ ಶಿಕ್ಷಣ ಸುಧಾರಣೆಗಳ ಮುಂದಿನ ಹಂತದ ಕುರಿತು ಚರ್ಚಿಸಲು ನವದೆಹಲಿಯಲ್ಲಿ ಶಾಲಾ ಶಿಕ್ಷಣ ಮತ್ತು ಸಾಕ್ಷರತಾ ಇಲಾಖೆಯ ಕಾರ್ಯದರ್ಶಿಯವರೊಂದಿಗೆ ಕೇಂದ್ರ ಶಿಕ್ಷಣ ಸಚಿವ ಪ್ರಹ್ಲಾದ್ ಜೋಶಿ ಸಭೆ ನಡೆಸಿದ್ದಾರೆ. ಕಲಿಕೆಯ ಬುನಾದಿಯನ್ನು ಬಲಪಡಿಸುವುದು, ತರಗತಿಗಳಲ್ಲಿ ನಾವೀನ್ಯತೆಯನ್ನು ಉತ್ತೇಜಿಸುವುದು ಹಾಗೂ ಯುವ ಮತ್ತು ಕ್ರಿಯಾಶೀಲ ಭಾರತದ ಆಶೋತ್ತರಗಳಿಗೆ ತಕ್ಕಂತೆ ಶಿಕ್ಷಣ ವ್ಯವಸ್ಥೆಯು ಮುನ್ನಡೆಯುವುದನ್ನು ಖಚಿತಪಡಿಸಿಕೊಳ್ಳುವ ಕಡೆಗೆ ಚರ್ಚೆಗಳು ಕೇಂದ್ರೀಕೃತವಾಗಿತ್ತು ಎಂದು ಸಾಮಾಜಿಕ ಜಾಲತಾಣದಲ್ಲಿ ಸಚಿವ ಪ್ರಹ್ಲಾದ್ ಜೋಶಿ ತಿಳಿಸಿದ್ದಾರೆ. ಇದೇ ಸಂದರ್ಭದಲ್ಲಿ ಸಚಿವರು ಭವಿಷ್ಯದ ಪರೀಕ್ಷೆಗಳ ಸಿದ್ದತೆ ಪರಿಶೀಲಿಸಿದರು. ಸಭೆಯಲ್ಲಿ ರಾಷ್ಟೀಯ ಪರೀಕ್ಷಾ ಸಂಸ್ಥೆಯ ಹಿರಿಯ ಅಧಿಕಾರಿಗಳು ಉಪಸ್ಥಿತರಿದ್ದರು. ಕೇರಳಂನಲ್ಲಿ ಶಬರಿಮಲೆ ಅಯ್ಯಪ್ಪಸ್ವಾಮಿ ದೇಗುಲದ ಚಿನ್ನ ದುರುಪಯೋಗ ಪ್ರಕರಣದ 17ನೇ ಆರೋಪಿಯಾಗಿರುವ ದೇವಸ್ವಂ ಮಂಡಳಿಯ ಮಾಜಿ ಅಧ್ಯಕ್ಷ ಪಿಎಸ್ ಪ್ರಶಾಂತ್ ಅವರಿಗೆ ಕೊಲ್ಲಂ ವಿಜಿಲೆನ್ಸ್ ನ್ಯಾಯಾಲಯ ಜಾಮೀನು ಮಂಜೂರು ಮಾಡಿದೆ. ಅವರ ಆರೋಗ್ಯ ಸ್ಥಿತಿಯನ್ನು ಪರಿಗಣಿಸಿ ನ್ಯಾಯಾಲಯ ಅವರಿಗೆ ಜಾಮೀನು ನೀಡಿದೆ. ಇದೇ ವೇಳೆ ಈ ಪ್ರಕರಣದಲ್ಲಿ ಎಸ್ಐಟಿ ತನಿಖೆಯ ಪ್ರಗತಿಯನ್ನು ಹೈಕೋರ್ಟ್ ಪರಿಗಣಿಸಲಿದೆ. ಈ ಪ್ರಕರಣವನ್ನು ಕೇರಳ ಹೈಕೋರ್ಟ್ನ ಮೇಲ್ವಿಚಾರಣೆಯಲ್ಲಿ ಎಸ್ಐಟಿ ವಿಚಾರಣೆ ನಡೆಸುತ್ತಿದೆ. ರಷ್ಯಾದ ಮೇಲಿನ ಉಕ್ರೇನ್ ದಾಳಿ ಹಾಗೂ ಪಾಶ್ಚಿಮಾತ್ಯ ದೇಶಗಳ ನಿರ್ಬಂಧ ರಷ್ಯಾದ ಆರ್ಥಿಕತೆಯ ಮೇಲೆ ಪರಿಣಾಮ ಬೀರುತ್ತಿದೆ ಎಂದು ಅಮೆರಿಕದ ವಿದೇಶಾಂಗ ಸಚಿವ ಮಾರ್ಕೋ ರುಬಿಯೋ ತಿಳಿಸಿದ್ದಾರೆ. ಸಂದರ್ಶನವೊಂದರಲ್ಲಿ ಮಾತನಾಡಿದ ಅವರು, ಇರಾನ್ಗೆ ರಷ್ಯಾದ ಬೆಂಬಲ ಹಾಗೂ ಉಕ್ರೇನ್ನಲ್ಲಿ ನಡೆಯುತ್ತಿರುವ ಯುದ್ದದ ಬಗ್ಗೆ ಪ್ರಸ್ತಾಪಿಸಿದರು. ಅಮೆರಿಕ ತನ್ನದೇ ಆದ ರಕ್ಷಣಾ ಅವಶ್ಯಕತೆಗಳನ್ನು ಹೊಂದಿವೆ. ಇತರ ದೇಶಗಳಿಗೆ ಶಸ್ತಾಸ್ತ್ರಗಳನ್ನು ಒದಗಿಸುವ ಮೊದಲು ಅಮೆರಿಕದಲ್ಲಿ ದಾಸ್ತಾನುಗಳು ಸಾಕಷ್ಟಿವೆ ಎಂಬುದನ್ನು ಖಚಿತಪಡಿಸಿಕೊಳ್ಳಬೇಕಿದೆ ಎಂದು ಮಾರ್ಕೋ ರುಬಿಯೋ ತಿಳಿಸಿದ್ದಾರೆ. ಭಾರತದ ಶೆಟ್ಲರ್ ಕಿಡಂಬಿ ಶ್ರೀಕಾಂತ್ ಚೀನಾ ಮಾಸ್ಟರ್ಸ್ ಬ್ಯಾಡ್ಮಿಂಟನ್ ಪಂದ್ಯಾವಳಿಯ ಪುರುಷರ ಸಿಂಗಲ್ಸ್ ವಿಭಾಗದಲ್ಲಿ ಕ್ವಾರ್ಟರ್ ಫೈನಲ್ ಪ್ರವೇಶಿಸಿದ್ದಾರೆ. ಅವರು ವಿಶ್ವದ 9ನೇ ಶ್ರೇಯಾಂಕಿತ ಕೆನಡಾದ ವಿಕ್ಟರ್ ಲೈ ಅವರನ್ನು 21-18, 21-19 ನೇರ ಸೆಟ್ಗಳಿಂದ ಸೋಲಿಸಿ ಮುಂದಿನ ಹಂತಕ್ಕೆ ಲಗ್ಗೆ ಇಟ್ಟಿದ್ದಾರೆ. ಇದೇ ವೇಳೆ ಮಹಿಳಾ ಸಿಂಗಲ್ಸ್ ವಿಭಾಗದ 2ನೇ ಸುತ್ತಿನಲ್ಲಿ ಭಾರತದ ತನ್ವಿ ಶರ್ಮಾ ಜಪಾನ್ನ ಟೊಮಾಕೋ ಮಿಯಾಜಾಕಿ ಅವರ ವಿರುದ್ದ 17-21, 21-18, 16-21 ಅಂತರದಿಂದ ಪರಾಭವಗೊಂಡಿದ್ದಾರೆ. ದುಬೈ ಅಂತಾರಾಷ್ಟೀಯ ಕ್ರೀಡಾಂಗಣದಲ್ಲಿ ಟಿ20 ಮಹಿಳಾ ಏಷ್ಯಾಕಪ್ ಕ್ರಿಕೆಟ್ ಪಂದ್ಯಾವಳಿಯ ತನ್ನ 2ನೇ ಗುಂಪು ಎ ಪಂದ್ಯದಲ್ಲಿ ಭಾರತ ತಂಡ ಇಂದು ಹಾಂಗ್ಕಾಂಗ್ ತಂಡದ ವಿರುದ್ಧ ಸೆಣಸಲಿದೆ. ಪಂದ್ಯ ಭಾರತೀಯ ಕಾಲಮಾನ ರಾತ್ರಿ 8 ಗಂಟೆಗೆ ಆರಂಭವಾಗಲಿದೆ. ಭಾನುವಾರ ದುಬೈನಲ್ಲಿ ನಡೆದ ಪಂದ್ಯದಲ್ಲಿ ಥೈಲ್ಯಾಂಡ್ ತಂಡದ ವಿರುದ್ದ 94 ರನ್ಗಳ ಭರ್ಜರಿ ಜಯ ಸಾಧಿಸುವ ಮೂಲಕ ಭಾರತ ಮಹಿಳಾ ತಂಡ ತನ್ನ ಅಭಿಯಾನ ಆರಂಭಿಸಿತು. ಭಾರತ ಇದೇ 5-9ರವರೆಗೆ ಅಹಮದಾಬಾದ್ನ ಸಬರಮತಿ ನದಿ ತೀರದಲ್ಲಿ ಇದೇ ಮೊದಲ ಬಾರಿಗೆ ಹುಂಡೈ ವರ್ಲ್ಡ್ ಆರ್ಚರಿ ಪ್ಯಾರಾ ಸರಣಿಯನ್ನು ಆಯೋಜಿಸಲಿದ್ದು 20 ದೇಶಗಳಿಂದ 100ಕ್ಕೂ ಹೆಚ್ಚು ಕ್ರೀಡಾಪಟುಗಳು ಭಾಗವಹಿಸಲಿದ್ದಾರೆ. ಜೂನ್ 30ರಿಂದ ಜುಲೈ 4ರವರೆಗೆ ಬ್ಯಾಂಕಾಕ್ ಮತ್ತು ಜೆಕಿಯಾದ ನೋ ವೆಸ್ಟೋದಲ್ಲಿ ನಡೆದ ಸ್ಪರ್ಧೆಗಳ ನಂತರ ಇದು 2026ರ ಸರಣಿಯ 3ನೇ ಹಂತವಾಗಿದೆ. 4ನೇ ಮತ್ತು ಅಂತಿಮ ಹಂತವು ಅಕ್ಟೋಬರ್ನಲ್ಲಿ ಚಿಲಿಯ ಸ್ಯಾಂಟಿಯಾಗೋದಲ್ಲಿ ನಡೆಯಲಿದೆ. ಈಗ ಮತ್ತೊಮ್ಮೆ ಮುಖ್ಯಾಂಶಗಳು. ಬೆಲ್ಜಿಯಂ ಪ್ರಧಾನಿ ಅವರೊಂದಿಗೆ ಪ್ರಧಾನಿ ನರೇಂದ್ರ ಮೋದಿ ದ್ವಿಪಕ್ಷೀಯ ಮಾತುಕತೆ ಪ್ರಗತಿಯಲ್ಲಿ. ಶ್ರೀಹರಿಕೋಟಾದಿಂದ ನಾಳೆ EOS-05 ಭೂವೀಕ್ಷಣಾ ಉಪಗ್ರಹ ಉಡಾವಣೆ. ಅಮೆರಿಕದಲ್ಲಿ ಜನ್ಮಸಿದ್ಧ ಪೌರತ್ವ ಹಕ್ಕು ನಿಯಂತ್ರಿಸುವ ಡೊನಾಲ್ಡ್ ಟ್ರಂಪ್ ಪ್ರಯತ್ನಕ್ಕೆ ಫೆಡರಲ್ ನ್ಯಾಯಾಲಯ ತಡೆ. ಮತ್ತು ಚೀನಾ ಮಾಸ್ಟರ್ಸ್ ಬ್ಯಾಡ್ಮಿಂಟನ್ ಪುರುಷರ ಸಿಂಗಲ್ಸ್ ವಿಭಾಗದ ಕ್ವಾರ್ಟರ್ ಫೈನಲ್ಗೆ ಕಿಡಂಬಿ ಶ್ರೀಕಾಂತ್ ಲಗ್ಗೆ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಅಪರಾಹ್ನ 2:30.
1: ಆಕಾಶವಾಣಿ ಮೈಸೂರು FM 100.6. ಸಮಯ 1:20. ಈಗ ಭಾವಗೀತೆಗಳ ಕಾರ್ಯಕ್ರಮ. ಸ್ಟಾನ್ಲಿ ಪಾರ್ಕರ್ ಅವರು ಹಾಡಿರುವ ಭಾವಗೀತೆಗಳನ್ನು ಆಲಿಸುವಿರಿ. ವಾದ್ಯ ಸಹಕಾರ ನೀಡಿದ್ದಾರೆ ಮ್ಯಾಂಡೋಲಿನ್ ಸಿ ವಿಶ್ವನಾಥ್, ಕೀಬೋರ್ಡ್ ಗಣೇಶ್ ಭಟ್, ತಬಲಾ ಇಂದು ಶೇಖರ್ ಹಾಗೂ ರಿದಮ್ ಪ್ಯಾಡ್ ಆಂಡ್ರ್ಯೂ. ಕಾರ್ಯಕ್ರಮದ ಮೊದಲಿಗೆ HR ಲೀಲಾವತಿ ವಿರಚಿತ ಗೀತೆ ಸ್ವರಸಾಗರದಲ್ಲಿ ಅಲೆಯೇರಿಳಿತದಿ, ರಾಗದ ಆರೋಹಣ ರಾಗದ ಅವರೋಹಣ

ಇದುವರೆಗೆ ಸ್ಟಾನ್ಲಿ ಪಾರ್ಕರ್ ಅವರ ಧ್ವನಿಯಲ್ಲಿ ಭಾವಗೀತೆಗಳನ್ನು ಕೇಳಿದಿರಿ. ವಾದ್ಯ ಸಹಕಾರ ನೀಡಿದವರು ಮ್ಯಾಂಡೋಲಿನ್ ಸಿ ವಿಶ್ವನಾಥ್, ಕೀಬೋರ್ಡ್ ಗಣೇಶ್ ಭಟ್, ತಬಲಾ ಇಂದು ಶೇಖರ್ ಹಾಗೂ ರಿದಂ ಪ್ಯಾಡ್ ಆಂಡ್ರ್ಯೂ

ಆಕಾಶವಾಣಿ ಮೈಸೂರು FM 100.6. ಸಮಯ 1:30. ಈಗ ಸಂದೇಶ ಆಧಾರಿತ ಶ್ರೋತೃಗಳ ಮೆಚ್ಚಿನ ಚಿತ್ರಗೀತೆಗಳ ಕಾರ್ಯಕ್ರಮ. ಮೈಸೂರು ಆಕಾಶವಾಣಿಯ ಅಭಿಮಾನಿ ಕೇಳುಗರಿಗೆಲ್ಲ ಇಂದಿನ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ನಿಮ್ಮ ಮೆಚ್ಚಿನ ಚಿತ್ರಗೀತೆಗಳನ್ನು ಕೇಳುವುದಕ್ಕಾಗಿ ನೀವು ವಾಟ್ಸ್ಆ್ಯಪ್ ಮೂಲಕ ನಮಗೆ ಸಂದೇಶವನ್ನು ಕಳಿಸಬಹುದು. ವಾಟ್ಸ್ಆ್ಯಪ್ ಸಂಖ್ಯೆ 9480858523. ಮತ್ತೊಮ್ಮೆ ನಮ್ಮ ವಾಟ್ಸ್ಆ್ಯಪ್ ಸಂಖ್ಯೆ ಗುರುತು ಮಾಡಿಕೊಳ್ಳಿ, 9480858523. ಕಾರ್ಯಕ್ರಮದ ಮೊದಲ ಗೀತೆ ಪ್ರಸಾರವಾಗ್ತಾ ಇದೆ. ಬಾಳ ಪಂಜರ ಚಿತ್ರದಿಂದ ಎಸ್ ಜಾನಕಿ ಅವರ ಧ್ವನಿಯಲ್ಲಿ ವಿಜಯ್ ನಾರಸಿಂಹ ಅವರ ಗೀತೆ ಇದು. ಸಂಗೀತ ಸಂಯೋಜನೆ ವಿಜಯ್.

ಕಾರ್ಯಕ್ರಮದ ಮುಂದಿನ ಗೀತೆ ಪ್ರಸಾರವಾಗ್ತಾ ಇದೆ. ಆಟೋ ರಾಜ ಚಿತ್ರದಿಂದ ಗೀತೆಯನ್ನ ಮೆಚ್ಚಿ ಸಂದೇಶವನ್ನು ಕಳಿಸಿದ್ದಾರೆ ಬೆಂಗಳೂರಿನಿಂದ ಸುಬ್ರಹ್ಮಣ್ಯ ಜಯಂತ್ ಅವರು. ಗೀತೆಯ ಗಾಯಕರು ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಎಸ್ ಜಾನಕಿ. ಶ್ರೀ ಉದಯಶಂಕರ್ ಅವರ ಸಾಹಿತ್ಯ, ಸಂಗೀತ ರಾಜನ್ ನಾಗೇಂದ್ರ.

0: ಲೋಕಿ ಇಷ್ಟೊಂದು ಕಥೆ ಕವನಗಳನ್ನೆಲ್ಲ ಬರ್ದಿದ್ಯಾ, ಯಾಕೆ ಯಾವ್ದನ್ನು ಪ್ರಕಟ ಮಾಡಿಲ್ಲ?
1: ಏ, ನನ್ ಹವ್ಯಾಸ ಅಷ್ಟೇ ಕಣೆ ಇದು. ಇದನ್ನೆಲ್ಲ ಯಾರು ಪ್ರಕಟ ಮಾಡ್ತಾರೆ?
0: ಅರೆ, ನಿಂತರ ಹವ್ಯಾಸಿ ಮಹಿಳಾ ಬರಹಗಾರರಿಗೆ ಅಂತಾನೆ ಮೈಸೂರು ಆಕಾಶವಾಣಿಯ ಮಹಿಳಾ ರಂಗದಲ್ಲಿ ಒಂದು ಹೊಸ ವೇದಿಕೆ ಸೃಷ್ಟಿಯಾಗಿದೆ ಗೊತ್ತಾ?
1: ಏನದು?
0: ಅದೇ ಮಹಿಳಾ ಸಾಹಿತ್ಯ ರಂಗ. ಗೆಳತಿಯರೇ, ನೀವು ಕೂಡ ಗಮನವಿಟ್ಟು ಕೇಳಿ. ಕಥೆ, ಕವನ, ಲೇಖನ, ಚುಟುಕು, ಈ ರೀತಿಯ ಬರಹಗಳನ್ನ ನಿಲಯ ನಿರ್ದೇಶಕರು ಮಹಿಳಾ ರಂಗ ವಿಭಾಗ ಆಕಾಶವಾಣಿ ಯಾದವಗಿರಿ ಮೈಸೂರು 5700020ಗೆ ಪತ್ರದ ಮೂಲಕ ಕಳುಹಿಸಬಹುದು. ಹಾಗೆ ರಿಪ್ಲೈ AIR@gmail.com ಮೇಲ್ ಕೂಡ ಮಾಡಬಹುದು. ಪತ್ರ ನಮ್ಮ ಕೈ ಸೇರಲು ಕೊನೆಯ ದಿನಾಂಕ ಸೆಪ್ಟೆಂಬರ್ ತಿಂಗಳ 18th. ಪ್ರಸಾರಕ್ಕೆ ಯೋಗ್ಯವಾದ ಬರಹಗಳಿಗೆ ಮೊದಲ ಆದ್ಯತೆ. ಹಾಗಿದ್ರೆ ಬರೀತಿರಲ್ಲ?

ಮೈಸೂರಿನ ನಂಜುಂಡ ಸ್ವಾಮಿಯವರು ಸಂದೇಶವನ್ನು ಕಳಿಸಿದ್ದಾರೆ. ಇವರ ಅಪೇಕ್ಷೆಯ ಮೇರೆಗೆ ಪಾವನಗಂಗಾ ಚಿತ್ರದ ಈ ಒಂದು ಗೀತೆ ಪ್ರಸಾರವಾಗ್ತಾ ಇದೆ. ಹಾಡಿರುವ ಗಾಯಕರು ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಎಸ್ ಜಾನಕಿ. ಚಿ ಉದಯಶಂಕರ್ ಅವರ ಸಾಹಿತ್ಯಕ್ಕೆ ಸಂಗೀತ ನೀಡಿದ್ದಾರೆ ರಾಜನ್ ನಾಗೇಂದ್ರ ಜೋಡಿ.

ನಂಜನಗೂಡು ತಾಲೂಕು ಮುದ್ದಳ್ಳಿಯಿಂದ ಪುಟ್ಟಸ್ವಾಮಿಯವರು ಹಾಗೂ ಕಿರುಗುಂದ ರಾಜೇಂದ್ರ ಪ್ರಸಾದ್ ಅವರು ಭಲೇ ಭಾಸ್ಕರ ಚಿತ್ರದ ಗೀತೆಗಾಗಿ ಸಂದೇಶವನ್ನು ಕಳಿಸಿದ್ದಾರೆ. ಪಿಬಿ ಶ್ರೀನಿವಾಸ್ ಹಾಗೂ ಪಿ ಸುಶೀಲ ಅವರ ಧ್ವನಿಯಲ್ಲಿರುವ ಗೀತೆಗೆ ಸಾಹಿತ್ಯ ಬರೆದಿದ್ದಾರೆ ಜಿ ಉದಯಶಂಕರ್, ಸಂಗೀತ ನೀಡಿದ್ದಾರೆ ಸತ್ಯಂ.

0: ಈ ಮೊಬೈಲು, ಸೋಷಿಯಲ್ ಮೀಡಿಯಾ ಹಾವಳಿ ಎಲ್ಲ ಅತಿ ಆಗ್ಬಿಟ್ಟು ಅದೇನೇನು ಸುದ್ದಿ ಅಂತ ನೋಡೋದು, ಅದನ್ನ ನಂಬಬೇಕೋ ಅಥವಾ ಬಿಡಬೇಕೋ ಗೊತ್ತೇ ಆಗಲ್ಲ.
1: ಬರೀ ನಿಂಗಷ್ಟೇ ಅಲ್ಲ, ಎಷ್ಟೋ ಜನರಿಗೆ ಹೀಗನ್ಸಿರುತ್ತೆ. ಅದಕ್ಕೆ ಮೈಸೂರು ಆಕಾಶವಾಣಿಯಲ್ಲಿ ಪ್ರಸಾರ ಆಗೋ ವರ್ತಮಾನ ವೃತ್ತಾಂತ ಕೇಳು. ಎಲ್ಲಾ ರೀತಿಯ ಸುದ್ದಿ ಹಾಗೆ ಅದರ ಹಿಂದಿನ ಕಥೆನ ಸಂಕ್ಷಿಪ್ತವಾಗಿ ತಿಳಿಸ್ಕೊಡ್ತಾರೆ.
2: ನಿಮ್ಮೊಂದಿಗೆ ಮೈಸೂರು ಆಕಾಶವಾಣಿಯಲ್ಲಿ ಕೇಳಿ ವರ್ತಮಾನ ವೃತ್ತಾಂತ. ಪ್ರತಿ ತಿಂಗಳ 2ನೇ ಹಾಗೂ 4ನೇ ಮಂಗಳವಾರ ಬೆಳಿಗ್ಗೆ 11ರಿಂದ 12 ಗಂಟೆಯವರೆಗೆ ವರ್ತಮಾನ ವೃತ್ತಾಂತ ಕೇಳಿ ನಿಮ್ಮ ಮೆಚ್ಚಿನ ಮೈಸೂರು ಆಕಾಶವಾಣಿ FM 100.6.
3: ಮೈಸೂರಿನ ವಿದ್ಯಾರಣ್ಯಪುರಂನಿಂದ ರಾಘವಾನಂದ ಹಾಗೂ ಪ್ರಕಾಶ್ ಅವರು ನಮಗೆ ಸಂದೇಶವನ್ನು ಕಳಿಸಿ 3 ಜನ್ಮ ಚಿತ್ರದಿಂದ ನಮಗಾಗಿ ಗೀತೆಯನ್ನು ಪ್ರಸಾರ ಮಾಡಿ ದಯವಿಟ್ಟು ಅಂತ ಸಂದೇಶವನ್ನು ಕಳಿಸಿದ್ದಾರೆ. ಇವರ ಮೆಚ್ಚುಗೆಯ ಗೀತೆ ಪ್ರಸಾರವಾಗ್ತಾ ಇದೆ. ಹಾಡಿರುವ ಗಾಯಕರು SP ಬಾಲಸುಬ್ರಹ್ಮಣ್ಯಂ ಹಾಗೂ ಎಸ್ ಜಾನಕಿ. RN ಜೈಗೋಪಾಲ್ ಅವರ ಗೀತೆಗೆ ಸಂಗೀತ ಸಂಯೋಜನೆ ಮಾಡಿದ್ದಾರೆ ರಾಜನ್ ನಾಗೇಂದ್ರ.

ಕೇಳುಗರೆ, ಇದುವರೆಗೆ ಸಂದೇಶ ಆಧಾರಿತ ಶ್ರೋತೃಗಳ ಮೆಚ್ಚಿನ ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಕೆಲವು ಗೀತೆಗಳನ್ನು ನಿಮ್ಮ ಮೆಚ್ಚಿನ ಚಿತ್ರಗೀತೆಗಳನ್ನು ಪ್ರಸಾರ ಮಾಡಲಾಯಿತು. ಇದಲ್ಲದೆ ಸಾಕಷ್ಟು ಸಂಖ್ಯೆಯಲ್ಲಿ ನಿಲಯಕ್ಕೆ ಸಂದೇಶಗಳನ್ನು ಕಳಿಸಿದ್ದೀರಾ. ಮಹೇಶ್ ಹೊಸೂರು ಶಿಕಾರಿಪುರದಿಂದ, ಹಗರಿಬೊಮ್ಮನಹಳ್ಳಿ ತಾಲೂಕು ಹಂಪಸಾಗರದಿಂದ ಸುಭಾನ್ ಕೋರಿಯವರು, ಶ್ರೀರಂಗಪಟ್ಟಣ ತಾಲೂಕು ಗೊಬ್ಬರಗಾಲ ಗ್ರಾಮದಿಂದ ಶ್ರೀನಿವಾಸ್ ಜಿಪಿ, ಮೈಸೂರಿನ ವಿಜಯನಗರದಿಂದ ಮನಸ್ಸು ಆನಂದ್, ಚಿತ್ರದುರ್ಗದಿಂದ ಉಮಾ ಮೋಹನ್ ಮುರಳಿ, ಚನ್ನಪಟ್ಟಣದಿಂದ ರಮೇಶ್ ಕಾಂತರಾಜಮ್ಮ ಹಾಗೂ ಎಆರ್ ಹರ್ಷಿತ್, ಮೈಸೂರಿನ ನಿವೇದಿತ ನಗರದಿಂದ ಶಶಿಕಲಾ ಬೋರೇಗೌಡ, ಜೆಪಿ ನಗರದಿಂದ ಪುಷ್ಪಾ ಜೈನ್ ಹಾಗೂ ಪಾರ್ಶ್ವನಾಥ್ ಜೈನ್, ಹನುಮನಾಳು ಇಲ್ಲಿಂದ ಶಿಲ್ಪಿ ರಮೇಶ್, ಗಗನ್, ಕೌಶಿಕ್, ವಿಶ್ವಕರ್ಮ, ಭುವನ್, ಹಾವೇರಿ ಜಿಲ್ಲೆ ಹಿರೇಕೆರೂರು ತಾಲೂಕು ತಡಕನಹಳ್ಳಿಯಿಂದ ಅನಿಲ್ ಕುಮಾರ, ಬೆಂಗಳೂರಿನಿಂದ ಬಿಂದು ಪ್ರಕಾಶ್, ನಂಜನಗೂಡು ತಾಲೂಕು ತೊರೆಮಾವು ಇಲ್ಲಿಂದ ವೆಂಕಟೇಶ್, ಹನುಮಯ್ಯ, ಮಹದೇವಸ್ವಾಮಿ ಬಜಾರ್ ರವಿಕುಮಾರ್, ಪವಿತ್ರ, ಬೆಲವತ್ತ ಗ್ರಾಮದಿಂದ ಲೋಕೇಶ್ ಆಚಾರ್, ನಂದಿನಿ, ಕಾವ್ಯ, ಅಂಜಲಿ, ಹರ್ಷಿತ್ ಆಚಾರ್, ಕೆಆರ್ ನಗರದಿಂದ ನಟರಾಜ್ ನೇತ್ರಾವತಿ ಕುಟುಂಬದವರು, ಮರಸ್ಸೆ ಗ್ರಾಮದಿಂದ ಬಂಗಾರಮ್ಮ, ಮೈಸೂರಿನ ನಾಯ್ಡು ನಗರದಿಂದ ಉಷಾದೇವಿ, ನಂಜುಣಸ್ವಾಮಿ ಶಾಂಭವಿ, ನಜರ್ಬಾದ್ನಿಂದ ಟೈಲರ್ ರವಿಕುಮಾರ್, ವಿದ್ಯಾರಣ್ಯಪುರಂನಿಂದ ನಮಿತಾ, ನಯನ್, ಸ್ನೇಹ, ಭುವನ್, ಸಹನ, ಲತಾ ಅವರು, ಹಿನಕಲ್ನಿಂದ ದೇವರಾಜ್, ಸೋಮಣ್ಣ, ಭೈರಪ್ಪ, ಕುಮಾರ್ ಅವರು,

ಗಾಯತ್ರಿಪುರಂನಿಂದ ಶುಭಾ, ಮನು, ರಾಘವಿ ಇವರು ಕೂಡ ಸಂದೇಶವನ್ನು ಕಳಿಸಿದ್ದಾರೆ. ಮೈಸೂರಿನ ರಾಮಕೃಷ್ಣನಗರದಿಂದ ವಿಸ್ಮಯ್ ದೇವ್, ಇಂದು ಪವನ್ ದೇವ್, ಅಮೃತ ಅವರು, ಬೆಳಗಾವಿ ಜಿಲ್ಲೆ ಅಥಣಿ ತಾಲೂಕು ಚಿಕ್ಕೂಡ ಗ್ರಾಮದಿಂದ ಶ್ರೀಶೈಲ ಆದಿತ್ಯ, ಶಿವಲೀಲಾ ತೇಲಿ ಮನೆಯವರು, ಹಾಗೆಯೇ ಮೈಸೂರಿನ ಕುಮಾರ್ ಗಾರ್ಮೆಂಟ್ಸ್ ಗೋಕುಲಂನಿಂದ ಕಾರ್ಮಿಕರ ವತಿಯಿಂದ ರವಿ ಕಾಳಯ್ಯ ಅವರು ನಮಗೆ ಸಂದೇಶವನ್ನು ಕಳಿಸಿದ್ದಾರೆ. ಮೈಸೂರಿನ ರಾಮಾಬಾಯಿ ನಗರದಿಂದ ಚೈತ್ರ, ಗಾಯತ್ರಿ, ಚೇತನ್, ಗಂಗಾಧರ್ ಅವರು ಕಳಿಸಿದ್ದಾರೆ. ರಾಜಮ್ಮ ಅವರು ಸಂದೇಶವನ್ನು ಕಳಿಸಿದ್ದಾರೆ. ಹಾಗೆಯೇ ಪುಷ್ಪಲತಾ ನಿಂಗರಾಜು ಹುಣಸೂರು ತಾಲೂಕು ಬಂಡಳ್ಳಿ ಗ್ರಾಮದಿಂದ ಕಳಿಸಿದ್ದಾರೆ. ತುಮಕೂರು ಇಲ್ಲಿಂದ ಮೈಸೂರಿನ ಮಾಲತಿ ಶಿವಸ್ವಾಮಿ, ವಿಕ್ಕಿ, ಪುಟ್ಟಿ, ಮಹೇಶ್, ನಿರ್ಮಲಾ, ಪದ್ಮಾವತಿ, ಭುವನಶ್ರೀ, ಮೃತ್ಯುಂಜಯ, ನೀಲಮ್ಮ, ಭಾರತಿಯವರು ಅಶೋಕ್ಪುರಂನಿಂದ ಸಂದೇಶವನ್ನು ಕಳಿಸಿದ್ದಾರೆ.

ಮಂಡ್ಯದಿಂದ ನಂದಾದೀಪ, ರಂಜಿತಾ ದರ್ಶಿನಿ, ಸರಸ್ವತಮ್ಮ ಇವರ ಸಂದೇಶ ಕೂಡ ಬಂದಿದೆ. ಗಾನಸುಮ ಪಟ್ಟಸೋಮನಹಳ್ಳಿಯಿಂದ ಸಂದೇಶವನ್ನು ಕಳಿಸಿದ್ದಾರೆ. ಎಂಆರ್ ಶ್ರೀಕಂಠನ್ ಅಗ್ರಹಾರದಿಂದ ಕಳಿಸಿದ್ದಾರೆ. ಮೀನಮ್ಮ ಬೆಳವಾಡಿಯಿಂದ ಕಳಿಸಿದ್ದಾರೆ. ಇಂಗಲ್ಗುಪ್ಪೆಯಿಂದ ಟೈಲರ್ ಕುಮಾರ್ ಪಾಂಡುಪುರ ಇಲ್ಲಿಂದ ಕಳಿಸಿದ್ದಾರೆ. ಶ್ರೀರಂಗಪಟ್ಟಣ ಕೃಷ್ಣ ಟೈಲರಿಂದ ಪದ್ಮಕೃಷ್ಣ, ಚೈತ್ರ ನಾರಾಯಣ್, ಬಕುಳ್, ಲಕ್ಷ್ಮೀ ಉಮಾಶಂಕರ್, ಸುಜಾತ, ಪ್ರಶಾಂತ್, ಧೀರಜ್, ಪ್ರಣವ್ ಬಂಧು ಮಿತ್ರರು ಇವರು ಕೂಡ ಸಂದೇಶವನ್ನು ಕಳಿಸಿದ್ದಾರೆ. ಹೀಗೆ ಸಾಕಷ್ಟು ಜನರು ತಮ್ಮ ಮೆಚ್ಚಿನ ಚಿತ್ರಗೀತೆಗಳನ್ನು ಕೇಳುವುದಕ್ಕಾಗಿ ನಮಗೆ ಸಂದೇಶವನ್ನು ಕಳಿಸಿದ್ದಾರೆ. ಮತ್ತೆ ಸಂಜೆಯ ಸಂದೇಶ ಆಧಾರಿತ ನಿಮ್ಮ ಮೆಚ್ಚಿನ ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಸಂದೇಶಗಳನ್ನು, ನಿಮ್ಮ ಮೆಚ್ಚಿನ ಚಿತ್ರಗೀತೆಗಳನ್ನು ಪ್ರಸಾರ ಮಾಡೋಣ. ಸಂದೇಶಗಳನ್ನು ಕಳುಹಿಸಿದ ಮೈಸೂರು ಆಕಾಶವಾಣಿಯ ಎಲ್ಲ ಕೇಳುಗರಿಗೆ ವಂದನೆಗಳು.

ಆಕಾಶವಾಣಿ ಮೈಸೂರು ಎಫ್ಎಂ 100.6. ಸಮಯ 2 ಗಂಟೆ ಆಗುತ್ತಲಿದೆ. ಇನ್ನು ಮುಂದೆ ಇಂಗ್ಲಿಷ್ನಲ್ಲಿ ಹಾಗೂ 2 ಗಂಟೆ 15 ನಿಮಿಷಕ್ಕೆ ಹಿಂದಿಯಲ್ಲಿ ಅಪರಾಹ್ನದ ವಾರ್ತಾ ಸಂಚಿಕೆಗಳು ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ.

0: ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಸುಗುಣ ಸತೀಶ್. ಮುಖ್ಯಾಂಶಗಳು. ಮುಖ್ಯಮಂತ್ರಿ ಅಧ್ಯಕ್ಷತೆಯಲ್ಲಿ ಸಂಪುಟ ಸಭೆ. ನೈಸ್ ಯೋಜನೆ ಸಂತ್ರಸ್ತರಿಗೆ ಪರಿಹಾರ ನೀಡುವ ಕುರಿತಂತೆ ಚರ್ಚೆ. ಬೆಂಗಳೂರಿನಲ್ಲಿ 2027 ಫೆಬ್ರವರಿ 8-12 ಏರೋ ಇಂಡಿಯಾ 16ನೇ ಆವೃತ್ತಿ, ರಕ್ಷಣಾ ಸಚಿವಾಲಯ ಸ್ಪಷ್ಟನೆ. ಮೌಲ್ಯಾಧಾರಿತ ಶಿಕ್ಷಣವೇ ವಿಕಸಿತ ಭಾರತದ ಭದ್ರ ಅಡಿಪಾಯ, ರಾಜ್ಯಪಾಲ ಥಾವರ್ಚಂದ್ ಗೆಹ್ಲೋಟ್. ಮತ್ತು ಮೂರನೇ ದಿನಕ್ಕೆ ಕಾಲಿಟ್ಟ ಬಿಜೆಪಿಯ ಬಳ್ಳಾರಿ ಚಲೋ ಪಾದಯಾತ್ರೆ. ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅಧ್ಯಕ್ಷತೆಯಲ್ಲಿ ಸಚಿವ ಸಂಪುಟ ಸಭೆ ನಡೆಯುತ್ತಿದೆ. ಸಭೆಯಲ್ಲಿ ಪ್ರಮುಖವಾಗಿ ಸಚಿವ ಬಿ ನಾಗೇಂದ್ರ ರಾಜೀನಾಮೆ, ರಾಜ್ಯದ ಬರ ಪರಿಶೀಲನೆ ಸೇರಿದಂತೆ ಚರ್ಚೆ ನಡೆಯಲಿದೆ. ಸಂಪುಟ ಸಭೆಯಲ್ಲಿ ನೈಸ್ ರಸ್ತೆ ನಿರ್ಮಾಣದ ವೇಳೆ ಪರಿಹಾರ ಸಿಗದ ರೈತರಿಗೆ ಪರಿಹಾರ ನೀಡುವ ಕುರಿತಂತೆ ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್ ನೇತೃತ್ವದಲ್ಲಿ ನಡೆದ ಸಂಪುಟ ಉಪಸಮಿತಿ ವರದಿಯನ್ನು ಮಂಡಿಸಲು ನಿರ್ಧರಿಸಲಾಗಿದೆ. ಏಷ್ಯಾದ ಅತಿದೊಡ್ಡ ವೈಮಾನಿಕ ಪ್ರದರ್ಶನ ಏರೋ ಇಂಡಿಯಾದ 16ನೇ ಆವೃತ್ತಿ ಬೆಂಗಳೂರಿನಲ್ಲಿ 2027 ಫೆಬ್ರವರಿ 8-12 ನಡೆಯಲಿದೆ ಎಂದು ರಕ್ಷಣಾ ಸಚಿವಾಲಯ ತಿಳಿಸಿದೆ. ಯಲಹಂಕದ ವಾಯುನೆಲೆಯಲ್ಲಿ ನಡೆಯಲಿರುವ ಈ ವೈಮಾನಿಕ ಪ್ರದರ್ಶನದಲ್ಲಿ ಪ್ರಮುಖ ಜಾಗತಿಕ ಬಾಹ್ಯಾಕಾಶ ಮತ್ತು ರಕ್ಷಣಾ ಕಂಪನಿಗಳು, ನೀತಿ ನಿರೂಪಕರು, ತಂತ್ರಜ್ಞಾನ ತಜ್ಞರು, ಉದ್ಯಮ ಪಾಲುದಾರರು ಮತ್ತು ರಕ್ಷಣಾ ಪಡೆಗಳ ಸಿಬ್ಬಂದಿ ಭಾಗಿಯಾಗಲಿದ್ದಾರೆ. ಏರೋ ಇಂಡಿಯಾ 2027 ವೆಬ್ ಆಧಾರಿತ ಪೋರ್ಟಲ್ ಅಭಿವೃದ್ಧಿಪಡಿಸಲಾಗಿದೆ. 5 ದಿನಗಳ ಕಾಲ ನಡೆಯಲಿರುವ ಈ ವೈಮಾನಿಕ ಪ್ರದರ್ಶನಕ್ಕಾಗಿ ವಸ್ತು ಪ್ರದರ್ಶಕರ ನೋಂದಣಿ ಇಂದಿನಿಂದ ಆರಂಭವಾಗಲಿದೆ ಎಂದು ಸಚಿವಾಲಯ ಪ್ರಕಟಣೆ ತಿಳಿಸಿದೆ. ಗುಣಮಟ್ಟದ ಶಿಕ್ಷಣ ಮತ್ತು ಮೌಲ್ಯಾಧಾರಿತ ಶಿಕ್ಷಣವೇ ವಿಕಸಿತ ಭಾರತದ ಭದ್ರ ಅಡಿಪಾಯ ಎಂದು ರಾಜ್ಯಪಾಲ ಥಾವರ್ಚಂದ್ ಗೆಹ್ಲೋಟ್ ತಿಳಿಸಿದ್ದಾರೆ. ಚಿತ್ರದುರ್ಗದ ಹಿರಿಯೂರಿನಲ್ಲಿ ಕರ್ನಾಟಕ ಪಬ್ಲಿಕ್ ಸ್ಕೂಲ್ನಲ್ಲಿ ಹೊಸದಾಗಿ ನಿರ್ಮಿಸಲಾದ ನೂತನ ಶಾಲಾ ಕೊಠಡಿಗಳು ಹಾಗೂ ಪ್ರಾರ್ಥನಾ ಮಂದಿರ ಲೋಕಾರ್ಪಣೆಗೊಳಿಸಿ ಮಾತನಾಡಿದ ಅವರು, ಶಿಕ್ಷಣದ ಉದ್ದೇಶ ಕೇವಲ ಉತ್ತಮ ಅಂಕಗಳಿಸಿ ಉದ್ಯೋಗ ಪಡೆಯುವುದು ಅಲ್ಲ, ಜ್ಞಾನದೊಂದಿಗೆ ಬುದ್ಧಿವಂತಿಕೆ, ವಿಜ್ಞಾನದೊಂದಿಗೆ ಕರುಣೆ, ಯಶಸ್ಸಿನೊಂದಿಗೆ ಮೌಲ್ಯಗಳು ಹಾಗೂ ಕರ್ತವ್ಯ ಪ್ರಜ್ಞೆಯನ್ನು ಬೆಳೆಸುವುದಾಗಿರಬೇಕು ಎಂದು ಅಭಿಪ್ರಾಯಪಟ್ಟರು. ಕೃತಕ ಬುದ್ಧಿಮತ್ತೆ, ರೊಬೋಟಿಕ್ಸ್, ಜೈವಿಕ ತಂತ್ರಜ್ಞಾನ, ನವೀಕರಿಸಬಹುದಾದ ಇಂಧನ, ಬಾಹ್ಯಾಕಾಶ ತಂತ್ರಜ್ಞಾನ ಹಾಗೂ ಡಿಜಿಟಲ್ ತಂತ್ರಜ್ಞಾನದಂತಹ ಕ್ಷೇತ್ರಗಳು ವೇಗವಾಗಿ ಜಗತ್ತನ್ನು ಪರಿವರ್ತಿಸುತ್ತಿದೆ. ಈ ಹಿನ್ನೆಲೆಯಲ್ಲಿ ಶಾಲೆಗಳಲ್ಲಿ ವಿಜ್ಞಾನ ಮಾದರಿಗಳು, ನಾವೀನ್ಯತೆ ಯೋಜನೆಗಳನ್ನು ಉತ್ತೇಜಿಸಬೇಕು ಎಂದು ಕರೆ ನೀಡಿದ್ದಾರೆ. ಮೇಕೆದಾಟು ಯೋಜನೆಯಿಂದ ತಮಿಳುನಾಡಿಗೆ ಯಾವುದೇ ತೊಂದರೆ ಇಲ್ಲ ಎಂದು ಜಲಸಂಪನ್ಮೂಲ ಸಚಿವ ಚೆಲುವರಾಯಸ್ವಾಮಿ ಸ್ಪಷ್ಟಪಡಿಸಿದ್ದಾರೆ. ಬೆಂಗಳೂರಿನಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ರಾಜ್ಯದ ನೀರಾವರಿ ಯೋಜನೆಗಳ ಸಮಸ್ಯೆಯ ಬಗ್ಗೆ ಚರ್ಚಿಸಲು ದೆಹಲಿಗೆ ತೆರಳಿದ್ದಾಗಿ ತಿಳಿಸಿದ್ದಾರೆ. ನ್ಯಾಯಾಲಯದ ಹೋರಾಟದ ಮೂಲಕ ತಮಿಳುನಾಡಿಗೆ 12,000 ಕ್ಯೂಸೆಕ್ ಬದಲಿಗೆ 9,000 ಕ್ಯೂಸೆಕ್ ಆದೇಶ ಪಡೆದಿರುವುದಾಗಿ ಸಮರ್ಥಿಸಿಕೊಂಡಿದ್ದಾರೆ. ರೈತರ ರಕ್ಷಣೆಯೇ ತಮ್ಮ ಜವಾಬ್ದಾರಿ ಎಂದು ಹೇಳಿದ್ದಾರೆ. ರಾಜ್ಯದ ಅಣೆಕಟ್ಟೆಗಳ ವೆಬ್ಸೈಟ್ ಹ್ಯಾಕ್ ಬಗ್ಗೆ ಸೈಬರ್ ಠಾಣೆಯಲ್ಲಿ ದೂರು ದಾಖಲಾಗಿದೆ ಎಂದು ಮಾಹಿತಿ ನೀಡಿದ್ದಾರೆ. ಕೆಪಿಸಿಸಿ ನೇಮಕಾತಿ ಹಗರಣಕ್ಕೆ ಸಂಬಂಧಿಸಿದಂತೆ ಅಮಾನತುಗೊಂಡಿರುವ ಕರ್ನಾಟಕ ಲೋಕಸೇವಾ ಆಯೋಗದ ಅಧ್ಯಕ್ಷ ಸಾಹುಕಾರ್ ಶಿವಶಂಕರಪ್ಪ ಅವರಿಗೆ ಇಂದು ಸಿಐಡಿ ನೋಟಿಸ್ ಜಾರಿ ಮಾಡಿದೆ. ನಾಳೆ ವಿಚಾರಣೆಗೆ ಹಾಜರಾಗುವಂತೆ ನಿರ್ದೇಶನ ನೀಡಿದೆ. ಎರಡನೇ ಬಾರಿ ಸಮನ್ಸ್ ಜಾರಿ ಮಾಡಲಾಗಿದ್ದು, ಈ ಹಿಂದೆ ಸಿಐಡಿ ಅಧಿಕಾರಿಗಳ ಮುಂದೆ ಅವರು ವಿಚಾರಣೆಗೆ ಹಾಜರಾಗಿದ್ದರು. ಪ್ರಕರಣದ ಪ್ರಮುಖ ಆರೋಪಿಗಳಾದ ಐಎಎಸ್ ಅಧಿಕಾರಿ ಜ್ಞಾನೇಂದ್ರ ಕುಮಾರ್ ಮತ್ತು ಆರೋಪಿ ಬಿಜೆಪಿ ನಾಯಕ ಬಸವರಾಜ್ ಕನ್ನಾಲೆ ಬಂಧನದ ಬಳಿಕ ಎರಡನೇ ಬಾರಿಗೆ ವಿಚಾರಣೆಗೆ ಆಗಮಿಸುವಂತೆ ನೋಟಿಸ್ ನೀಡಿರುವುದು ಮಹತ್ವ ಪಡೆದುಕೊಂಡಿದೆ. ಶಿವಶಂಕರಪ್ಪ ಬಂಧನದಿಂದ ರಕ್ಷಣೆ ಕೋರಿ ಉಚ್ಚ ನ್ಯಾಯಾಲಯಕ್ಕೆ ಅರ್ಜಿ ಸಲ್ಲಿಸಿದ್ದು, ಶೀಘ್ರವೇ ತೀರ್ಪು ಪ್ರಕಟಿಸುವ ನಿರೀಕ್ಷೆ ಇದೆ. ರಾಜ್ಯ ಸರ್ಕಾರದ ಮಹತ್ವಾಕಾಂಕ್ಷೆಯ ಪ್ರಜಾಸೇವಾ ಅಭಿಯಾನಕ್ಕೆ ಶನಿವಾರ ರಾಜ್ಯಾದ್ಯಂತ ಚಾಲನೆ ದೊರೆಯಲಿದೆ. ಪ್ರಜಾಸೇವಾ ಅಭಿಯಾನದಡಿ ಬಾಗಿಲಿಗೆ ಬಂತು ಸರ್ಕಾರ, ಸೇವೆಗೆ ಇರಲಿ ಸಹಕಾರ ಎಂಬ ಮಹತ್ವಾಕಾಂಕ್ಷೆಯ ಕಾರ್ಯಕ್ರಮವನ್ನು ಚನ್ನಪಟ್ಟಣದಲ್ಲಿ ಪೌರಾಡಳಿತ ಸಚಿವ ಎಚ್ಸಿ ಬಾಲಕೃಷ್ಣ ಹಾಗೂ ಚನ್ನಪಟ್ಟಣ ವಿಧಾನಸಭಾ ಕ್ಷೇತ್ರದ ಶಾಸಕ ಸಿಪಿ ಯೋಗೇಶ್ವರ್ ನೇತೃತ್ವದಲ್ಲಿ ಹಮ್ಮಿಕೊಳ್ಳಲಾಗಿದೆ. ರಾಜ್ಯ ಸರ್ಕಾರದ ಮಹತ್ವಾಕಾಂಕ್ಷಿ ಯೋಜನೆಯಾದ ಪ್ರಜಾಸೇವಾ ಆಂದೋಲನ ಕಾರ್ಯಕ್ರಮವನ್ನು ಯಾವುದೇ ಲೋಪದೋಷಗಳಿಗೆ ಅವಕಾಶ ನೀಡದಂತೆ ಯಶಸ್ವಿಯಾಗಿ ಆಯೋಜಿಸಲು ಎಲ್ಲ ಇಲಾಖೆಗಳ ಅಧಿಕಾರಿಗಳು ಹಾಗೂ ವಿವಿಧ ಸಮಿತಿಗಳು ಪರಸ್ಪರ ಸಮನ್ವಯದಿಂದ ಕಾರ್ಯನಿರ್ವಹಿಸಬೇಕು ಎಂದು ಕೋಲಾರ ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ಡಾ ಪ್ರವೀಣ್ ಪಿ ಬಾಗೇವಾಡಿ ಹೇಳಿದ್ದಾರೆ. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಬಿಜೆಪಿಯ ಬಳ್ಳಾರಿ ಚಲೋ ಪಾದಯಾತ್ರೆ ಮೂರನೇ ದಿನಕ್ಕೆ ಕಾಲಿಟ್ಟಿದೆ. ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಮಾತನಾಡಿ, ಪರಿಶಿಷ್ಟರ ಕಲ್ಯಾಣಕ್ಕಾಗಿ ಮೀಸಲಾದ ಹಣವನ್ನು ಖಾತರಿ ಯೋಜನೆಗಳಿಗೆ ನೀಡಲಾಗುತ್ತಿದೆ ಎಂದು ದೂರಿದ್ದಾರೆ. ರೈತರ ಸಂಕಷ್ಟವನ್ನು ಪರಿಹರಿಸಲು ಸರ್ಕಾರ ವಿಫಲವಾಗಿದೆ ಎಂದು ಆರೋಪಿಸಿದ್ದಾರೆ. ರೈತರು ಎದುರಿಸುತ್ತಿರುವ ಸಮಸ್ಯೆಗಳನ್ನು ಚರ್ಚಿಸಲು ಮತ್ತು ಕೃಷಿ ಬಿಕ್ಕಟ್ಟಿಗೆ ಪರಿಹಾರ ಕಂಡುಕೊಳ್ಳಲು ವಿಧಾನಸಭೆಯ ವಿಶೇಷ ಅಧಿವೇಶನ ಕರೆಯಬೇಕು ಎಂದು ಸರ್ಕಾರವನ್ನು ಒತ್ತಾಯಿಸಿದ್ದಾರೆ. ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಹಾಗೂ ಕೆಪಿಸಿಸಿ ಅಧ್ಯಕ್ಷ ಬಿಕೆ ಹರಿಪ್ರಸಾದ್ ಬಿಜೆಪಿ ಪಾದಯಾತ್ರೆಗೆ ಕಪ್ಪು ಬಾವುಟ ತೋರಿಸುವ ಬದಲು ರೈತರ ಸಮಸ್ಯೆ ಬಗೆಹರಿಸಲಿ ಎಂದು ತಿರುಗೇಟು ನೀಡಿದ್ದಾರೆ. ಮಳೆಯ ಅಭಾವ ಮತ್ತು ಅನಿಶ್ಚಿತ ವಾತಾವರಣದ ನಡುವೆಯೂ ಭವಿಷ್ಯದಲ್ಲಿ ತೆಂಗು ಅತ್ಯಂತ ಆಶಾದಾಯಕ ಬೆಳೆಯಾಗಲಿದೆ ಎಂದು ದಾವಣಗೆರೆ

0: ದಾವಣಗೆರೆ ಕೃಷಿ ವಿಜ್ಞಾನ ಕೇಂದ್ರದ ತೋಟಗಾರಿಕೆ ವಿಜ್ಞಾನಿ ಡಾಕ್ಟರ್ ಬಸವನಗೌಡ ಎಂಜಿ ತಿಳಿಸಿದ್ದಾರೆ. ವಿಶ್ವ ತೆಂಗು ದಿನಾಚರಣೆ ಕಾರ್ಯಕ್ರಮದಲ್ಲಿ ಮಾತನಾಡಿದ ಅವರು, ಮೌಲ್ಯವರ್ಧನೆ ಹಾಗೂ ಜಾಗತಿಕ ಮಾರುಕಟ್ಟೆ ಅವಕಾಶಗಳನ್ನು ಬಳಸಿಕೊಳ್ಳುವ ಮೂಲಕ ರೈತರು ಉತ್ತಮ ಆದಾಯ ಗಳಿಸಬಹುದು ಎಂದು ಹೇಳಿದ್ದಾರೆ. ಬರಗಾಲವನ್ನು ತಡೆಯುವ ಅತ್ಯುತ್ತಮ ಸಾಮರ್ಥ್ಯ ತೆಂಗಿನ ಮರಕ್ಕಿದೆ. ಆದ್ದರಿಂದ ರೈತರು ಕೇವಲ ಅಡಕೆಯನ್ನೇ ನೆಚ್ಚಿಕೊಂಡು ಏಕ ಬೆಳೆ ಬೆಳೆಯುವ ಬದಲು ತೆಂಗಿನ ಕೃಷಿಗೆ ಹೆಚ್ಚಿನ ಒತ್ತು ನೀಡಬೇಕು ಎಂದು ಸಲಹೆ ನೀಡಿದ್ದಾರೆ. ಗ್ರಾಮೀಣ ವಿಭಾಗದ ಅಂಚೆ ಹಾಗೂ ಹಣಕಾಸು ಸೇವೆಗಳಿಗೆ ತೊಂದರೆಯಾಗುತ್ತಿದ್ದ ಹಿನ್ನೆಲೆಯಲ್ಲಿ ಸಂಸದ ವಿಶ್ವೇಶ್ವರ ಹೆಗಡೆ ಕಾಗೇರಿ ಮನವಿಗೆ ಸ್ಪಂದಿಸಿರುವ ಕೇಂದ್ರ ಸರ್ಕಾರ ರಾಜ್ಯದ 67 ಗ್ರಾಮೀಣ ಅಂಚೆ ಕಚೇರಿಗಳಿಗೆ ಬಿಎಸ್ಎನ್ಎಲ್ ಸಿಮ್ಗಳನ್ನು ಒದಗಿಸಿ ಸಕ್ರಿಯಗೊಳಿಸಿದೆ. ಉತ್ತರ ಕನ್ನಡ ಜಿಲ್ಲೆಯ 43, ಶಿವಮೊಗ್ಗದ 22 ಹಾಗೂ ಚಿಕ್ಕಮಗಳೂರಿನ 2 ಗ್ರಾಮೀಣ ಅಂಚೆ ಕಚೇರಿಗಳ ವ್ಯಾಪ್ತಿಯಲ್ಲಿ ಬಿಎಸ್ಎನ್ಎಲ್ ಹೊರತುಪಡಿಸಿ ಬೇರೆ ಖಾಸಗಿ ನೆಟ್ವರ್ಕ್ ಲಭ್ಯವಿರಲಿಲ್ಲ. ಬಿಎಸ್ಎನ್ಎಲ್ ಸಿಮ್ಗಳ ಕೊರತೆಯಿಂದಾಗಿ ಗ್ರಾಮೀಣ ಭಾಗದ ವೃದ್ಧರು, ರೈತರು, ವಿಧವೆಯರು ಹಾಗೂ ವಿಕಲಚೇತನರು ಪಿಂಚಣಿ ಮತ್ತು ಬ್ಯಾಂಕಿಂಗ್ ಸೇರಿದಂತೆ ವಿವಿಧ ಹಣಕಾಸು ಸೇವೆ ಪಡೆಯಲು ತೊಂದರೆ ಅನುಭವಿಸುತ್ತಿದ್ದರು. ನೈಋತ್ಯ ರೈಲ್ವೆಯ ಬೆಂಗಳೂರು ವಿಭಾಗದ ರೈಲ್ವೆ ರಕ್ಷಣಾ ಪಡೆಯು ರೈಲ್ವೆ ಹಳಿಯಲ್ಲಿ ಅತಿಕ್ರಮ ಪ್ರವೇಶವನ್ನು ತಡೆಗಟ್ಟುವ ಹಾಗೂ ಪ್ರಯಾಣಿಕರ ಸುರಕ್ಷತೆಯನ್ನು ಹೆಚ್ಚಿಸುವ ನಿಟ್ಟಿನಲ್ಲಿ ಕಳೆದ 2 ತಿಂಗಳ ಅವಧಿಯಲ್ಲಿ ಅತಿಕ್ರಮ ಪ್ರವೇಶದ 2,311 ಪ್ರಕರಣಗಳನ್ನು ದಾಖಲಿಸಿಕೊಂಡಿದೆ. 11,57,000 ರೂಪಾಯಿ ದಂಡ ಸಂಗ್ರಹಿಸಲಾಗಿದೆ ಎಂದು ನೈಋತ್ಯ ರೈಲ್ವೆಯ ಬೆಂಗಳೂರು ವಿಭಾಗದ ಸಾರ್ವಜನಿಕ ಸಂಪರ್ಕ ಅಧಿಕಾರಿ ಪ್ರಾಣೇಶ್ ತಿಳಿಸಿದ್ದಾರೆ. ರೈಲ್ವೆ ಹಳಿಯಲ್ಲಿ ಕಾನೂನು ಉಲ್ಲಂಘಿಸುವ ವ್ಯಕ್ತಿಗಳ ವಿರುದ್ಧ ಸೂಕ್ತ ಕ್ರಮ ಕೈಗೊಳ್ಳಲಾಗುವುದು ಎಂದು ಎಚ್ಚರಿಕೆ ನೀಡಿದ್ದಾರೆ. ಚಾಮರಾಜನಗರ ಜಿಲ್ಲೆಯ ಹನೂರು ತಾಲೂಕಿನ ಉಡುತೊರೆ ಹಳ್ಳ ಬಳಿ ನಾಡ ಬಂದೂಕಿನಿಂದ ಕಡವೆಯನ್ನು ಕೊಂದು ಹೊತ್ತೊಯ್ಯುವಾಗ ಅರಣ್ಯ ಸಿಬ್ಬಂದಿಯನ್ನು ನೋಡಿ ಕಳ್ಳಬೇಟೆಗಾರರು ಪರಾರಿಯಾದ ಘಟನೆ ತಡವಾಗಿ ಬೆಳಕಿಗೆ ಬಂದಿದೆ. ಈ ಬಗ್ಗೆ ಅರಣ್ಯ ಇಲಾಖೆ ಇಂದು ಪ್ರಕಟಣೆ ಮೂಲಕ ಮಾಹಿತಿ ನೀಡಿದೆ. ಉಡುತೊರೆ ಹಳ್ಳ ಅಣೆಕಟ್ಟೆಯ ಹಿನ್ನೀರಿನಲ್ಲಿ ಅರಣ್ಯ ಸಿಬ್ಬಂದಿ ಗಸ್ತು ನಡೆಸುವಾಗ ನಾಲ್ವರು ಬೇಟೆಗಾರರು ನಾಡ ಬಂದೂಕು ಹಿಡಿದು ತಲೆ ಮೇಲೆ ಚೀಲ ಹೊತ್ತು ಬರುವುದನ್ನು ಕಂಡಿದ್ದಾರೆ. ಈ ವೇಳೆ ಕಳ್ಳಬೇಟೆಗಾರರು ಚೀಲ ಎಸೆದು ಪರಾರಿಯಾಗಿದ್ದಾರೆ. ಹನೂರು ಅರಣ್ಯ ವಲಯ ಸಿಬ್ಬಂದಿ ಆರೋಪಿಗಳ ಪತ್ತೆಗೆ ಶ್ವಾನದಳ ಬಳಸಿಕೊಂಡು ತನಿಖೆ ನಡೆಸುತ್ತಿದ್ದಾರೆ. ಸಂಕ್ಷಿಪ್ತ ಸುದ್ದಿ. ಬೆಂಗಳೂರು ದಕ್ಷಿಣ ನಗರ ಪಾಲಿಕೆಯ ಬೊಮ್ಮನಹಳ್ಳಿ ವಿಧಾನಸಭಾ ಕ್ಷೇತ್ರದಲ್ಲಿ ಖಾಸಗಿ ಸಂಸ್ಥೆಯ ತಂತ್ರಜ್ಞಾನದಡಿ ಆಟೋಗಳಿಗೆ ಜಿಪಿಎಸ್ ಅಳವಡಿಸಿದ್ದ ಪ್ರಾಯೋಗಿಕ ಯೋಜನೆ ಯಶಸ್ವಿಯಾಗಿದೆ ಎಂದು ಆಯುಕ್ತ ಕೆಎನ್ ರಮೇಶ್ ತಿಳಿಸಿದ್ದಾರೆ. ಯಾದಗಿರಿ ಜಿಲ್ಲೆಯ ಗ್ರಾಮೀಣ ಪ್ರದೇಶದಲ್ಲಿ ಜಾಬ್ ಕಾರ್ಡ್ ಹೊಂದಿರದ ಕುಟುಂಬಗಳಿಗೆ ಹೊಸ ಜಾಬ್ ಕಾರ್ಡ್ ವಿತರಿಸಲು ಸರ್ಕಾರ ಸೂಚನೆ ನೀಡಿರುವ ಹಿನ್ನೆಲೆಯಲ್ಲಿ ಗ್ರಾಮ ಪಂಚಾಯಿತಿ ಮಟ್ಟದಲ್ಲಿ 1 ತಿಂಗಳ ಕಾಲ ಜಾಬ್ ಕಾರ್ಡ್ ಮೇಳ ಅಭಿಯಾನ ಹಮ್ಮಿಕೊಳ್ಳಲಾಗಿದೆ. ಈಗ ಮತ್ತೊಮ್ಮೆ ಮುಖ್ಯಾಂಶಗಳು. ಮುಖ್ಯಮಂತ್ರಿ ಅಧ್ಯಕ್ಷತೆಯಲ್ಲಿ ಸಂಪುಟ ಸಭೆ, ನೈಸ್ ಯೋಜನೆ ಸಂತ್ರಸ್ತರಿಗೆ ಪರಿಹಾರ ನೀಡುವ ಕುರಿತಂತೆ ಚರ್ಚೆ. ಬೆಂಗಳೂರಿನಲ್ಲಿ 2027 ಫೆಬ್ರವರಿ 8-12 ಏರೋ ಇಂಡಿಯಾ 16ನೇ ಆವೃತ್ತಿ, ರಕ್ಷಣಾ ಸಚಿವಾಲಯ ಸ್ಪಷ್ಟನೆ. ಮೌಲ್ಯಾಧಾರಿತ ಶಿಕ್ಷಣವೇ ವಿಕಸಿತ ಭಾರತದ ಭದ್ರ ಅಡಿಪಾಯ, ರಾಜ್ಯಪಾಲ ಥಾವರ್ಚಂದ್ ಗೆಹ್ಲೋಟ್. ಮತ್ತು 3ನೇ ದಿನಕ್ಕೆ ಕಾಲಿಟ್ಟ ಬಿಜೆಪಿಯ ಬಳ್ಳಾರಿ ಚಲೋ ಪಾದಯಾತ್ರೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಸಂಜೆ 6:40.
1: ಹಮ್ ಆಕಾಶವಾಣಿ ಬೆಂಗಳೂರು ಸೇ ಬೋಲ್ ರಹೆ ಹೈ. ಉರ್ದು ಪ್ರೋಗ್ರಾಮ್ ಕಹಕಶಾ.
2: کہکشاں پروگرام سننے والے سبھی سامعین کو ہمارا خلوص بھرا آداب.
3: میرا نام پروفیسر میمنون سعید ہے. میں بنگلور یونیورسٹی کا شعبہ اردو کا وظیفہ یاب پروفیسر ہوں اور ہم گفتگو کر رہے ہیں قومی یکجہتی اور عصر حاضر کے بارے میں. محترمہ شائستہ یوسف صاحبہ بھی موجود ہیں اور ہم اس موضوع پر گفتگو کریں گے اور اس کے مختلف پہلوؤں کا جائزہ لیں گے. قومی یکجہتی کا تصور جو ہے میرا خیال ہے کہ صرف ہندوستان سے وابستہ ہے. دوسرے بھی دنیا میں بہت سارے ممالک ہیں جن کے بارے میں ہم نے کبھی نہیں سنا کہ وہاں قومی یکجہتی پر گفتگو ہو رہی ہو, تبادلہ خیال ہو رہا ہو اور اس پر کتابیں لکھی جا رہی ہوں. ایک ایسا تصور ہے جس کا براہ راست تعلق صرف ہندوستان سے ہے. اس کی وجہ بھی یہ ہے کہ دنیا میں جتنے بھی ممالک ہیں وہاں کی قومیت واضح اور

ಆಕಾಶವಾಣಿ ಮೈಸೂರು ಎಫ್ಎಂ 100.6 ಸಮಯ 3 ಗಂಟೆ. ಈಗ ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ. ಕಾರ್ಯಕ್ರಮದ ಮೊದಲಿಗೆ ಪ್ರಸಾರವಾಗ್ತಾ ಇದೆ ಕಲಾಕಾರ್ ಚಿತ್ರದ ಒಂದು ಗೀತೆ.

ಕೇಳುಗರೇ, ಇದೊಂದು ಪ್ರಕಟಣೆ ಇದೆ, ಗಮನಿಸಿ. ಜಿಲ್ಲಾ ಅಂಗವಿಕಲರ ಕಲ್ಯಾಣಾಧಿಕಾರಿ, ವಿಕಲಚೇತನರ ಮತ್ತು ಹಿರಿಯ ನಾಗರಿಕರ ಸಬಲೀಕರಣ ಇಲಾಖೆ, ಜಿಲ್ಲಾ ಕಚೇರಿ ಮೈಸೂರು. ಇವರಿಂದ ಬಂದ ಪ್ರಕಟಣೆಯ ಪ್ರಕಾರ, ಅಕ್ಟೋಬರ್ ತಿಂಗಳ 1ನೇ ತಾರೀಕು ರಾಜ್ಯ ಸರ್ಕಾರವು ಆಚರಿಸುವ ವಿಶ್ವ ಹಿರಿಯರ ನಾಗರಿಕರ ದಿನಾಚರಣೆ ಸಂಬಂಧ ವಿವಿಧ ಕ್ಷೇತ್ರಗಳಾದ ಶಿಕ್ಷಣ ಕ್ಷೇತ್ರ, ಸಾಹಿತ್ಯ, ಕಲೆ, ಕಾನೂನು, ಪ್ರತಿಭೆ, ಕ್ರೀಡೆ ಮತ್ತು ಹಿರಿಯ ನಾಗರಿಕರ ಕ್ಷೇತ್ರದಲ್ಲಿ ಸಮಾಜ ಸೇವೆ, ಈ ವಿವಿಧ ಕ್ಷೇತ್ರಗಳಲ್ಲಿ ಗಣನೀಯ ಸೇವೆ ಸಲ್ಲಿಸಿದ 6 ವೈಯಕ್ತಿಕ ಪ್ರಶಸ್ತಿಗಳು ಹಾಗೂ ಹಿರಿಯ ನಾಗರಿಕರ ಕ್ಷೇತ್ರದಲ್ಲಿ ಉತ್ತಮವಾಗಿ ಕಾರ್ಯನಿರ್ವಹಿಸುತ್ತಿರುವ 1

ಸಂಸ್ಥೆಗೆ ಪ್ರಶಸ್ತಿಗಳನ್ನು ಸೇರಿ ಒಟ್ಟು 7 ಪ್ರಶಸ್ತಿಗಳಿಗೆ ರಾಜ್ಯ ಸರ್ಕಾರವು ಅರ್ಜಿಗಳನ್ನು ಆಹ್ವಾನಿಸಲಾಗಿದೆ. ಅರ್ಜಿಗಳನ್ನು ನಿಗದಿತ ನಮೂನೆಯಲ್ಲಿ ಜಿಲ್ಲಾ ಅಂಗವಿಕಲರ ಕಲ್ಯಾಣಾಧಿಕಾರಿಗಳಿಗೆ ಇದೇ ತಿಂಗಳ 11ನೇ ತಾರೀಕಿನ ಒಳಗಾಗಿ ಆಸಕ್ತ ವ್ಯಕ್ತಿ ಅಥವಾ ಸಂಸ್ಥೆಗಳು ಸಲ್ಲಿಸಬೇಕಾಗಿರುತ್ತದೆ. ಅರ್ಜಿ ನಮೂನೆಗಳನ್ನು ಜಿಲ್ಲಾ ಅಂಗವಿಕಲರ ಕಲ್ಯಾಣಾಧಿಕಾರಿಗಳ ಕಚೇರಿಯಲ್ಲಿ ಅಗತ್ಯ ಮಾಹಿತಿ ನೀಡಿ ಪಡೆದುಕೊಳ್ಳಬಹುದಾಗಿರುತ್ತದೆ. ಕನ್ನಡದಲ್ಲಿ ಭರ್ತಿ ಮಾಡಿದ ಅರ್ಜಿಗಳನ್ನು ದ್ವಿಪ್ರತಿಯಲ್ಲಿ ಅಗತ್ಯ ದಾಖಲಾತಿಗಳೊಂದಿಗೆ ಸಲ್ಲಿಸಲು ಕೋರಲಾಗಿದೆ. ಹೆಚ್ಚಿನ ಮಾಹಿತಿಗಾಗಿ ಜಿಲ್ಲಾ ಅಂಗವಿಕಲರ ಕಲ್ಯಾಣಾಧಿಕಾರಿಗಳು ಜಿಲ್ಲಾ ಕಚೇರಿ ರಸ್ತೆ ತಿಲಕ್ ನಗರ ಮೈಸೂರು ಅವರನ್ನು ಸಂಪರ್ಕಿಸಬಹುದು ಅಥವಾ ದೂರವಾಣಿ ಸಂಖ್ಯೆ 249033333 ಮತ್ತೊಮ್ಮೆ ಕಚೇರಿ ದೂರವಾಣಿ ಸಂಖ್ಯೆ 249033333 ಮತ್ತೊಂದು 249011 ಮೈಸೂರಿನ ಎಸ್ಟಿಡಿ ಕೋಡ್ 08221 ಸಂಪರ್ಕಿಸಬಹುದು ಎಂದು ಜಿಲ್ಲಾ ಅಂಗವಿಕಲರ ಕಲ್ಯಾಣಾಧಿಕಾರಿಗಳ ಕಚೇರಿ ಇವರಿಂದ ಬಂದ ಪ್ರಕಟಣೆ ತಿಳಿಸುತ್ತದೆ. ಕೇಳುಗರೆ, ಇದು ನಿಮ್ಮ ಮೆಚ್ಚಿನ ಮೈಸೂರು ಆಕಾಶವಾಣಿ ಕೇಂದ್ರ FM 100.6. ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಇನ್ನು ಮುಂದೆ ಆಲಿಸೋಣ ಗೋರಾ ಔರ್ ಕಾಲಾ ಚಿತ್ರದ ಗೀತೆಯನ್ನು. ಹಾಡಿದ್ದಾರೆ ಮುಕೇಶ್ ಹಾಗೂ ಲತಾ ಮಂಗೇಶ್ಕರ್. ಆನಂದ್ ಬಕ್ಷಿಯವರ ಸಾಹಿತ್ಯಕ್ಕೆ ಸಂಗೀತ ನೀಡಿದ್ದಾರೆ ಲಕ್ಷ್ಮೀಕಾಂತ್ ಪ್ಯಾರಲಾಲ್ ಜೋಡಿ.

0: ದೇವನೂರು ಮಹಾದೇವ ಅವರ ದ್ಯಾವನೂರು ಕತೆಗಳ ಬಾನುಲಿ ನಾಟಕ ಸರಣಿ.
1: ಊರ ಮುಂದಲ ಗುಡಿ ಅದು ಮಾರಿಯ ಗುಡಿ.
0: ಪ್ರತಿ ಶನಿವಾರ ರಾತ್ರಿ 8 ಗಂಟೆಗೆ.
1: ದ್ಯಾವನೂರಿಗೆ ಡಂಬರು ಬಂದದು, ಹಳ್ಳಿಗೆ ದಿಲ್ಲಿಯ ಬಣ್ಣ ಬಂದದು.
0: ದೇವನೂರು ಮಹಾದೇವ ಅವರ ದ್ಯಾವನೂರು ಕಥಾನಾಟಕ ಸರಣಿ ಪ್ರತಿ ಶನಿವಾರ ರಾತ್ರಿ 8 ಗಂಟೆಗೆ. ಈ ನಾಟಕ ಸರಣಿಯನ್ನು ಜಗತ್ತಿನಾದ್ಯಂತ ನ್ಯೂಸ್ ಆನ್ ಏರ್ ಆಪ್ನಲ್ಲೂ ಕೇಳಬಹುದು.

ಕಿಶೋರ್ ಕುಮಾರ್ ಅವರ ಧ್ವನಿಯಲ್ಲಿ ಸನಂ ತೇರಿ ಕಸಂ ಚಿತ್ರದ ಗೀತೆ ಪ್ರಸಾರವಾಗ್ತಾ ಇದೆ. ಗುಲ್ಷನ್ ಬಾವ್ರಾ ಅವರ ಸಾಹಿತ್ಯ, ಸಂಗೀತ ಸಂಯೋಜನೆ ಆರ್ ಡಿ ಬರ್ಮನ್.

0: ಆತ್ಮೀಯ ಕೇಳುಗರೇ, ಇದೇ ಶುಕ್ರವಾರ ಬೆಳಗ್ಗೆ 9 ಗಂಟೆಗೆ ಯೋಗವಾಣಿ ನಿತ್ಯ ಯೋಗ ಕುರಿತ ಬಾನುಲಿ ಸರಣಿಯಲ್ಲಿ ಯೋಗ ಮತ್ತು ಅನುಸಂಧಾನ ಈ ಕುರಿತು ನವದೆಹಲಿಯ ಕೇಂದ್ರೀಯ ಯೋಗ ಮತ್ತು ಪ್ರಕೃತಿ ಚಿಕಿತ್ಸಾ ಅನುಸಂಧಾನ ಸಂಸ್ಥಾನದ ಪೂರ್ವ ನಿರ್ದೇಶಕರಾದ ಡಾ ರಾಘವೇಂದ್ರ ರಾವ್ ಅವರೊಂದಿಗೆ ಸಂದರ್ಶನ ಕೇಳುವಿರಿ.
1: ಅಂದ್ರೆ ಈಗ ಕೀಮೋಥೆರಪಿ ಕೊಟ್ಟಾಗ ಕೆಲವು ಕೀಮೋಥೆರಪಿ ಡ್ರಗ್ಸ್ ಯಾವ ಥರ ಇರುತ್ತೆ ಅಂದರೆ ಮರವಾಗುತ್ತೆ ಎಲ್ಲರಿಗೂ, ಹಂಗೆ ಜಾಸ್ತಿ ಜಾಸ್ತಿ ಆಗ್ತಾ ಕ್ರಮೇಣ ಆಗ್ತಾ ಅವ್ರಿಗೆ ಡಿಮೆನ್ಷಿಯಾ ಅಂತ ಹೇಳ್ತೀವಿ, ಅದು ಶುರು ಆಗುತ್ತೆ. ಸೊ ಅದನ್ನು ಕಮ್ಮಿ ಮಾಡೋಕ್ಕೆ ನಾವು ಯೋಗ ಮಾಡ್ಯೂಲ್ ಅಂತ ತಯಾರು ಮಾಡಿದ್ವಿ. ಅದರಲ್ಲಿ ಏನು ಕಂಡು ಬಂತು ಅಂದರೆ ಆ ಯೋಗ ಯೂಸ್ ಮಾಡೋದ್ರಿಂದ ನಿಮ್ಮ ಜ್ಞಾಪಕ ಶಕ್ತಿ ಹಂಗೆ ರಿಟರ್ನ್ ಆಯಿತು.

ಕೇಳಿ, ಇದೇ ಶುಕ್ರವಾರ ಬೆಳಗ್ಗೆ 9 ಗಂಟೆಗೆ ಯೋಗವಾಣಿ ನಿತ್ಯ ಯೋಗ ಕುರಿತ ಬಾನುಲಿ ಸರಣಿ ನಿಮ್ಮ ಮೆಚ್ಚಿನ ಆಕಾಶವಾಣಿ ಮೈಸೂರು ಕೇಂದ್ರ.

ಒಪೆರಾ ಹೌಸ್ ಚಿತ್ರದ ಒಂದು ಗೀತೆ ಪ್ರಸಾರವಾಗ್ತಾ ಇದೆ. ಹಾಡಿರುವ ಗಾಯಕರು ಲತಾ ಮಂಗೇಶ್ಕರ್ ಹಾಗೂ ಮುಕೇಶ್. ಮಜ್ರು ಸುಲ್ತಾನ್ಪುರಿ ಅವರ ಸಾಹಿತ್ಯ, ಸಂಗೀತ ಚಿತ್ರಗುಪ್ತ

0: ಪ್ರತಿ ಗುರುವಾರ ಸಂಜೆ 6:50 ಕೃಷಿರಂಗ ಕಿಸಾನ್ ವಾಣಿಯಲ್ಲಿ
1: ತೋಟಗಾರಿಕೆ ಬೆಳೆಗಳಲ್ಲಿ ಅತ್ಯಾಧುನಿಕ ತಾಂತ್ರಿಕತೆಗಳ ಅಳವಡಿಕೆ,
0: ಇಲಾಖೆ ಯೋಜನೆಗಳ ಸದ್ಬಳಕೆ,
1: ಕೊಯ್ಲೋತ್ತರ ತಂತ್ರಜ್ಞಾನಗಳು ಹಾಗೂ ಮೌಲ್ಯವರ್ಧನೆಯ ಮಾಹಿತಿ,
0: ತಂತ್ರಜ್ಞರು ಹಾಗೂ ಅಧಿಕಾರಿಗಳೊಂದಿಗೆ ನೇರ ಫೋನ್ ಇನ್ ಕಾರ್ಯಕ್ರಮ,
1: ಉತ್ತಮ ಕೇಳುಗರ ಆಯ್ಕೆಗೆ ಮುಕ್ತ ಪರೀಕ್ಷೆ ಸರಣಿಯ ವಿಶೇಷ.

0: ಮರೆಯದೇ ಕೇಳಿ.
1: ಪ್ರತಿ ಗುರುವಾರ ಸಂಜೆ 6:50 ಕೃಷಿರಂಗ ಕಿಸಾನ್ ವಾಣಿಯಲ್ಲಿ
0: ತೋಟಗಾರಿಕೆ ಬೆಳೆಗಳಲ್ಲಿ ಸಮಗ್ರ ಬೇಸಾಯ ಕ್ರಮಗಳು ಹಾಗೂ ಸುಸ್ಥಿರ ಕೃಷಿಯ ಬಾನುಲಿ ಸರಣಿ
1: ಹಣ್ಣು ಹೊನ್ನು
2: ಹಣ್ಣು ಕೊಂಬುವ ಬನ್ನಿರಿ.
3: ಕಾರ್ಯಕ್ರಮದ ಕಡೆಗೆ ಲತಾ ಮಂಗೇಶ್ಕರ್ ಅವರು ಹಾಡಿರುವ ಚೋರಿ ಚೋರಿ ಚಿತ್ರದ ಗೀತೆ, ಹಸ್ರತ್ ಜೈಪುರಿ ಅವರ ಸಾಹಿತ್ಯ, ಸಂಗೀತ ಸಂಯೋಜನೆ ಶಂಕರ್ ಜೈಕಿಶನ್.

ಇದುವರೆಗೆ ಹಿಂದಿ ಚಿತ್ರಗೀತೆಗಳನ್ನ ಎಫ್ಎಂ 100.6 ಕೇಳಿದಿರಿ. ಆಕಾಶವಾಣಿ ಮೈಸೂರು ಎಫ್ಎಂ 100.6, ಸಮಯ 3:30. ಈಗ ರಾಷ್ಟ್ರೀಯ ಶೈಕ್ಷಣಿಕ ಕಾರ್ಯಕ್ರಮ ಸರಣಿ ಉಮಂಗ್, ಪ್ರಾಯೋಜಕರು ಸಿಐಇಟಿ ಹಾಗೂ ಎನ್ಸಿಇಆರ್ಟಿ, ನವದೆಹಲಿ.

0: ಸಮಯ 4:30. ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.
1: ಆಕಾಶವಾಣಿ ಮೈಸೂರು. ಸಂಧ್ಯಾರಾಗ.
2: ರಾಷ್ಟ್ರಕವಿ ಕುವೆಂಪು ಅವರು ಕುಲಪತಿಗಳಾಗಿದ್ದಾಗ ಅವರ ಮಾರ್ಗದರ್ಶನದಲ್ಲಿ ಮೈಸೂರು ವಿಶ್ವವಿದ್ಯಾನಿಲಯದ ಆವರಣದಲ್ಲಿ ಸಸಿಗಳನ್ನು ಬೆಳೆಸಿದ ಪರಿಸರ ಪ್ರೇಮಿ ಮೇಸ್ತ್ರಿ ಮಾದಯ್ಯ ಅವರೊಂದಿಗೆ ಆತ್ಮೀಯ ಮಾತುಕತೆ. ಇವರೊಂದಿಗೆ ಭಾಗವಹಿಸುತ್ತಾರೆ ಜಿಎನ್ ಮಂಜುನಾಥ್.
1: ಪ್ರೀತಿಯ ಕೇಳುಗರೆ ನಮಸ್ಕಾರ. ಸಂಧ್ಯಾರಾಗ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ. ಇವತ್ತು ನಮ್ಮ ಜೊತೆ ಇದ್ದಾರೆ 94 ಇಳಿವಯಸ್ಸಿನ ಮೇಸ್ತ್ರಿ ಮಾದಯ್ಯ ಅವರು. ಇವರ ವಿಶೇಷತೆ ಏನು ಅಂತಂದ್ರೆ, ರಾಷ್ಟ್ರಕವಿ ಕುವೆಂಪು ಅವರು ಮೈಸೂರು ವಿಶ್ವವಿದ್ಯಾನಿಲಯದ ಮೊದಲ ಕುಲಪತಿಗಳಾಗಿ ಅಧಿಕಾರವನ್ನು ವಹಿಸಿಕೊಂಡ್ರು. ಆ ಸಮಯದಲ್ಲಿ ಇವರು ಮೈಸೂರಿನ ಜ್ಞಾನಕಾಶಿಯನ್ನ ಸಸ್ಯಕಾಶಿಯಾಗಿ ಮಾಡಿದ ಮೇಸ್ತ್ರಿಯವರು, ಪರಿಸರ ಪ್ರೇಮಿ. ಬನ್ನಿ, ಅವರ ಜೀವನದ ಅನುಭವ, ಅವರ ವೃತ್ತಿಯ ಅನುಭವವನ್ನ ಅವರಿಂದಲೇ ತಿಳ್ಕೊಡೋಣ. ಮೇಸ್ತ್ರಿ ಮಾದಯ್ಯ ಅವರಿಗೆ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ.
3: ನಮಸ್ಕಾರ ಸರ್.
1: ಮಾದಯ್ಯ ಅವರೇ, ನಿಮಗೆ ಕುವೆಂಪು ಅವರ ಪರಿಚಯ ಮೊದಲಿಗೆ ಹೇಗಾಯಿತು ಅಂತ ಹೇಳ್ತೀರಾ?
3: ಪರಿಚಯ ಅಂದ್ರೆ 55 ನಾನು ಆರ್ಟಿಕಲ್ಚರ್ ಡಿಪಾರ್ಟ್ಮೆಂಟ್ ಕೆಲಸಕ್ಕೆ ಬಂದೆ. 9 ನಾನು ಆರ್ಟಿಕಲ್ಚರ್ ಡಿಪಾರ್ಟ್ಮೆಂಟ್ ಕೆಲಸ ಮಾಡಿದೆ. ಕರ್ಜನ್ ಪಾರ್ಕ್ನಲ್ಲಿ ಗಾರ್ಡನ್ ಡಿಪಾರ್ಟ್ಮೆಂಟ್ ಆದರೆ ಗೌರ್ಮೆಂಟ್ ಹೌಸು, ದಲಿತ ಮಾಲು ಇವೆಲ್ಲ ನಮ್ಮ ಸೆಕ್ಷನ್ಗಳು. ಎಲ್ಲಿ ಬೇಕಾದ್ರೆ ನಮಗೆ ಕಳಿಸೋರು ಕೆಲಸ ಮಾಡಬೇಕಾದ್ರೆ. ಆಗ ನಾನು ಗೌರ್ಮೆಂಟ್ ಸಿಂದ ದಲಿತ ಮಾಲಿಗೆ ಹಾಕಿದ್ರು, ಕೆಲಸ ಮಾಡ್ತಾ ಇದ್ದೆ 54. ಆವಾಗ ಅದೇನಾಯ್ತು ಅಂದರೆ, ಗಂಗೋತ್ರಿಯನ್ನ ನಮ್ಮ ಕುವೆಂಪು ಅವರು ಮಾದ್ರ ಕಡೆಯಿಂದ ಅವರು ಬೌಂಡ್ರಿ ವಹಿಸ್ಕೊಂಡ ಮೇಲೆ ಅವರು ವಿ ಸಿ ಆಗಿ ಬೌಂಡ್ರಿ ಹೋದರು. ಮೈಸೂರು ಯೂನಿವರ್ಸಿಟಿ ಮಾಡಿದವರು ನಮ್ಮ ಕುವೆಂಪು ಅವರು, ಜಯಲಕ್ಷ್ಮಿ ವಿಳಾಸ ಅಂತ ಅವ್ರ ಕಾಲದಲ್ಲಿ. ನಮ್ಮ ಯೂನಿವರ್ಸಿಟಿಗೆ ವಹಿಸ್ಕೊಂಡ ಮೇಲೆ ಮಾನಸ ಗಂಗೋತ್ರಿ ಎಸ್ಟೇಟ್ ಅವರು ನಮ್ಮ ಕುವೆಂಪು ಅವರು, ಇಡೀ ಬೌಂಡ್ರಿಗೆಲ್ಲ ಅವರು ಯೂನಿವರ್ಸಿಟಿಗೆ ಅವರು ಅಧಿಪತಿಗಳು. ಆವಾಗ ನಮಗೆ 1000 ಜಮೀನು ನಮ್ಗೆ ವಹಿಸ್ಕೊಂಡ ಮೇಲೆ ಅಲ್ಲಿಗ ಬೌಂಡ್ರಿಗೆ 3 ಇಂಜಿನಿಯರ್ಗಳು, ಒಬ್ಬರು ಎಜುಕೇಟಿವ್ ಇಂಜಿನಿಯರ್ ನಂಜಪ್ಪ ಅನ್ಬಿಟ್ಟು, ಎರಡನೇವರು ಅಶ್ವಿನ್ ಇಂಜಿನಿಯರು ಬಜ್ಜೇಗೌಡರು ಅಂತ, ಮೂರನೇವರು ನಾರಾಯಣಪ್ಪ ಅಂತ, ಅವರು ಇಂಜಿನಿಯರ್ಗಳು. ಅವ್ರ ಜೊತೆಗೆ

0: ನಾವು ಸೇರಿಕೊಂಡು ನಾಲ್ಕು ಜನ ಸೇರಿಕೊಂಡು ಇಡೀ ಬೌಂಡ್ರಿ ಸರ್ವೆ ಮಾಡಿದ್ರು. ಅವ್ರ ಕಾಲದಲ್ಲಿ ಬರೀ ಭೂದಳ ಓಣಿ ಗಾಡಿ ರಸ್ತೆ ಇತ್ತು ಅವ್ರ ಕಾಲದಲ್ಲಿ. ನಮ್ಮ ರೈತರು ಜಮೀನು ವ್ಯವಸಾಯ ಮಾಡ್ತಾ ಇದ್ರು. ಆವಾಗ ನಮ್ಗೆ ವಹಿಸ್ಕೊಂಡ ಮೇಲೆ ನಾವು ಮೊದಲೇ ಮಾಡಿದ ಬೌಂಡ್ರಿಗೆ ಗಂಗೋತ್ರಿ ಹೆಸರಿಟ್ಟ ಬೌಂಡ್ರಿ, ಅದನ್ನು ಬಿಟ್ಟರೆ ಬಾಕಿ ಯಾವ ಬಿಲ್ಡಿಂಗ್ ಇಲ್ಲ. ಅವಾಗ ಫುಲ್ಲು ಮೈದಾನ. ಅವಾಗ ಫಸ್ಟು ರೋಡ್ ಶುರು ಮಾಡಿದ್ರು. ರೋಡ್ ಶುರು ಆದಮೇಲೆ 59 ರೋಡ್ ಶುರು ಮಾಡಿ 62 ಇಸ್ವಿಗೆ ರೋಡ್ ಕ್ಲಿಯರ್ ಆಯ್ತು.
1: ಮೂರು ವರ್ಷ ಆಯ್ತು
0: ಎಲ್ಲ ರೋಡ್ ಎಲ್ಲ ರೆಡಿ ಆಗಬೇಕಾದ್ರೆ ಇದರಲ್ಲಿ 3 ವರ್ಷ ಆಯ್ತು. ಆದಮೇಲೆ ನನಗೆ ಇಂಜಿನಿಯರ್ ಪ್ಲಾನ್ ನಾನು ಕೈ ಕೊಟ್ಬಿಟ್ಟಿದ್ರು, ರೆಡಿ ಬೌಂಡ್ರಿ ಕೊಟ್ಬಿಟ್ಟಿದ್ರು. ಪ್ಲಾನ್ ಪ್ರಕಾರ ಕೆಲಸ ಮಾಡಿಸ್ತಾ ಇದ್ದೆ. ಎಲ್ಲ ಆದಮೇಲೆ 62 ಏಪ್ರಿಲ್ 10 ನಾನು ಗಿಡ ಹಾಕೋದು ಶುರು ಮಾಡಿದೆ.
1: ಮೊದಲ ಗಿಡ ನೆಟ್ಟಿದ್ದು ಅವತ್ತು.
0: ಮೊದಲೇ ಗಿಡ
1: ಯಾವ ಗಿಡ ನೆಟ್ರಿ ಅಂತ
0: ಹೇಳ್ತೀನಿ. ಫಸ್ಟ್ ಎಲ್ಲ ರೋಡ್ ಹಾಕಿದ್ಮೇಲೆ ಫಸ್ಟ್ ಗಿಡ ಹಾಕ್ತಾಯಿದ್ದು ತುಲ್ಟಾಪುರಂ ಅಂತ ಫಸ್ಟ್ ಗಿಡ. ಎರಡನೇ ರೋಡ್ಗೆ ಗೋಲ್ಡ್ ಮೋರ್. ಮೂರನೇದು ನಮ್ಮ ಕುವೆಂಪು ಸ್ಥಾಪನೆ ಮಾಡಿದಾರಲ್ಲ ಆ ರೋಡ್ಗೆ ಹಾಕಿದ್ದೀನಲ್ಲ ಮಾಗನಿ ಅಂತ. ಅದಕ್ಕೆ ಐದನೇ ರೋಡು ಜಗರಣ್ಣ ಅಂತ, ಬ್ಲೂ ಕಲರ್ ಫ್ಲವರ್, ಯೆಲ್ಲೋ ಕಲರು, ಬ್ಲೂ ಕಲರು, ರೆಡ್ ಕಲರು, ಪಿಂಕ್ ಕಲರು. ಇನ್ನೊಂದು ಕಡೆ ಕ್ಯಾಶೆ ಜಮೀನಕ್ಕ, ಇನ್ನೊಂದು ಕಡೆ ಕ್ಯಾಶೆ ವಿನಿಸರ, ಇನ್ನೊಂದು ಕಡೆ ಇವೆಲ್ಲ ರೋಡ್ ಗಿಡೆಲ್ಲ ಪೂರ್ತಿ ಕ್ಲಿಯರ್ ಆದಮೇಲೆ ತೆಂಗಿನ ತೋಟ, ಸೀಪೆ ತೋಟ, ಸಪೋಟ ತೋಟ, ಮೌನ್ ತೋಟ ಇವೆಲ್ಲ ಮಾಡಿದೆ. ಇಡೀ ಬೌಂಡ್ರಿಗೆಲ್ಲ ಮಾಡಿದೆ ನಾನು. ಆ ಟೈಮ್ನಲ್ಲಿ ಎಲ್ಲ ನಮ್ಮ ಕುವೆಂಪು ಅವರೇ.
1: ನಿಮ್ಮ ಮತ್ತು ಕುವೆಂಪು ಅವರ ಒಡನಾಟ ಹೇಗಿತ್ತು? ಅವರು ನಿಮ್ಮನ್ನು ಹೇಗೆ ಮಾತಾಡಿಸ್ತಾ ಇದ್ರು, ಹೇಗೆ ಪ್ರೀತಿಯಿಂದ ನೋಡ್ತಾ ಇದ್ರು, ಅದನ್ನೊಂದಿಷ್ಟೇ
0: ಹೇಳ್ತೀನಿ ಸರ್. ಹೇಳ್ತೀನಿ, ಅವರು ಮೇಸ್ತ್ರಿ ಬೇಕು ಅಂತ ಕಾಲ್ ಮಾಡಿದ್ರು. ಕ್ರಾಪಳದಲ್ಲಿ ಇಂಟರ್ವ್ಯೂ ಹೋದೆ, ನಾವು ಅಪ್ಲಿಕೇಶನ್ ಆಗಿದೆ, ಇಂಟರ್ವ್ಯೂ ಹೋದೆ. ಇಂಟರ್ವ್ಯೂನಲ್ಲಿ ಕ್ರಾಪಳ ಸೆಲೆಕ್ಟ್ ಆದೆ. ಸೆಲೆಕ್ಟ್ ಆದ ತಕ್ಷಣನೇ ಕುವೆಂಪು ಥರ ನಾನು ಬಂದೆ. ಆಗ ನಾನು ಕರ್ಕೊಂಡು ಗಂಗೋತ್ರಿ ಬೌಂಡ್ರಿ ಜೊತೆಲೇ ಇದ್ದು 3 ಇಂಜಿನಿಯರ್ಗಳು, ಅವರು ನಾನು, ಇಡೀ ಜನರೆಲ್ಲ ಇಡೀ ಬೌಂಡ್ರಿ ಎಲ್ಲ ಅದನ್ನು ಮೀಟ್ ಮಾಡ್ಕೊಂಡ್ರು ನನಗೆ. ಅವಾಗ ಆಗ ಮುಂದೆ 4 ಒಂದಾದ ನಾವು ಇಂಜಿನಿಯರ್ 3 ನಾನೊಬ್ಬ, ನಮ್ಮ ಕುವೆಂಪು ಅಧಿಪತಿಗಳು. ಆ ಕೆಲಸ ಶುರು ಮಾಡಿದ್ರು ಸರ್.
1: ಅವಾಗಿಂದ ಕುವೆಂಪು ಅವ್ರ ಜೊತೆ ಪ್ರೀತಿ ಒಡನಾಟ ಬೆಳೀತು. ನಿಮ್ಗೆ
0: ಬೆಳೀತೀವಿ ಸರ್. ನಾನು ಸರ್ ಕೆಲಸ ಶುರು ಮಾಡಿದ್ಮೇಲೆ ಬರೋರು, ಬಂದು ನೋಡೋರು, ನನ್ನ ಬೆಂತಟ್ಟವ್ರು ಹೇಳಿ ನನಗೆ ಚೆನ್ನಾಗಿ ಕೆಲಸ ಮಾಡಿಸಿ, ನೀನು ಹಿಂಗೆ ಮಾಡ್ಕೊಂಡು ಹೋಗಿ ಅಂತೇಳಿ ನನಗೆ ಬೆಂತಟ್ಟವ್ರು.
1: ಮೈಸೂರು ವಿಶ್ವವಿದ್ಯಾನಿಲಯ ಅದೊಂದು ಜ್ಞಾನಕಾಶಿ.
0: ಹೌದೌದು,
1: ಜ್ಞಾನಕಾಶಿಯನ್ನ ಸಸ್ಯ ಕಾಶಿಯಾಗಿ ಮಾಡಿದ ಹೆಗ್ಗಳಿಕೆ ನಿಮ್ಮದು. ಅದು ಕುವೆಂಪು ಅವರಂತ ಶ್ರೇಷ್ಠ ಸಾಹಿತಿಗಳ ಮುಂದೆ ಕೆಲಸ ಮಾಡೋದು ಅಂತಂದ್ರೆ ಒಂದು ಸದವಕಾಶ.
0: ಈ
1: ಆರಂಭದ ದಿನಗಳಲ್ಲಿ ಬರೀ ಕಲ್ಲು ಮುಳ್ಳುಗಳೇ ಅಲ್ಲಿ ಇರ್ತಾ ಇತ್ತು.
0: ಎಲ್ಲ ಬರೀ ಮೈದಾನ, ಬರೀ ಕಲ್ಲು ಮುಳ್ಳು, ಭೂತಗಳ ಓಣಿ, ಗಾಡಿ ರಸ್ತೆ ಎಲ್ಲ ಪೂರ್ತಿ ಅಲ್ಲಿ ಎಲ್ಲ ಆಗಿರೋದನ್ನ ನಾವು 3 ಶುರು ಮಾಡ್ದೇವ್ ಸರ್. ನಾವು 3 ಶುರು ಮಾಡಿದ್ವು. ಆಗ ಶುರುವಾಯ್ತು ನೋಡಿ ಗಿಡಗಳಿಗೆ, ಇದಕ್ಕೆ 1000 ಗಿಡ ಹಾಕಿದ್ದೀನಿ. ಇಲ್ಲಿ ಲೆಕ್ಕ ಇಲ್ಲಂಗೆ ಒಂದೊಂದು ರೋಡ್ಗೆ ಒಂದೊಂದು ವೆರೈಟಿ ಫ್ಲವರ್ ಬರಬೇಕು. ಆ ಥರ ಗಿಡಗಳು, ಸೀಬೆ ಗಿಡಗಳು, ತೆಂಗಿನ ತೋಟಗಳು, ಸಪೋಟ ಗಿಡಗಳು. ರೋಡ್ ಗಿಡ ಮುಗಿದ ಮೇಲೆ ಸೀಬೆ ಸಪೋಟ ತೆಂಗಿನ ಹಾಕೋದಕ್ಕೆ ಶುರು ಮಾಡ್ಕೊಂಡೆ.
1: ಈಗಲೂ ಆ ಗಿಡಗಳನ್ನ ನೋಡಿದ್ರೆ ಏನ್ ಅನ್ಸುತ್ತೆ ನಿಮಗೆ?
0: ಈಗ ನನಗೆ ಬಹಳ ಸಂತೋಷ ಆಗೈತೆ ಸರ್. ನನಗೆ ಏನ್ ಬೆಳೆದಿಂತವೆ, ಏಕಾದಂಗೆ ಬೆಳೆದಿಂತವೆ, ಬಹಳ ಸಂತೋಷ ಆಗೈತೆ. ನಾನು ಆ ಕಾಲದಲ್ಲಿ ಹಾಕಿದೆ, ಇವತ್ತು ನನಗೆ ಸಂತೋಷ ಆಗೈತೆ ನೋಡಕ್ಕೆ.
1: ಒಂದೊಂದು ನಿಮ್ಮ ಹೆಸರುಗಳನ್ನ ಹೇಳ್ತಾ ಇರತ್ತೆ, ಇದು ಮಾದಯ್ಯ ಅವ್ರು ನೆಟ್ಟಿದ್ದು, ಮಾದಯ್ಯ ಅವ್ರು ನೆಟ್ಟಿದ್ದು ಅಂತ ಹೇಳ್ತಾ ಇರತ್ತೆ.
0: ಹೌದೌದು ನಿಜ ಸರ್, ನಿಜ. ಈಗಲೂ ಅಲ್ಲಿಂದ ಇಲ್ಲಿವರೆಗೆ ಅವ್ರ ಕಾಲದಲ್ಲಿ ಗಿಡ ಹಾಕ್ದವನೇ ಎರಡನೇನು ನಾನು. ರಾಜರ ಕಾಲ ಬಿಟ್ರೆ ಎರಡನೇ, ನಮ್ಮ ಕುವೆಂಪುರು ನಮ್ಮ ಯೂನಿವರ್ಸಿಟಿ ಬಂದ್ಮೇಲೆ ಗಿಡ ಶುರು ಮಾಡ್ದವನೇ ನಾನು. ಅದಕ್ಕೆ ನನ್ನ ಸಪೋರ್ಟ್ ನಮ್ಮ ಕುವೆಂಪು.
1: ಕುವೆಂಪು
0: ಅವ್ರನ್ನ ಗಿಡ ಹಾಕ್ತಾ ಇದ್ರೆ ನನಗೆ ಬರೋರು ಕೋವಿಡ್ ನಿಂತ್ಕೊಳ್ಳೋರು ನೋಡ್ತಾ ಇಡೀ ಪ್ಲಾನ್ ನನಗೆ ಕೈ ಕೊಟ್ಬಿಟ್ಟಿದ್ರಲ್ಲ, ಇಡೀ ಬೌಂಡ್ರಿನ ಪ್ಲಾನ್ ಪ್ರಕಾರ ಕೆಲಸ ಮಾಡೋಕ್ಕವ್ರು ಭಾಳ ಖುಷಿ ಪಡೋದು. ಅವ್ರಿಗೆ ನಾನು ಏನದು ಯಾರು ತೋರಿಸ್ಕೊಂಡನಲ್ಲ, ಪ್ಲಾನ್ ಪ್ರಕಾರ ನಾನು ಕರೆಕ್ಟಾಗಿ ಕೆಲಸ ಮಾಡೋದನ್ನ ಇಂಜಿನಿಯರ್ಗಳೇ ಆಗಲಿ ಕುಂಪಿಯವರು ಆಗಲಿ ಅಂತ ಪ್ಲಾನ್ ಇದೆ ಅಂತ ಹೋಗೋದೇನು ಬೇಕಾಗಿಲ್ಲ ರೀತಿಯಲ್ಲಿ ಮಾಡಿಸ್ಕೊಂಡೆ ಸರ್.
1: ಆ ಸಮಯದಲ್ಲಿ ಅವ್ರು ಕುವೆಂಪು ಅವ್ರೇನಾರು ಅಲ್ಲಿ ಕೂತು ಕವನಗಳನ್ನ, ಹಾಡುಗಳನ್ನ ಮತ್ತೆ ಲೇಖನಗಳನ್ನ ಬರೆದಿದ್ದ ನೆನಪುಂಟ ನಿಮ್ಗೆ
0: ಸರ್? ಅವ್ರು ಏನ್ ಮಾಡೋರು ಅಂದ್ರೆ ಚೇರಿತ್ತು ಒಂಚಿ ಅಂದ್ರೆ ಅವ್ರ ಕೋಲಲ್ಲಿ ಒಂಥರ ಸೇರ್ತಾರ. ಆ ಚೇರ್ ಹಾಕೊಂಡು ಹಂಗೇನೆ ನಿಂತ್ಕೊಳ್ಳೋರು ಕುಂತ್ಕೊಳ್ಳೋರು ಎಲ್ಲ ಬರೀತಾರೆ ಸರ್. ಅವ್ರು ನಮ್ಮ ಪಡೋದ ಕೆಲಸ ಮಾಡೋ ಅವ್ರ ಪಡೋ ಬರೀತಾರೆ. ಯಾವಾಗ ನಿಂತ್ ಕುಂತವ್ರಲ್ಲ ಅವರು, ಏನೇ ಮಾಡೇಬೇಕು ಅವರು, ಏನೇ ಆಗ್ಲಿ ಅವ್ರು ಮಾಡ್ತಾ ಇರ್ಬೇಕು. ಆ ರೀತಿನ ಹೊಂದಾಣಿಕೆ ಮೇಲೆ ಗಂಗೋತ್ರಿ ಬೆಳೆಸ್ತವ್ರು ನಾವು ಸರ್.
1: ಅವರ ಕವನಗಳನ್ನ ಹಾಡುಗಳನ್ನ ಓದಿದ ನೆನಪುಂಟ ನಿಮಗೆ
0: ಸರ್? ಅಷ್ಟು ಎಜುಕೇಶನ್ ಇಲ್ಲ ಸರ್.

0: ಕ್ಷೇತ್ರಕ್ಕೆ ಸೇನಿಲ್ಲ. ಕೆಲಸದ ನಾನು ಇದಾದ ಹೊರತು ಎಜುಕೇಶನ್ ಜಾಸ್ತಿ ಮಾಡಿಲ್ಲ ಸರ್.
1: ಎಜುಕೇಶನ್ ಪಡೆದವರಿಗಿಂತಲೂ ಮೀರಿ ಸಸ್ಯ ಸೇವೆಯನ್ನ ಮಾಡಿದ್ದೀನಿ, ಕಾಣಿಕೆಯನ್ನ ಕೊಟ್ಟಿದ್ದೀರಿ.
0: ಅದೆಲ್ಲ ಮಾಡಿದ್ದೀನಿ ಸರ್. ಎಲ್ಲೇ ಓದಿರೋರು ನನ್ನ ಹತ್ರ ಟ್ರೈನಿಂಗ್ ಬರೋರು,
1: ಅದು ಇಂಪಾರ್ಟೆಂಟ್.
0: ಅದಕ್ಕೆ ಟ್ರೈನಿಂಗ್ ಈ ಗಿಡದ ಬಗ್ಗೆ, ಈ ಬಡ್ಡಿಂಗ್, ಲೈರಿಂಗ್, ಗೋಟಿಂಗ್, ಆನಿಯಲ್ಸ್, ಪೆರ್ನಿಯಲ್ಸ್, ಪ್ಲಾನಿಂಗ್. ಪ್ಲಾನ್ ಅಂದ್ರೆ ಬಂದು ಪ್ಲಾನ್ ಬರ್ತದೆ, ಪ್ಲಾನ್ ಆದ್ಮೇಲೆ ಗಿಡಗಳು ಏನೇನು ಎಲ್ಲೆಲ್ಲಿ ಹಾಕ್ಬೇಕು, ಯಾವ ಗಿಡ ಹಾಕ್ಬೇಕು, ಅದಕ್ಕೆಲ್ಲ ಟ್ರೆಸ್ಟ್ ಮಾಡ್ತಾ ಇದ್ದೇನೆ.
1: ಈ ಸಸ್ಯಗಳನ್ನ ಹೊರಗಡೆಯಿಂದ ಎಲ್ಲಿ ತರಿಸ್ತಾ ಇದ್ರಿ? ಆ ತರದ್ದೆಲ್ಲ
0: ಈಗ ಅಂಗಡಿಗಳು ತರಬೇಕಾದ್ರೆ ಬೆಂಗಳೂರು ಲಾಲ್ ಬಾಗ್ಲಿಂದ ತರಿಸನು. ಬೋಧೇವ ಪರಮ ಇದ್ದಲ್ಲಿ ಒಬ್ಬ ರಾಮಯ್ಯ ಅಂತ ಇದ್ರು, ಅವ್ರು ಆಂಧ್ರ ಕಡೆಯವರು. ಈಗಲೂ ಇದೆ ಅದು. ಅವನ ಮಗವನೇ ಬಾಬು ಅಂತ, ಅವ್ರ ತಾಯಿ ತಂದೆ ಯಾರು ಇಲ್ಲ. ಆ ರಾಮಣ್ಣ ಅವರು ಹೇಳ್ದೆಲ್ಲ ತರಿಸ್ಕೊಡೋರು. ನಾನು ಬೆಂಗಳೂರಲ್ಲಿ ತಗೊಂಡು ಅಲ್ಲಿ ಲಾಲ್ ಬಾಗ್ಲಿಂದ ಎಲ್ಲೆಲ್ಲಿ ಗಿಡ ಸಿಗ್ದವೆ, ನಮ್ಗೆ ಏನ್ ಗಿಡ ಬೇಕು, ಎಲ್ಲಿ ಸಿಕ್ಕುತ್ತೆ, ನಾನು ತಗೊಂಡ್ಬಿಡೋದು.
1: ಸಸಿಗಳನ್ನ ತರಿಸೋ ಜವಾಬ್ದಾರಿ ಎಲ್ಲವನ್ನು ಕುವೆಂಪು ನಿಮಗೆ ಕೊಟ್ಬಿಟ್ಟು?
0: ನಮ್ಗೆ ಕೊಟ್ಟಿದ್ರು ಸರ್. ಏನೇ ಗಿಡ ತಲ್ಲಿ ಏನೇ ಮಾಡಿ ಗಿಡ ಏನೇ ಹಾಕ್ಲಿ, ಎಲ್ಲ ನನ್ನ ಜವಾಬ್ದಾರಿ. ಏನಿದ್ರು ಮಾಡಪ್ಪ, ನೀನು ಮಾಡ್ಕೊ. ಅವ್ರು ನನ್ನ ನೆಮ್ಕೊಂಡ್ಬಿಟ್ಟು ಚೆನ್ನಾಗಿ, ಅವ್ರು
1: ತುಂಬಾ ಪ್ರೋತ್ಸಾಹವನ್ನು
0: ಬಹಳ ಮಾಡ್ಕೊಂಡ್ರು ಸರ್. ನಾ ಗಿಡ ಹಾಕೋದಕ್ಕೂ, ಆ ಬೌಂಡ್ರಿ ಆಗಿರೋದಕ್ಕೂ, ನಾವು ಪ್ಲಾನ್ ಪ್ರಕಾರ ಮಾರ್ಕ್ ಮಾಡಿ ರೋಡ್ ಎಲ್ಲ ಮಾಡಿ ರೋಡ್ ಆದ್ಮೇಲೆ ಗಿಡಗಳಾಗ್ತಕ್ಕ ಅವ್ರು ಬಹಳ ಖುಷಿ ಆಗಿದೆ. ಅವ್ರಿಗೆ ಅವ್ರಿಗೆ ಬರೋರು ಬಾಯ್ಲೇನವರು ನಮಸ್ಕಾರ ಮಾಡಿದೆ, ನನ್ಗೆ ಬೆಂತಟ್ಟವ್ರು ಆರತಿ ಮಾಡ್ಕೊಂಡ ಸರ್. ನಾವು
1: ಆಗಿನ ಕಾಲದಲ್ಲಿ ವಿಶ್ವವಿದ್ಯಾನಿಲಯದ ಯಾವ ಯಾವ ಅಧಿಕಾರಿಗಳಿದ್ರು, ಸ್ಟೂಡೆಂಟ್ಸ್ ಎಲ್ಲ ನಿಮಗೆ ಹೇಗೆ ಕೋಆಪರೇಟ್ ಮಾಡ್ತಾ ಇದ್ರು ಅಂತ?
0: ಸ್ಟೂಡೆಂಟ್ಸ್ ಅವಾಗ ಸರ್ ನಾನು ಫಸ್ಟ್ ಬಂದದ್ದೇ ಗಂಗೋತ್ರಿ. ಎಲ್ಲಿ ಫಸ್ಟ್ ಎಜುಕೇಶನ್ ಡಿಪಾರ್ಟ್ಮೆಂಟ್ ಬಂದಿದೆ. ಅವಾಗ ಆರ್ಟಿಕಲ್ಚರ್ ಡಿಪಾರ್ಟ್ಮೆಂಟ್ ನಾನು ಇದು ಮಾಡುವಾಗ ಕರ್ಜನ್ ಪಾರಕ್ ಫಸ್ಟ್ ಬರ್ಜನ್ ಪಾರಕ್ ಲೈಬ್ರರಿ ಇಸ್ಯೂಲಿ ಕರ್ಜನ್ ಪಾರಕ್ ಬಂದೆ ನಾನು. ಆಗ ಬೆಳೆಯುವಾಗ ನನಗೆ ಸೆಕ್ಷನ್ಗಳು ಹಾಕುವಾಗ ನನಗೆ ಅವಾಗ ಗೌರ್ಮೆಂಟ್ ಫಸ್ಟ್ ಗೌರ್ಮೆಂಟ್ ಹೌಸ್, ಎರಡನೇದು ಲಲಿತ ಅಲ್ವಾ ಹಾಕಿದ್ರು. ಇನ್ನೊಂದು ಹೇಳ್ಬೇಕಂದ್ರೆ 54 ಮಾರ್ಚ್ 13 ನನ್ನ ಡ್ಯೂಟಿ ಅವಾಗ ಇಲ್ಲಿ ಲಲಿತ ಮಾಲು. ಲಲಿತ ಮಾಲು ಈಗ ಈಚೆಗೆ ಲಲಿತ ಮಾಲು ಅಂತ ಹೆಸರಿಟ್ಟಿದ್ದು. ನಾನು ಕಂಡುಬಿಟ್ಟಿಗೆ ಚಿಕ್ಕರ ಮನೆ ಲಲಿತ ಮಾಲು ಈಚೆಗೆ ಬತ್ತೋದು, ಲಲಿತ ಹೆಸರು ಬಂದೋದು ರಾಜರ ಕಾಲದಲ್ಲಿ ಚಿಕ್ಕರ ಮನೆ ಅಂತ. ಅಂದ್ರೆ ಆರ್ಟಿಕಲ್ ಡಿಪಾರ್ಟ್ಮೆಂಟ್ ಅವರು ಎಲ್ಲೇ ಗಾರ್ಡನ್ ಇದೆ ಗೌರ್ಮೆಂಟ್ ಗಾರ್ಡನ್ ಮಾಡಿದ್ದೆ ಕರ್ಜನ ಪಾರ್ಕ್ ಗೆಡ್ಡ ಆಫೀಸ್ ಎಲ್ಲಿ ಬೇಕಾದ್ರೂ ನಾವು ಅದನ್ನ ನಮ್ ಕಳಿಸ್ಕೊಡೋರು. ಅವಾಗ ನಮ್ಮ ಭಾರತ ದೇಶ ಸ್ವತಂತ್ರ ಬರ್ತೇವೆ ನೋಡಿ, ನಮ್ಮ ಸ್ವತಂತ್ರ ನಮ್ಮ ಬ್ರಿಟಿಷರ ಸ್ವತಂತ್ರ ಬಂದಾಗ ಜವಾಹರಲಾಲ್ ನೆಹರು ಅವರು ಪ್ರಧಾನಿ, ಮೊದಲನೇ ಪ್ರಧಾನಿ ಅವರು 54 ಮಾರ್ಚ್ 13 ಮೈಸೂರಿಗೆ ಬಂದರು. ಯಾರು?
1: ನೆಹರು ಅವರು,
0: ಜವಾಹರಲಾಲ್ ನೆಹರು ಅವರು. ನನಗೆ ಅವಾಗ ಲಲಿತಾ ಮಾಲಲ್ಲಿ ಡ್ಯೂಟಿ. ಲಲಿತಾ ಮಾಲಲ್ಲಿ ಜವಾಹರಲಾಲ್ ನೆಹರು ಅವರು, ನಮ್ಮ ಮೈಸೂರು ಮಹಾರಾಜರು, ಮಿಲಿಟರಿ ಕರ್ನಲ್ ಕಾರ್ಯಪ್ಪ, ಮೂರು ಜನನು ಲಲಿತಾ ಮಾಲಲ್ಲಿ ಅಲ್ಲಿ ಹೇಳ್ಕೊಂಡಿದ್ರು. ಹೇಳ್ಕೊಂಡಿರುವಾಗ ಮೊದಲನೇ ನಮಗೆ ಪ್ರಧಾನಿ ಆದ್ಮೇಲೆ ಅವತ್ತು ಬಂದದೇ ಮೊದಲನೇದು ನಮ್ಮ ಜವಾಹರಲಾಲ್ ನೆಹರು ಅವರು
1: ಫಸ್ಟ್ ಟೈಮ್ ಮೈಸೂರಿಗೆ ಬಂದ್ರು.
0: ಫಸ್ಟ್ ನಮ್ಮ ದೇಶ ಸ್ವತಂತ್ರ ಬಂದ್ಮೇಲೆ ಫಸ್ಟ್ ಈಗ ಮೋದಿ ಬಂದಿದ್ರಲ್ಲ ಇವಾಗ ಸ್ವಲ್ಪ ದಿವಸದಲ್ಲಿ, ಫಸ್ಟ್ ನಮ್ ಸ್ವತಂತ್ರ ಬಂದ್ಮೇಲೆ ಜವಾಹರಲಾಲ್ ನೆಹರು ಮೈಸೂರಿಗೆ ಬಂದ್ರು. ಮೈಸೂರಿಗೆ ಬಂದಾಗ ಅವಾಗ ನನಗೆ ಗಾರ್ಡನ್ ಡಿಪಾರ್ಟ್ಮೆಂಟ್ ನನಗೆ ಕೆಲಸ. ಆಗೇನ್ ಮಾಡಿದೆ ನಾನು, ನನ್ನ ಕೈಲೇನೆ ಗೋದಾವರಿನಲ್ಲಿ ಮೂರು ಬುಕ್ಕಿ ಕಟ್ಟಿದೆ. ಮೂರು ಬುಕ್ಕಿ ಕಟ್ಟಿ ಮಾರುಕಟ್ಟೆಯಿಂದ ಹಾರ ತರಿಸ್ದೆ, ಮಳಿಗಾರ ತರಿಸ್ದೆ. ಅವತ್ತು 54 ಮಾರ್ಚ್ 13 ದಿವಸ ನಮ್ಮ ಮೈಸೂರು ಮಹಾರಾಜರು, ಚಾಮರಾಜರು, ಜವಾಹರಲಾಲ್ ನೆಹರು ಅವರು, ಮಿಲಿಟರಿ ಕರ್ನಲ್ ಕಾರ್ಯಪ್ಪ, ಮೂರು ಜನಕ್ಕೂ ಮೂರು ಬುಕ್ಕಿ ಕೊಟ್ಟು ಮೂರು ಜನಕ್ಕೂ ಹಾರ ಹಾಕಿದ್ದೀನಿ.
1: ನೀವೇ ಬೆಳೆದಂತ ಹೂವನ್ನ ಅವ್ರಿಗೆ ಕೊಟ್ರಿ,
0: ಕಟ್ಟಿ ಬುಕ್ಕಿ ಕಟ್ಟಿ ಅವ್ರಿಗೆ ರೋಜಾಡುವುದಲ್ಲಿ. ರೋಜಾ ಹೂವೆಲ್ಲ ಬುಕ್ಕಿ ಎಲ್ಲ ನಂದೇ. ಮಲ್ಲಿಗೆ ಹೂವು ಮಾತ್ರ ಮೂರು ಹಾರ ನಾನು ಇರೋದು ಹೇಳ್ತೀನಿ. ನಾನು ಮಾರುಕಟ್ಟೆಯಿಂದ ಮಲ್ಲಿಗೆ ಹೂವು ತರಿಸಿ ಮೂರು ಹಾರ ಮಾರ ತಗೊಂಡೆ. ಬುಕ್ಕಿ ಮಾತ್ರ ನಾನೇ ಕಟ್ಟಿ,
1: ಬೊಕ್ಕೆ ಮಾತ್ರ ನೀವೇ ಬೆಳೆದಂತ ಸಸಿ
0: ನಾನೇ ಕಟ್ಟಿ ಮೂರು ಜನಕ್ಕೂ ಮೂರು ಜನ ಕೊಟ್ಟು.
1: ಎಂತ ಪುಣ್ಯವಂತರು ನೋಡಿ, ಎಂತ ದೊಡ್ಡ ದೊಡ್ಡವರನ್ನ ನೀವು ಹತ್ರದಿಂದ ನೋಡಿದ್ದೀರಿ. ಅವ್ರಿಗೆ ಬುಕ್ಕಿಯನ್ನ ಕೊಟ್ಟಿದ್ದೀರಿ?
0: ಹಾರ ಹಾಕಿದ್ದೀನಿ, ಬುಕ್ಕಿ ಕೊಟ್ಟಿದ್ದೀನಿ.
1: ಇದೇ ತರಹದ ಇನ್ಯಾರು ಅತಿ ಗಣ್ಯ ವ್ಯಕ್ತಿಗಳನ್ನ ನೋಡಿದಂತ ನೆನಪಿದೆ ನಿಮಗೆ?
0: ನನ್ನ ಕಾಲದಲ್ಲಿ ಯಾರು ಇಲ್ಲ ಸರ್. ನಾನು ಬಂದ್ಮೇಲೆ ಬಂದ್ ಬಂದವರು ಅವರು. ನಮ್ ಹಿಂದೆ ನಿಂದು ಬಂದ್ರ ಹೊರತು ಮುಂದೆ ಯಾರು ಬಂದಿಲ್ಲ. ಹಿಂದೆ ಬಂದವರು ಆಗ ಮಲ್ಲಿಗೇಗೌಡ, ಸತೀಶು, ಕೆಂಪೇಗೌಡ ಮೊದಲು ಸ್ಥಾಪನೆ ಮಾಡಿ ಶುರು ಮಾಡಿ ಏನವರು ಎಲ್ಲ ರೀ ಮಾಡಿದವರು ಇಡೀ ಬೌಂಡ್ರಿ ನಾವೇನೆ.
1: ಆ ನಂತರ ನೀವು ಹೇಳದಂತ ವ್ಯಕ್ತಿಗಳು ಬಂದ್ರು.
0: ಆಮೇಲೆ
1: ಈಗ ನೀವು ನೂರಾರು ಗಿಡಗಳನ್ನ ಬರೀ ನೆಟ್ಟಿರೋದೇ ಅಷ್ಟೇ ಅಲ್ಲ, ಡಿಫ್ರೆಂಟ್ ಶೇಪ್ ಗಳನ್ನು ಮಾಡಿದ್ರೆ, ವಿನ್ಯಾಸಗಳನ್ನು ಕೂಡ ಮಾಡಿದ್ರೆ.

0: ಸರಿ
1: ಹೇಗೆ ಆಸಕ್ತಿ ಇತ್ತು ನಿಮಗೆ, ಹೇಗೆ ಅದ್ರ ಬಗ್ಗೆ ಹೊಳಿತಾ ಇತ್ತು ಅಂತ.
0: ಸರಿ, ನಾನು ಏನಂದ್ರೆ, ನಾನು 55 ಇಸ್ವಿಯಲ್ಲಿ ಆರ್ಟಿಕಲ್ಚರ್ ಡಿಪಾರ್ಟ್ಮೆಂಟ್ ಕೆಲಸಕ್ಕೆ ಬಂದಿದ್ದಲ್ಲ, ಅದೆಲ್ಲ ತಯಾರಾಗಿದ್ದೆ ಸರ್. ಇಲ್ಲಿ ನನ್ನ ಗುರುಗಳು ನನಗೆ ಕಂಡ್ರೆ ಬಹಳ ಪ್ರೀತಿ ವಿಶ್ವಾಸ ಇರೋದು, ಅದೇ ರೀತಿ ನನ್ನ ಕೆಲಸ ಮಾಡ್ತಾ ಇದ್ದೆ. ನನ್ನ ಕೆಲಸ ಮಾಡೋದ ನನ್ನ ಗುರುಗಳು ಮೆಚ್ಚಿಕೋಬೇಕು, ಆ ರೀತಿ ನನ್ನ ಕೆಲಸ ಮಾಡ್ತಿದ್ದೆ. ನನಗೇನಂತಿತ್ತು, ನಾನು ಕೆಲಸ ಮಾಡಬೇಕು, ಸೋಂಬೇರಿ ಆಗಬಾರ್ದು, ದೊಡ್ಡ ಹೆಸರು ತಗೋಬೇಕು ಅನ್ನೋ ಮನಸ್ಸಲ್ಲಿತ್ತು, ಹಂಗೆ ತಗೊಂಡೆ.
1: ನೀವು ನೆಟ್ಟಂತ ಸಸ್ಯಗಳಲ್ಲಿ ಔಷಧೀಯ ಸಸ್ಯಗಳು ತುಂಬಾ ಇತ್ತು.
0: ಹೌದು ಸರ್, ಅದನ್ನ ಅವಾಗ ನಾವು ಅವಿನಿಗಳಿಗೆ ಹಾಕುವಾಗ, ನಾವು ತರ್ಸಾಕುವಾಗ ಏನಾರ ಒಂದು ಔಷಧಿ ಏನಾರ ಮಾಡಬೇಕು ಅಂದ್ರೆ ಅದಕ್ಕೆಲ್ಲ ಒಂದು ಔಷಧಿ ತರಿಸಿ ಅದಕ್ಕೆ ಸ್ಪ್ರೇ ಮಾಡಿಸ್ತಾ ಇದ್ದೆ. ಎಲ್ಲಿ ಸ್ಪ್ರೇ ಮಾಡಿಸೋಣ, ಅದಕ್ಕೆಲ್ಲ ಅವಕ್ಕೆ ಏನು ಅನುಕೂಲ ಬೇಕು ಎಲ್ಲ ನೋಡಿಕೊಂಡು, ಗಿಡಗಳು ಮರಗಳು ಬೆಳೆಸಿ ಹಣ್ಣು ತೋಟ ಮಾಡಬೇಕಾದ್ರೆ ಆದಷ್ಟು ಮಾಡಿದ್ದೀನಿ.
1: ಈಗಾದ್ರೆ ಸಸ್ಯಗಳನ್ನ ನೋಡ್ಕೊಳ್ಳೋದು ತುಂಬಾ ಸುಲಭ, ಆದ್ರೆ ನೀವು ನೋಡ್ಕೊಳ್ತಿದ್ದಂತಹ ಕಾಲದಲ್ಲಿ ಏನು ಟೆಕ್ನಾಲಜಿ ಇರಲಿಲ್ಲ.
0: ಇಲ್ಲ ಸರ್, ಇಲ್ಲ,
1: ನೀವೇ ಕಳೆ ಕೀಳಬೇಕಾಗಿತ್ತು, ನೀವೇ ಗೊಬ್ಬರಗಳನ್ನ ಹಾಕಬೇಕಾಗಿತ್ತು, ನೀವೇ ನೀರನ್ನು
0: ಹಾಯಿಸಬೇಕಾಗಿತ್ತು. ಗಿಡ ಹಾಕ್ಬೇಕಾದ್ರೆ, ಮಾಡಬೇಕಾದ್ರೆ, ತೆಗಿಬೇಕಾದ್ರೆ, ಗೊಬ್ಬರ ಹಾಕ್ಬೇಕಾದ್ರೆ, ಪಾತಿ ಮಾಡಬೇಕಾದ್ರೆ, ಅವಕ್ಕೆಲ್ಲ ಸಪ್ಲೈ ಮಾಡಬೇಕಾದ್ರೆ. ಆಗ ಇನ್ನೊಂದು ಹೇಳ್ತೀನಿ ನಿಮಗೆ, ರಾಜರ ಕಾಲದಲ್ಲಿ ಇನ್ನೂ ಫೌಂಟೇನ್ ಹಂಗೆ ಇದೆ. ಒಂದು ಫೌಂಟೇನಲ್ಲಿ ನೀರಿನಲ್ಲಿ ಫುಲ್ ಕವರ್ ಮಾಡ್ಕೊಳ್ಳೋರು ಫೌಂಟೇನಲ್ಲಿ. ನಾನು ಇಲ್ಲಿಂದ ಸುಮಾರು ದೂರ ಇಡೀ ಬೌಂಡ್ರಿಗೆ ನೀರು ನಾನು ಹಾಕಬೇಕಾದ್ರೆ ನಾಲ್ಕು ಗಡ್ಡೆ ಮಾಡಿದ್ದೆ. ನಾಲ್ಕು ಗಡ್ಡೆಗಳಲ್ಲಿ ಫೌಂಟೇನ್ ಎಲ್ಲೂ ಬೇರೆ ಎಂದಿರಲಿಲ್ಲ. ಮೇನ್ ಬಿಲ್ಡಿಂಗ್ ಹತ್ರನೇ ಎರಡು ಫೌಂಟೇನಲ್ಲಿ ನೀರು, ಫೌಂಟೇನಲ್ಲೇ ನೀರು ತಗೋಬೇಕು. ನಾವು 15 ಜನದಲ್ಲಿ 4 ಜನಕ್ಕೆ ಅಡ್ಡೆ ಮಾಡಿದ್ದೆ. ಅಡ್ಡೆ ಮಾಡೋರ್ನ ಎರಡು ದೂರ ಗಿಡ ಹಾಕಿರಲಿ, ಅಡ್ಡೆಲಿ ತಗೊಂಡು ನೀರು ಹಾಕೋರು. ಅವ್ರಿಗೇನು ಮಾಡ್ತಾ ಇದ್ದೆ, ಹಾಕೋರಿಗೆ ಇವತ್ತು ಮಾಡಿದವ್ರು ನಾಳೆಗಿಲ್ಲ, ನಾಳೆ ಮಾಡೋದು ನಾಳೆಗಿಲ್ಲ, ಮೂರು ಸಿಬಿಟ್ಟು ಮಾಡಿದ್ದೆ. ಒಬ್ಬರಿಗೆ ಒರೆಸ್ತಿತ್ತಿಲ್ಲ, ಚೇಂಜ್ ಮಾಡಿ ಅದನ್ನ ಹೊರಗಡೆ ನೀವು ತಗೊಂಡು ಒರೆಸಿನ ನೀರು ಹಾಕಿರೋ. ನಾವು ಇಲ್ಲಿ ಯಾವುದೋ ಹತ್ತಲ್ಲಿ ನೀರಿಲ್ಲ. ಈಗ ನಮ್ಗೆ ಮನಸ್ಸು ಗಂಗೋತ್ರಿ ಬಿಲ್ಡಿಂಗ್ ಏನು ಜೆಸಿ ರೋಡ್ ಇದೆಯಲ್ಲ, ಜೆಸಿ ರೋಡ್ ಇದೆಯಲ್ಲ, ಆ ರೋಡ್ ಕಂಡು ಒತ್ಕೊಂಡು ಹೋಗ್ಬೇಕಾದ್ರೆ ಹೊರಕಾಯ್ತಿದ್ದಿಲ್ಲ, ಅಡ್ಡೆ ಮಾಡಿದ್ದೆ.
1: ನೀವು ಬೆಳೆದಂತ ಈ ದೊಡ್ಡ ಗಾರ್ಡನ್ ಮಧ್ಯದಲ್ಲಿ ಶೂಟಿಂಗ್ ತುಂಬಾ ನಡೆದಿತ್ತು ಅಂತ ಕೇಳಿದ್ದೀವಿ.
0: ಶೂಟಿಂಗ್ ಅವಾಗ ಈ ರಾಜ್ಕುಮಾರ್ ಒಂದು ದಿವಸ ನಡೀತು ಸರ್, ಎಲ್ಲ ಗಾರ್ಡನ್ ಅಲ್ಲೆಲ್ಲ ಸುಮಾರು ಮೂರ್ನಾಲ್ಕು ಶೂಟಿಂಗ್ ನಡೀತು ಸರ್. ಅಂದ್ರೆ ಇನ್ಯಾರು ಇಲ್ಲ, ನಮ್ ರಾಜ್ಕುಮಾರ್ನೇ, ಅವ್ರದೇ ನಡೆದಿಲ್ಲ.
1: ಕನ್ನಡದ ರಾಜ್ಕುಮಾರ್ ಅನ್ನೋನು ನೀವು ಹತ್ರ ನೋಡಿದ್ದೀರಿ?
0: ನೋಡಿದ್ದೀನಿ ಸರ್, ನೋಡಿದ್ದೀನಿ. ಅವಾಗ ಅಲ್ಲೆಲ್ಲ ಅಲ್ಲಿ ಗಂಗೋತ್ರಿ ಮಾಡುವಾಗ ಶೂಟಿಂಗ್ ತೆಗೆಯಲ್ಲ ಓಡಾಡಿದ್ವಿ.
1: ಅವರು ಗಿಡಗಳನ್ನ ನೋಡಿ ಏನನ್ನ ಹೇಳ್ತಾ ಇದ್ರ ರಾಜ್ಕುಮಾರ್?
0: ರಾಜ್ಕುಮಾರ್ ಸರ್ ಅವಾಗ ಅವರು ಶೂಟಿಂಗ್ ತೆಗೆಯುವಾಗ ಬಿಸಿ ಅವರಿಗೆ ನೋಡೋರು, ನಮ್ ಗಿಡದ ತರ ಎಲ್ಲ ಏನೇನ್ ಬೇಕು ಅವ್ರಿಗೆ ಏನ್ ಮಾಡ್ಬೇಕಾಯ್ತಲ್ಲ ಮಾಡ್ಕೊಳ್ಳೋರು, ಮಾಡೋರು, ಆ ಬೌಂಡ್ರಿ ಓಡಾಡೋರು, ನನ್ನ ಮಾತಾಡ್ಸವ್ರು
1: ರಾಜ್ಕುಮಾರ್
0: ಮಾತಾಡ್ಸವ್ರು ಸರ್. ನನಗೆ ಅಲ್ಲಿ ಏನಾರ ನಡೆಯುವಾಗ ಅವ್ರಿಗೆ ನಾಷ್ಟ ಗಿಷ್ಟ ತರಬೇಕಾದ್ರೆ ನನ್ ಕರೆಸಿ ನಾಷ್ಟ ಕೊಡೋರು. ಮೊದಲು ರಾಜ್ಕುಮಾರ್ ಕರೆಸಿ, ಬಾಪ ನೀನು ನನಗೆ ನಾಷ್ಟ ಕೊಡ್ಸವ್ರು, ಬರಲ್ಲ ಸರ್ ನನ್ನ ಮೊದಲು ಮಾಡಿ ನೀವು, ಯಾಕೆ ಇಡೀ ಬೌಂಡ್ರಿ ಕೆಲಸ ಮಾಡೋದ ನೋಡ್ತಿದ್ರು.
1: ರಾಜ್ಕುಮಾರ್ ಅವರೇ ನಿಮಗೆ ತಿಂಡಿಯನ್ನ ಕೊಡ್ತಾ ಇದ್ರು.
0: ಕೊಡ್ಸವ್ರೆ ಸರ್, ಕೊಡ್ಸವ್ರೆ ಪಾಪರಿಗೆಲ್ಲ ನಾಷ್ಟ ಕೊಡ್ಸವ್ರು. ಶೂಟಿಂಗ್ ನಡೆಯುವಾಗ ಊಟ ಬರ್ತಿತ್ತಲ್ಲ ನಡೆಯುವ ಜಾಗದಲ್ಲಿ, ಅವಾಗೆಲ್ಲ ನಮ್ ಬಂದು ನಮ್ ಕರೆದು ನನಗೆ
1: ನೋಡಿ, ಎಂತಹ ಅವಕಾಶಗಳು. ಪರಿಸರವನ್ನ ಬೆಳೆಸಿದ್ರೆ ಪರಿಸರ ಉಳಿಸೋದ್ರ ಜೊತೆಗೆ ಇಂತಹ ಒಳ್ಳೊಳ್ಳೆ ಅವಕಾಶಗಳು ನಿಮಗೆ ಸಿಕ್ಕಿದೆ.
0: ಮಾಡಿದೀನಿ ಸರ್. ಏನಪ್ಪಾ ಅಂದ್ರೆ ನನ್ನ ಕೆಲಸ ನಾನು ಮುತ್ತರ್ಜಿಂದ ನನ್ನ ಕೆಲಸ ಮಾಡಬೇಕು, ಅದೇ ರೀತಿ ಮಾಡೋದು.
1: ತುಂಬ ಹೃದಯದಿಂದ ಮಾಡಿದ್ದೀರಿ, ಪ್ರೀತಿಯಿಂದ ಬೆಳೆಸಿದ್ದೀರಿ.
0: ಖಂಡಿತ ಸರ್, ಖಂಡಿತ.
1: ಅದೇ ಹೇಳ್ತಾರಲ್ಲ, ನಾವು ಮರಗಳನ್ನ ಬೆಳೆಸಿದ್ರೆ ಮರಗಳು ನಮ್ಮನ್ನ ಬೆಳೆಸುತ್ತೆ ಅಂತ ಹೇಳ್ತಾರೆ.
0: ಕೆಲಸ ಮಾಡಿ ಗಂಗೋತ್ರಿ ಬೌಂಡ್ರಿ ಬಂದು ನೋಡಿ ಎಷ್ಟು ಗಿಡಗಳು ಕಾಣ್ತವೆ, ಯಾವ ರೋಡ್ ಲೇಗಿನ ಕಾಣ್ತವೆ. ಕುವೆಂಪು ಸಾಹೇಬ ರೋಡ್ ಆಗ್ಲಿ, ಪಕ್ಕದ ರೋಡ್ ಆಗ್ಲಿ, ಕೆಳಗಡೆ ರೋಡ್ ಆಗ್ಲಿ, ಜೆಸಿ ರೋಡ್ ಗಂಟರಾಗ್ಲಿ, ಗಿಡನ ಹಾಕಿರೋ ಗಿಡ ತೋರಿಸ್ತೀನಿ ನೋಡಿ.
1: ಮೈಸೂರು ವಿಶ್ವವಿದ್ಯಾನಿಲಯನ ಜ್ಞಾನ ಕೇಂದ್ರ ಅಂತಂದ್ರೆ ಕುವೆಂಪು ಜ್ಞಾಪಿಸ್ಕೊಳ್ತಾರೆ, ಅದೊಂದು ಸಸ್ಯ ಕ್ಷೇತ್ರ, ಒಂದು ದೊಡ್ಡ ಕ್ಷೇತ್ರ ಅಂತಂದ್ರೆ ನಿಮ್ಮನ್ನ ಜ್ಞಾಪಿಸ್ಕೋತಾರೆ ಜನ.
0: ಅದು ನೋಡಿ ನನಗೆ ಪತ್ತ ಮಾಡಿ ನೋಡಿ ನನಗೆ ಆಗದಿದ್ದೀನಿ. ಸಾವಿರಾರು ಗಿಡ ಹಾಕಿದೀನಿ ಸರ್, ನಾನು ಗಿಡಗಳನ್ನ ಸಾವಿರಾರು ಗಿಡ ಹಾಕಿದ್ದೀನಿ. ಒಂದೊಂದು ಅವಿನಿಗೊಂದು ಹೆಸರಿದೆ, ಒಂದೊಂದು ಅವಿನಿಗೆ ಹೆಸರು, ಒಂದೊಂದು ರೋಡ್ಗೊಂದು ಗಿಡ ಹಾಕಿದ್ದೀನಿ ನಾನು.
1: ಇನ್ನು ನಿಮ್ಮ ಒಂದಿಷ್ಟು ವೈಯಕ್ತಿಕ ಬದುಕಿನ ಬಗ್ಗೆ ಮಾತಾಡೋಣ.
0: ಹೇಳಿ ಸರ್.
1: ನಿಮಗೆ ಈಗ 94 ವಯಸ್ಸು.
0: 94.
1: ಇಷ್ಟು ನೆನಪಿನ ಶಕ್ತಿ ಇದೆ, ಲವಲವಿಕೆಯಿಂದ ಓಡಾಡ್ತೀರಿ, ನಿಮ್ಮ ಆರೋಗ್ಯದ ಗುಟ್ಟೇನು?
0: ಒಂದು ಸರ್, ನಾನು ಯಾವುದು ಕಲಿತ, ಯಾವುದೇ ಆಗ್ಲಿ, ನಾನು ಊಟ ತಿಂಡಿ, ನನ್ನ ಕೆಲಸ, ನನ್ನ ಜನ ಇಷ್ಟಲ್ಲಿ ಬೆಳೆದೇ ಹೊರತು ನಾನು ಬೇರೆ ಏನು ಕಲಿಯಲಿಲ್ಲ ಸರ್. ನಾನು ಅಲ್ಲಿಂದ ಇವತ್ತಿನವರೆಗೂ ನಾವೇನು ಕಲಿತವ್ ನಾನು. ನಾವೆಲ್ಲ ಹಿಂದಿಲು ಊಟ ಉಣಕ ಬೆಳೆದವ್ರು. ಹೇಳ್ಬೇಕಂದ್ರೆ ಜ್ವಾಲ್ಮುದ್ದೆ.

0: ಸಮಾಜಕ್ಕೆ ಒಳ್ಳೇದನ್ನ ಮಾಡಿದ್ರೆ ಸಮಾಜ ನಮಗೆ ಒಳ್ಳೇದನ್ನ ಮಾಡುತ್ತೆ ಅನ್ನೋದಕ್ಕೆ ನೀವೇ ಉದಾಹರಣೆ. ನೀವು ನಿಮ್ಮ ಸ್ವಂತ ಜಮೀನಿನಲ್ಲೂ ಸಾಕಷ್ಟು ಗಿಡಗಳನ್ನ ಬೆಳೆದಿದ್ದೀರಿ.
1: ಸ್ವಂತ ಜಮೀನು ನನಗೆ, ನಂದು ಸ್ವಂತ ಅವರು ಕ್ಯಾತ್ಮಾನಳ್ಳಿ, ರಾಜವಿನಗರ ಆಗಿದೆಯಲ್ಲ ಅಲ್ಲಿ ನಮಗೆ 12 ಎಕರೆ ಸ್ವಂತ ಜಮೀನು, 6 ಎಕರೆ ಭೋಗ್ಯ ಮಾಡ್ಕೊಂಡಿದ್ದು, 18 ಎಕರೆ ಜಮೀನು ವ್ಯವಸಾಯ ಮಾಡ್ತಿದ್ದ ನಾವು. ಅದಕ್ಕೆ ನಮ್ಮ ಮನೆಯಲ್ಲಿ ಕ್ಯಾತ್ಮಾನಳ್ಳಿಯಲ್ಲಿ ದಿನಸಿ ಧಾನ್ಯ ತುಂಬೋದಕ್ಕೆ ಒಂದ್ ಮನೆ, ನಮ್ ಸಂಸಾರಕ್ಕೆ ಒಂದ್ ಮನೆ, ನಮ್ ದನಕರ ಕಟ್ಟಕ್ಕೆ ಒಂದ್ ಮನೆ, ದೊಡ್ಡ ಸಂಸಾರ ನಮ್ದು. 6 ಎಕರೆ ಕಟ್ತಿದ್ದು ಸರ್ ಹೊಲವಳದಕ್ಕೆ, 7 ಎತ್ತಿನಗಾಡಿ ಇದ್ದವು. ನಾವು ರೈತರು, ನಾವು ಕಷ್ಟಪಟ್ಟವ್ರು. ನಾನವಾಗ ಯಾತಿಗೆ ಫೀಲ್ಡ್ ಬಂದಿ ಅಂದ್ರೆ ಬಹಳ ವರ್ಷ ಹಿಂದೆನೆ ನಮ್ಮ ಜಮೀನನ್ನು ಕಿತ್ಕೊಂಡ್ಬಿಟ್ರು. ಅವಾಗ ಅಷ್ಟು ಬುದ್ಧಿ ಇಲ್ಲ ನಮಗೆ. ನಮ್ ತಾತ ಮಾಡಿದ್ರು, ನಮ್ ತಂದೆ ಮಾಡಿದ್ರು, ಎಲ್ಲ ಕಷ್ಟಪಟ್ಟು ಬೆಳೀತಿದ್ರು, ಎಲ್ಲ ಬೆಳೆಯವರು ಅದೇ ರೀತಿ ಮನ ಬಾಳ್ದವ್ರು. ಆಗ ನಾನು ಭೂಮಿ ತಾಯಿ ಹೋಗ್ಲಾಗಿ 50 ಇಸ್ವಿನಲ್ಲಿ ನಾನು ಆರ್ಟಿಕಲ್ಚರ್ ಡಿಪಾರ್ಟ್ಮೆಂಟ್ಗೆ ಒಬ್ರು ದೇವಿ ಶೆಟ್ಟಿ ಅನ್ಬಿಟ್ಟು ಸೋಬಿಟ್ಟು ಕರ್ಸಂಬರ ಬಂದು ಕೆಲಸ ಕೇಳಿದೆ ಬಾಪ ಅಂತ ಕೊಂಡ್ರು. ಅಲ್ಲಿ ಶುರುವಾಗಿ ನನಗೆ 9 ವರ್ಷ ಕೆಲಸ ಮಾಡಿದೆ.
0: ಈಗಲೂ ನೀವು ಯಾರು ಇಲಾಖೆಯವರು ನಿಮ್ಮನ್ನ ಕಾಂಟ್ಯಾಕ್ಟ್ ಮಾಡಿ ಗಿಡಗಳನ್ನ ಹೇಗೆ ಬೆಳೆಸಬೇಕು ಅಡ್ವೈಸ್ ಮಾಡಿ ಸಲಹೆ ಕೊಡಿ ಅಂದ್ರೆ ಕೊಡ್ತಾ
1: ಇರ್ತೀನಿ ಸರ್?
0: ಈಗಲೂ ಹೋಗ್ತೀನಿ,
1: ಮಾಡ್ಕೊಡ್ತೀನಿ ಸರ್, ಮಾಡ್ಕೊಡ್ತೀನಿ. ನನಗೆ ಆಸೆ ಜಾಸ್ತಿ ಗಿಡಗಳಾಗೋದಿಕ್ಕೆ, ಬೆಳೆಸೋದಕ್ಕೆ, ಎಲ್ಲ ನನಗೆ ಬಹಳ ಪ್ರೀತಿ ಸರ್ ನನಗೆ. ಅದರಿಂದ ಅನ್ನ ಬೆಳೆದಿದ್ದೀನಿ, ಅದರಿಂದ ಅನ್ನ ತಿಂತಾ ಇದ್ದೀನಿ ಅಂತ ನನಗೆ ಸ್ವಾಮಿಯರಿಂದ ಅನ್ನ ಕೊಡಲಿಲ್ಲ ಭಗವಂತ, ಕಷ್ಟಪಟ್ಟು ನನಗೆ ಮಾಡಬೇಕು ಅನ್ನೋದು ನನಗೆ ಮನಸ್ಸು.
0: 1000 ಗಿಡಗಳನ್ನ ನೆಟ್ಟಿದ್ದೀರಲ್ಲ, ಯಾವ್ದಾದ್ರು ಒಂದು ಸಸಿ ಬಗ್ಗೆ, ಒಂದು ಗಿಡದ ಬಗ್ಗೆ, ಒಂದು ಮರದ ಬಗ್ಗೆ ತುಂಬಾ ಪ್ರೀತಿ ಇದ್ಕೊಂಡ್ರೆ ನಿಮಗೆ ತುಂಬಾ ಇಷ್ಟ ಅಂತ ಯಾವ್ದನ್ನ ಹೇಳ್ಬೋದಾ?
1: ಹೌದು ಸರ್, ಅಮಿನಿಗಳಲ್ಲಿ, ಮರಗಳಲ್ಲಿ, ಯಾವ ಗಿಡಗಳೇ ಆಗಲಿ, ಹಣ್ಣಿನ ತೋಟವೇ ಆಗಲಿ, ಫ್ಲವರ್ ಗಾರ್ಡನ್ ಆಗಲಿ, ನನ್ಗೆಲ್ಲ ಬೇಕು ಸರ್. ನನಗೆ ಒಂದು ಅಂತೇನಿಲ್ಲ, ನನ್ಗೆಲ್ಲಾನು ನನಗೆ ಖುಷಿನೇ. ನನಗೆ ಎಲ್ಲಾದ್ರು ಎಲ್ಲ ಖುಷಿನೇ ಸರ್.
0: ಇಷ್ಟೊಂದು ಸೇವೆಯನ್ನ ಮಾಡಿದ್ದೀರಿ ಪರಿಸರಕ್ಕಾಗಿ, ನಿಮ್ಗೆ ಏನಾದ್ರು ಸಂಘ ಸಂಸ್ಥೆಗಳು, ಸರ್ಕಾರದಿಂದ ಪ್ರಶಸ್ತಿಗಳು, ಗೌರವಗಳು ಏನಾದ್ರೂ ಸಿಕ್ಕಿದ್ಯಾ
1: ಸರ್? ಇಲ್ಲಿಂದ ಮಾಡ್ಕೊಂಡ್ಬಂದೆ ನಾನು. ಈಗ ನನಗೆ ಕುವೆಂಪುರದು ಇವಾಗ ಮಾಡಿರೋದನ್ನ ಪತ್ತ ಮಾಡಿ, ಯಾರ ಟೈಮಲ್ಲಿ ಮಾಡಿದವರು, ಇದೆಲ್ಲ ಬೆಳೆಸೋರು ಯಾರು, ಆ ಕಾಲದಲ್ಲಿ ಹೆಂಗಿತ್ತು, ರಾಜರ ಕಾಲದಲ್ಲಿ ಕುವೆಂಪು ವಹಿಸ್ಕೊಂಡ ಮೇಲೆ ಏನಾಯ್ತು ಅದೆಲ್ಲ ಕಂಡುಹಿಡಿದ್ರು ನನಗೆ. ಈಗ ಅವರು ನನಗೆ ಜೂನ್ 25 ಅವತ್ತು ನನಗೆ ಅವಾರ್ಡ್ ಕೊಟ್ರು. ಅವಾರ್ಡ್ ಕೊಟ್ಟು ವಿಸಿಯವರು ನಮ್ಮ ಕುವೆಂಪು ಜೊತೆಲಿ ಇದ್ದಕ್ಕೆ ಕುವೆಂಪುರ ಆರಕ್ಕೆ ನನ್ನ ಕೈಲಿ ಅವ್ರ ಕೈಲಿ ಆರಾಕ್ಸಿ ಕುವೆಂಪುರ್ಗೆ ನೀವೇ ಹಾಕಪ್ಪ ಅಂತೇಳಿ ನಿಮ್ ಜೊತೆಲಿ ಇದ್ದವರು. ಈ ಜೂನ್ 24 ದಿವಸ ಎಲ್ಲ ಸೇರಿ ಗಂಗೋತ್ರಿಲಿ 10,000 ರೂಪಾಯಿ ಕೊಟ್ರು. ನನ್ ಕೊಡೋದ್ ದೊಡ್ಡದಲ್ಲ, ನನ್ ಮರ್ಯಾದೆ ಬತ್ತಲ್ಲ.
0: ನಿಮ್ಮ ಸೇವೆಯನ್ನು ಗುರುತಿಸಿದ್ದಾರೆ,
1: ಗುರುತಿ ಪತ್ತ ಮಾಡಿ ಕರ್ಕೊಂಡು ನನಗೆ ಅವಾರ್ಡ್ ಕೊಟ್ರು ಸರ್.
0: ನಮ್ಮ ಈ ಯುವಕರಿಗೆ ಏನ್ ಹೇಳ್ತೀರಿ ಗಿಡ ಬೆಳೆಸೋದ್ರ ಬಗ್ಗೆ, ಗಿಡವನ್ನ ಹೇಗೆ ಬೆಳೆಸಬೇಕು, ಹೇಗೆ ಪ್ರೀತಿಯಿಂದ ಅದನ್ನ ನೋಡ್ಕೋಬೇಕು ಅಂತ ಹೇಗೆ ಕಿವಿ ಮಾತನ್ನ ಹೇಳ್ತೀರಿ ದೊಡ್ಡವರಾಗಿ?
1: ಅಂದ್ರೆ ಸರ್, ನಾವು ಇದೆಲ್ಲ ಮಾಡ್ಬೇಕು ಅಂತ ನಮ್ಮ ಬಾಯಿ ಅವ್ರಿಗೆ ಟ್ರೈನಿಂಗ್ ಕೊಡ್ತೀವಿ, ಅದನ್ನ ಅವ್ರು ಉಳಿಸ್ಕೋಬೇಕಲ್ಲ. ಆ ರೀತಿ ಮಾಡ್ಬೇಕು ತಾನೆ, ಅವರು ಮಾಡ್ಬೇಕಂದ್ರೆ ಮನಸ್ಸು ಬೇಕು. ಈಗ ಮಾಡ್ತಾವ್ರೆ ಹಿಂಗಲ್ಲ ಹಿಂಗ್ ಮಾಡಪ್ಪ, ಹಿಂಗಲ್ಲ ಹಿಂಗ್ ಮಾಡಪ್ಪ ಅಂತೀವಿ, ಅದನ್ನ ಟ್ರೈನಿಂಗ್ ಕೊಡ್ತೀವಿ, ಹೇಳ್ಕೊಡ್ತೀವಿ. ಪ್ರೀತಿಯಿಂದ ಅವ್ರು ಮಾಡಿದ್ರೆ ಸರಿ, ಅರ್ಧಂಬರ್ಧ ಮಾಡ್ಕೊಂಡ್ರೆ ಏನು ಮಾಡಕ. ಈಗ ನನ್ನ ಗುರುಗಳು ನನಗೆ ಇಂಥ ಕೆಲಸ ಮಾಡ್ಬೇಕು, ಅಷ್ಟು ಪ್ರೀತಿಯಿಂದ ಮಾಡ್ತಾ ಇದ್ದೆ. ನೋಡಪ್ಪ, ಬಡ್ಡಿಂಗ್ ಮಾಡ್ಬೇಕು, ಕಟಿಂಗ್ ಮಾಡ್ಬೇಕು, ಲಾಯರಿಂಗ್ ಮಾಡ್ಬೇಕು, ಇಲ್ಲಿ ಆನೇಲ್ಸು, ಪೆರ್ನೇಲ್ಸು, ಪ್ಲಾನಿಂಗು, ಒಂದು ತೋಟ ಮಾಡ್ಬೇಕು, ಅಲ್ಲಿ ಒಂದು ಗಾರ್ಡನ್ ಮಾಡ್ಬೇಕು, ಇಲ್ಲಿ ಮೊದಲು ಪ್ಲಾನು, ಪ್ಲಾನ್ ಆದ್ಮೇಲೆ ಮುಂದೆ ವಿಚಾರ. ಮನೆ ಕಟ್ಟಕ್ಕೆ ನಾವು ಪಾಯ ತೆಗ್ದಂಗೆ ಮಾರ್ಕ್ ಮಾಡ್ದಂಗೆ, ಏನೇ ಮಾಡಿದ್ರು ಮಾರ್ಕ್ ಮಾಡ್ಬೇಕಾದ್ರೆ ಒಂದು ಮಾಡ್ಕೊಂತ ಶುರು ಮಾಡೋದು. ಅಷ್ಟು ಪ್ಲಾನ್ ಮಾಡ್ಕೊಂಡು ಆ ಪ್ಲಾನ್ಗೆ ಏನು ಮಾಡಬೇಕು, ಎಷ್ಟು ಫ್ಲವರ್ ಬೆಡ್ಗಳು ಮಾಡಬೇಕು, ಯಾವ ಜಾಗ ಬೆಡ್ ಮಾಡಬೇಕು, ಯಾವ ಜಾಗ ಯಾವ ಫ್ಲವರ್ ಹಾಕಬೇಕು, ಅದನ್ನ ಉಪಯೋಗಿಸು. ನಮಗೆ ಹೇಳ್ಕೊಡೋನು, ನೋಡಪ್ಪ ಈ ಥರ ಹಿಂಗೆ ಮಾಡಬೇಕು, ನನ್ನ ಕೆಲಸಗಾರ 15 ಜನ ಕೆಲಸಗಾರಿಗೆ ಇದಕ್ಕೆ ಈಗಲಾಗಿ ಈಗಲಾಗಿ ಇದೀ ಫ್ಲವರ್ ಇದೀ ಫ್ಲವರ್.